ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇಂದು 1948 ಶಕವರ್ಷ, ವೈಶಾಖ ಮಾಸದ 21 ದಿನ, ಅಂದರೆ 2026 ಇಸ್ವಿ, ಮೇ ತಿಂಗಳ 11 ತಾರೀಕು ಸೋಮವಾರ. ನಿಲಯದಿಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಈಗ ಸಮಯ 5:38:35. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ವಿವಿಧ ಭಾರತಿ ಗೆಳತಿ ರಶ್ಮಿ ಮಾಡುವ ನಮಸ್ಕಾರಗಳು, ಹಾಗೂ ನಮ್ಮ ನಿಲಯದಿಂದಿನ ಕಾರ್ಯಕ್ರಮಗಳಿಗೆ ತಮಗೆಲ್ಲ ಹೃತ್ಪೂರ್ವಕ ಸ್ವಾಗತ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈಗ ಸುದ್ದಿ ಮುಖ್ಯಾಂಶಗಳು.
1: ಶ್ರೋತೃಗಳಿಗೆ ನಮಸ್ಕಾರ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇದೇ 31ರಂದು ನಡೆಯಲಿರುವ 4ನೇ ಇಂಡಿಯಾ ಆಫ್ರಿಕಾ ಫೋರಂ ಶೃಂಗಸಭೆಯಲ್ಲಿ ಹಲವಾರು ರಾಷ್ಟ್ರಗಳ ಮುಖ್ಯಸ್ಥರು ಮತ್ತು ಸರ್ಕಾರದ ಮುಖ್ಯಸ್ಥರು ಸೇರಿದಂತೆ ಆಫ್ರಿಕಾದ ಉನ್ನತ ನಾಯಕರು ಭಾಗವಹಿಸಲಿದ್ದಾರೆ. ಮಧ್ಯಪ್ರದೇಶದ ಮುಖ್ಯಮಂತ್ರಿ ಡಾಕ್ಟರ್ ಮೋಹನ್ ಯಾದವ್ ಅವರು ಇಂದು ಕುನೋ ರಾಷ್ಟೀಯ ಉದ್ಯಾನವನದಲ್ಲಿ 2 ಚಿರತೆಗಳನ್ನು ಕಾಡಿಗೆ ಬಿಡಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸೆಪ್ಟೆಂಬರ್ 2022ರಲ್ಲಿ ನಮೀಬಿಯಾದಿಂದ ಕುನೋ ರಾಷ್ಟೀಯ ಉದ್ಯಾನವನಕ್ಕೆ ತಂದ 8 ಚಿರತೆಗಳನ್ನು ಪರಿಚಯಿಸುವ ಮೂಲಕ ಪ್ರಾಜೆಕ್ಟ್ ಚೀತಾಗೆ ಚಾಲನೆ ನೀಡಿದ್ದರು. ಸಂಭವನೀಯ ಪ್ರವಾಹ ಮತ್ತು ಉಷ್ಣಾಲಯ ಪರಿಸ್ಥಿತಿಗಳನ್ನು ಎದುರಿಸಲು ದೇಶದ ಸನ್ನದ್ಧತೆಯನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪರಿಶೀಲಿಸಿದರು. ನವದೆಹಲಿಯಲ್ಲಿ ನಿನ್ನೆ ಉನ್ನತ ಮಟ್ಟದ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಅವರು ಜೀವಹಾನಿ ತಡೆ ಮತ್ತು ಕನಿಷ್ಠ ಆಸ್ತಿ ಹಾನಿಯನ್ನು ಖಚಿತಪಡಿಸಿಕೊಳ್ಳಲು ಮುನ್ನೆಚ್ಚರಿಕಾ ವ್ಯವಸ್ಥೆಗಳು, ಸಂಪನ್ಮೂಲ ನಿಯೋಜನೆ ಮತ್ತು ಅಂತರ್ ಸಚಿವಾಲಯಗಳ ಸಮನ್ವಯವನ್ನು ಪರಿಶೀಲಿಸಿದರು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಡಾ ಕೆ ಸುಧಾಕರ್ ಇಂದು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದಲ್ಲಿರುವ ಸಂಸದರ ಕಚೇರಿಯಲ್ಲಿ ಮಧ್ಯಾಹ್ನ 12:30ಕ್ಕೆ ಜನತಾ ದರ್ಶನ ನಡೆಸಿ ಸಾರ್ವಜನಿಕರ ಅಹವಾಲುಗಳನ್ನು ಆಲಿಸಲಿದ್ದಾರೆ ಎಂದು ಸಂಸದರ ಕಚೇರಿ ಪ್ರಕಟಣೆ ತಿಳಿಸಿದೆ. ಮುಂಗಾರು ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಸಂಭವನೀಯ ವಿಕೋಪಗಳ ಮುನ್ನೆಚ್ಚರಿಕೆಯಾಗಿ ಪೊಲೀಸ್ ಇಲಾಖೆ ಅಧಿಕಾರಿಗಳು ವಿಪತ್ತು ನಿಯಂತ್ರಣ ಕೇಂದ್ರದ ಸಿಬ್ಬಂದಿ ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿಗಳೊಂದಿಗೆ ಕೊಡಗು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿಂದುಮಣಿ ಸಭೆ ನಡೆಸಿದರು. ರಾಜ್ಯ ಯೋಜನೆ ಮತ್ತು ಸಾಂಖ್ಯಿಕ ಸಚಿವ ಡಿ ಸುಧಾಕರ್ ನಿಧನದ ಹಿನ್ನೆಲೆಯಲ್ಲಿ ಇಂದು ಚಿತ್ರದುರ್ಗ ಜಿಲ್ಲೆಯ ಸರ್ಕಾರಿ ಕಚೇರಿಗಳು ಹಾಗೂ ಎಲ್ಲಾ ಶಾಲಾ ಕಾಲೇಜುಗಳಿಗೆ ಸಾರ್ವಜನಿಕ ರಜೆ ಘೋಷಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಇದೇ ವೇಳೆ 3 ದಿನ ರಾಜ್ಯಾದ್ಯಂತ ಶೋಕಾಚರಣೆಗೆ ಆದೇಶಿಸಲಾಗಿದೆ. ಇಂದು ಚಳ್ಳಕೆರೆಯಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನಡೆಯಲಿದೆ. ಚೆನ್ನೈನ ಎಂ ಎ ಚಿದಂಬರಂ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ ಐಪಿಎಲ್ T20 ಕ್ರಿಕೆಟ್ ಪಂದ್ಯದಲ್ಲಿ ಲಖನೌ ಸೂಪರ್ ಜೈಂಟ್ಸ್ ವಿರುದ್ಧ ಚೆನ್ನೈ ಸೂಪರ್ ಕಿಂಗ್ಸ್ 5 ವಿಕೆಟ್ಗಳಿಂದ ಭರ್ಜರಿ ಗೆಲುವು ದಾಖಲಿಸಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು. 7 ಗಂಟೆಗೆ

ಇಂದು ಮೂಡಿ ಬರಲಿರುವ ಕಾರ್ಯಕ್ರಮಗಳ ವಿವರಣೆ. ಈ ಕಾರ್ಯಕ್ರಮದ ವಿವರಣೆ ನಂತರ ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆ ಪ್ರಸಾರವಾಗುತ್ತೆ. 7:15 ಶುಭೋದಯ ಕರ್ನಾಟಕ, ಮೊದಲಿಗೆ ಕನ್ನಡ ರತ್ನ ಭಂಡಾರ, ಇದಾದ ನಂತರ ಭಾವಗೀತೆಗಳನ್ನು 8:00 ಕೇಳಬಹುದು. ಇನ್ನು 8:02 ಹಾಗೂ 8:30 ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಮುಂದುವರಿಯುತ್ತೆ. 9:00 ಇಂದಿನ ವಿಶೇಷ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗೆ ಇರ್ತಾರೆ ಪ್ರೊಫೆಸರ್ ಉದಯ ರಘುನಾಥ್ ಬಿರ್ಜೆಯವರು. ತಂತ್ರಜ್ಞಾನ ಮತ್ತು ಪರಂಪರೆ ಒಂದಾಗುವಂತಹ ವಿಶೇಷ ದಿನ ಇವತ್ತು, ರಾಷ್ಟ್ರೀಯ ತಂತ್ರಜ್ಞಾನ ದಿನ, May 11. ಶಿಕ್ಷಣ ತಜ್ಞರು, ಟೆಕ್ ಎಕ್ಸ್ಪರ್ಟ್, ಇನ್ನೋವೇಷನ್ ಮತ್ತು ಲೀಡರ್ಶಿಪ್ ಸ್ಪೀಕರ್ ಹಾಗೂ ಮೈಸೂರು ಲ್ಯಾನ್ಸರ್ಸ್ ಹೆರಿಟೇಜ್ ಫೌಂಡೇಶನ್ ಅಧ್ಯಕ್ಷರೂ ಆದಂತಹ ಶ್ರೀ ಉದಯ ರಘುನಾಥ್ ಬಿರ್ಜೆಯವರು ನಮ್ಮೊಂದಿಗೆ 9:00 to 10:00 ಮಾತುಕತೆಯಲ್ಲಿ. 10:02 ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್. 11:02 ಹಾಡುಗಳನ್ನು ಕೇಳಬಹುದು, ಚಿತ್ರಗೀತೆಗಳನ್ನು ನೀವು ಕೇಳಬಹುದು. 11:30 ಕಲಾಭಾರತಿ. 12:05 ಕರೆಗೊಂದು ಹಾಡು, ನಮ್ಮ ಕೇಳುಗರ ಕೋರಿಕೆ ಗೀತೆಗಳನ್ನು ಪ್ರಸಾರ ಮಾಡಲಾಗುವುದು. ಇನ್ನು 1:02 ಕನ್ನಡ ಚಿತ್ರಗೀತೆಗಳು ಪ್ರಸಾರವಾಗಲಿವೆ. 1:20 ಇಮೇಲ್ ಹಾಗೂ ಪತ್ರಗಳ ಆಧಾರಿತ ಕೋರಿಕೆ ಚಿತ್ರಗೀತೆಗಳನ್ನು ಪ್ರಸಾರ ಮಾಡಲಾಗುವುದು. 2:15 ಸ್ಪಂದನ, ಇಮೇಲ್ ಆಧಾರಿತ ಕಾರ್ಯಕ್ರಮ ಇದು. ನಮ್ಮ ಕೇಳುಗರ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಂಡು ಅದಕ್ಕೆ ಸ್ಪಂದಿಸುವಂತಹ ಕಾರ್ಯಕ್ರಮ ಸ್ಪಂದನ. 2:15 ಇನ್ನು 2:40 ಒಂದೇ ಚಿತ್ರದ ಹಾಡುಗಳ ಕಾರ್ಯಕ್ರಮ ಚಿತ್ರತಾಣ ಇರುತ್ತೆ. 4:00 to 5:00 ಪರಿಮಳ, ಒಂದು ಚರ್ಚೆಗೆ ಮುಕ್ತ ವೇದಿಕೆ, ಮಾತುಕತೆಯಲ್ಲಿ ಇರುವಂತಹ ಒಂದು ಟಾಕ್ ಶೋ ಇದಾಗಿರುತ್ತೆ. 3:00 to 4:00 ಸಖಿ ಸಹೇಲಿ, ಹಿಂದಿ ಕಾರ್ಯಕ್ರಮಗಳನ್ನು ನೀವು ಕೇಳಬಹುದು. 5:02 ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ ಸೇಫ್ ಡ್ರೈವ್ನಲ್ಲಿ ಪ್ರಸಾರವಾಗುತ್ತೆ. ಇನ್ನು 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಇದಾದ ನಂತರ ಓಲ್ಡ್ ಇಸ್ ಗೋಲ್ಡ್ ಮುಂದುವರಿಯುತ್ತೆ. 6:02 ಸೇಫ್ ಡ್ರೈವ್ನಲ್ಲಿ ಗಾನ ಭಜನ. 6:55 ಕನ್ನಡ ರತ್ನ ಭಂಡಾರದ ಮರುಪ್ರಸಾರ. ಇನ್ನು 7:02 8:00 ಗಾನ ಭಜನ ಮುಂದುವರಿಯುತ್ತೆ. ಇದರಲ್ಲೂ ಕೂಡ 7:07 ಆಕಾಶ ಬುಟ್ಟಿ, ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮದಲ್ಲಿ ಆಕಾಶವಾಣಿ ಕ್ರೀಡೆ ಮತ್ತಿತರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ರಾಷ್ಟ್ರ ಪ್ರಶಸ್ತಿ ವಿಜೇತ ವಿಶೇಷ ಚೇತನ ಮಹಾಂತೇಶ ಕಿವಡ ಸಣ್ಣವರ್ ಇವರೊಂದಿಗೆ ಸಂದರ್ಶನ ಇರುತ್ತೆ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 7:22 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 7:45 ಗಾನ ಭಜನ ಮುಂದುವರಿಯುತ್ತೆ. 8:02 ಭಾವಚಿತ್ತಾರ, ಭಾವಗೀತೆಗಳನ್ನು ನೀವು ಕೇಳಬಹುದು. 9:15 to 10:00 ಇಂಪಾದ ಹಿಂದಿ ಹಾಡುಗಳು ಪ್ರಸಾರವಾಗಲಿವೆ. 10:02 ಪ್ರೇಮ ನಿನಾದ. ಸ್ನೇಹಿತರೆ, ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಆರು 7:40 ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆಗೆ ನಮ್ಮೆಲ್ಲ ಕೇಳುಗರಿಗೂ ಪ್ರೀತಿಯ ಸ್ವಾಗತ. ಆರಂಭದಲ್ಲಿ ಪುತ್ತೂರು ನರಸಿಂಹನಾಯಕ್ ಅವರ ಧ್ವನಿಯಲ್ಲಿ ಒಂದು ಗೀತೆ ಪ್ರಸಾರವಾಗ್ತಾ ಇದೆ. ಜಯಶ್ರೀ ಅರವಿಂದ್ ವಿರಚಿತ ಭಕ್ತಿಗೀತೆ ಇದು.

ರಾವಣ ವಿರಚಿತ ಶಿವತಾಂಡವ ಸ್ತೋತ್ರವನ್ನು ಕೇಳಿದರೆ ಈಗ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಒಂದು ಭಕ್ತಿಗೀತೆ, ವಿಜಯನಾರಸಿಂಹ ಅವರ ರಚನೆ ಇದು.

ವೈದೇಹಿ ಹಾಗೂ ಮಾಲತಿ ಶರ್ಮಾ ಅವರ ಧ್ವನಿಗಳಲ್ಲಿ ಶ್ರೀಕೃಷ್ಣ ತಾಂಡವ ಸ್ತೋತ್ರವನ್ನು ಕೇಳಿದ್ರಿ. ಈಗ ನಾಗರಾಜ ರಾವ್ ಹವಾಲ್ದಾರ್ ಅವರ ಧ್ವನಿಯಲ್ಲಿ ಅಕ್ಕ ಮಹಾದೇವಿಯವರ ವಚನ.

ಇದು ವಿವಿಧ ಭಾರತಿಯ ಆಕಾಶವಾಣಿ ಕನ್ನಡ. 6:30 35 ಸೆಕೆಂಡ್ಗಳಾಗಿವೆ. ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆ ಇದು.

ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

ಸ್ನೇಹಿತರೆ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಭಕ್ತಿಗೀತೆಗಳ ಕಾರ್ಯಕ್ರಮ ಅನಾದೋಪಾಸನೆ. ಇದು ಇವತ್ತು ಪರೀಕ್ಷಿತನಿಗೆ ಒದಗಿದಂತಹ ಒಂದು ಶಾಪ, ಇದ್ರ ಬಗ್ಗೆ ಮಾತನಾಡೋಣ. ಅರ್ಜುನನ ಮಗ ಅಭಿಮನ್ಯು, ಅಭಿಮನ್ಯುವಿನ ಮಗ ಪರೀಕ್ಷಿತ. ಧರ್ಮರಾಯನ ಕಾಲಾನಂತರ ಭರತಖಂಡವನ್ನು ಆಳಿದವನು ಪರೀಕ್ಷಿತ. ದ್ವಾಪರ ಯುಗದ ಅಂತ್ಯದಲ್ಲಿ ಪ್ರವೇಶಿಸಿದಂತಹ ಕಲಿಪುರುಷ ಪರೀಕ್ಷಿತನನ್ನು ಶನಿಯಂತೆ ಕಾಡಬೇಕು ಅಂತ ಹೇಳಿ ಬಹಳಷ್ಟು ಕಾಟ ಕೊಡ್ತಾನೆ. ಪರೀಕ್ಷಿತನನ್ನು ನಾನಾ ತರಹದ ಒಂದು ಪರೀಕ್ಷೆಗೆ ಒಳಪಡಿಸ್ತಾನೆ, ಮೃಗ ಬೇಟೆಗೆ ಪ್ರೇರೇಪಿಸ್ತಾನೆ. ಹಾಗಾಗಿ ಮೃಗ ಬೇಟೆಗೆ ಅಂಥೇಳಿ ಕಾಡಿಗೆ ಹೋದ ಪರೀಕ್ಷಿತನಿಗೆ ಆಯಾಸವಾಗತ್ತೆ. ಅಲ್ಲೇ ಸಮೀಪದಲ್ಲೇ ಇದ್ದಂತಹ ಋಷಿಯ ಆಶ್ರಮವೊಂದನ್ನು ಪ್ರವೇಶಿಸ್ತಾನೆ ಪರೀಕ್ಷಿತ. ಆಗ ಅಲ್ಲಿ ಧ್ಯಾನಸ್ಥನಾಗಿರುವಂತಹ ಶಮೀಕ ಮುನಿಗಳ ಹೊರತು ಬೇರೆ ಯಾರೂ ಇರೋದಿಲ್ಲ. ಧ್ಯಾನಸ್ಥರಾದ ಮುನಿಗಳಲ್ಲಿ ಪರೀಕ್ಷಿತ ನೀರು ಕೇಳ್ತಾನೆ. ಧ್ಯಾನದಲ್ಲಿ ಮಗ್ನರಾಗಿರುವ ಮುನಿಗೆ ಪರೀಕ್ಷಿತ ಹೇಳಿದ್ದು ಕೇಳಿಸೋದಿಲ್ಲ. ಹಾಗಾಗಿ ಮುನಿ ಅಲ್ಲಿಂದ ಹೇಳೋದಿಲ್ಲ. ಈ ಕಲಿಯ ಪ್ರೇರಣೆಯಿಂದಾಗಿ ಅರಸನಿಗೆ ಮುನಿಯ ಮೇಲೆ ಬಹಳಷ್ಟು ಕೋಪ ಬರುತ್ತೆ. ಕೋಪ ಬಂತಹ ಪರೀಕ್ಷಿತ ಏನು ಮಾಡ್ತಾನೆ ಅಂತಂದರೆ, ಅಲ್ಲೇ ಸಮೀಪದಲ್ಲೇ ಇದ್ದಂತಹ ಸತ್ತ ನಾಗರಹ ಒಂದನ್ನು ಮುನಿಯ ಕೊರಳಿಗೆ ಸುತ್ತಿ ಅರಮನೆಗೆ ತೆರಳ್ತಾನೆ. ಇದಾದ ನಂತರ ಏನಾಯಿತು, ಜೊತೆಗೆ ಭಕ್ತಿಗೀತೆಗಳನ್ನು ಕೂಡ ಕೇಳ್ತಾ ಈ ಒಂದು ಕಥೆಯನ್ನು ಮುಂದುವರಿಸೋಣ.

ಮುನಿ ಉತ್ತರ ಕೊಡದೆ ಹೋದಾಗ ಪರೀಕ್ಷಿತ ಅಲ್ಲೇ ಸತ್ತ ನಾಗರಹ ಒಂದನ್ನು ಮುನಿಯ ಕೊರಳಿಗೆ ಸುತ್ತಿ ಅರಮನೆಗೆ ಬಂದ್ಬಿಡ್ತಾನೆ. ಸಮಿತಿಗಳನ್ನು ತರೋದಿಕ್ಕೆ ಅಂತ ಹೇಳಿ ಶಮೀಕ ಮುನಿಯ ಪುತ್ರ ಶೃಂಗಿ, ಶೃಂಗಿ ಮುನಿ ಅಂತ ಹೇಳ್ತಾರೆ. ಸಮಿತೆ ಅಂತಂದರೆ ಎಲ್ಲ ದವಸ ಧಾನ್ಯಗಳನ್ನು ಸೇರಿಸಿ ಮಾಡಿಸಿದಂತಹ ಒಂದು ಬಗೆಯ ಹಿಟ್ಟು, ಆಹಾರ ಪದಾರ್ಥ. ಈ ಸಮಿತಿಯನ್ನು ತರೋದಿಕ್ಕೆ ಅಂತ ಕಾಡಿಗೆ ಹೋಗಿರ್ತಾನೆ ಶಮೀಕ ಮುನಿಯ ಪುತ್ರ ಶೃಂಗಿ ಮುನಿ. ಸ್ವಲ್ಪ ಸಮಯದ ನಂತರ ಆಶ್ರಮಕ್ಕೆ ಬರ್ತಾನೆ. ತಂದೆಯ ಕೊರಳಲ್ಲಿದ್ದ ಸತ್ಯ ನಾಗರಹಾವನ್ನು ನೋಡಿ ಆತನಿಗೆ ವಿಪರೀತ ಕೋಪ ಬರುತ್ತೆ. ಯಾರು ಈ ಕೃತ್ಯವನ್ನು ಮಾಡಿದ್ದಾರೋ ಅವರು ಇನ್ನು 7 ದಿನಗಳಲ್ಲಿ ತಕ್ಷಕನಿಂದ ಕಚ್ಚಲ್ಪಟ್ಟು ಮರಣ ಹೊಂದಲಿ ಅಂತ ಶಪಿಸ್ತಾನೆ. ಸ್ವಲ್ಪ ಸಮಯದ ನಂತರ ಧ್ಯಾನವನ್ನು ಮುಗಿಸಿ ಎಚ್ಚೆತ್ತ ಶಮೀಕ ಮುನಿ ಏನಾಯಿತು ಅಂತ ಎಲ್ಲ ತಿಳ್ಕೊಳ್ತಾನೆ. ಹಾಗೇನೆ ಎಲ್ಲದರ ಅರಿವಾಗುತ್ತೆ. ತನ್ನ ಮಗ ಧರ್ಮಿಷ್ಠನಾದ ಭರತ ಖಂಡದ ಚಕ್ರವರ್ತಿ ಪರೀಕ್ಷಿತನನ್ನು ಶಪಿಸಿದ್ದಾನೆ ಅಂತ ತಿಳಿದು ಬಂದು ಶಮೀಕ ಮುನಿಗೆ ಪಶ್ಚಾತ್ತಾಪ ಆಗುತ್ತೆ. ಹಾಗಾಗಿ ಏನು ಮಾಡೋದು, ತನ್ನ ಮಗ ತಿಳಿಯದೆ ಈ ಭರತ ಖಂಡದ ಧರ್ಮಿಷ್ಠ ಚಕ್ರವರ್ತಿಯನ್ನು ಶಪಿಸ್ಬಿಟ್ಟಿದ್ದಾನೆ,

ಇದಕ್ಕೇನಾದರೂ ಪರಿಹಾರ ನೀಡಬೇಕು ಅಂತ ಹೇಳಿ ತನ್ನ ಶಿಷ್ಯಂದರಲ್ಲಿಯೇ ಒಬ್ಬನನ್ನು ಆರಿಸಿ ಪರೀಕ್ಷಿತನಲ್ಲಿಗೆ ಕಳಿಸ್ತಾನೆ ಶಮಿಕ ಮುನಿ. ಜೊತೆಗೆ ಆತನ ಮೂಲಕ ತನ್ನ ಮಗನ ಶಾಪದ ವೃತ್ತಾಂತವನ್ನು ಪರೀಕ್ಷಿತನಿಗೆ ತಲುಪಿಸಿ ಅದಕ್ಕೆ ಸೂಕ್ತ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಅಂಥೇಳಿ ಸಲಹೆಗಳನ್ನು ಕೂಡ ನೀಡ್ತಾರೆ ಶಮಿಕ ಮುನಿಗಳು.

ಶಮಿಕ ಮುನಿ ಹೇಳಿದಂತೆ ಅವರ ಶಿಷ್ಯಂದರಲ್ಲಿ ಒಬ್ಬನಾದಂತಹ ಮತ್ತೊಬ್ಬ ಶಿಷ್ಯ ಪರೀಕ್ಷಿತನನ್ನು ಭೇಟಿ ಮಾಡಿ ನಡೆದ ವೃತ್ತಾಂತವನ್ನೆಲ್ಲ ತಿಳಿಸ್ತಾನೆ, ಶಾಪದ ವಿಚಾರವನ್ನು ಕೂಡ ತಿಳಿಸ್ತಾನೆ. ಪರೀಕ್ಷಿತನಿಗೆ ಅಪಾರ ದುಃಖವಾಗುತ್ತೆ. ಸಿಟ್ಟಿನ ಭರದಲ್ಲಿ ತಾನು ಶಮಿಕ ಮುನಿಗಳಿಗೆ ಮಾಡಿದ ಅಪಚಾರದ ವಿಷಯವನ್ನು ನೆನೆಸಿಕೊಂಡು ಬಹಳಷ್ಟು ವ್ಯಥೆ ಕೂಡ ಆಗುತ್ತೆ. ತಾನು ಮಾಡಿದ ಇಂತಹ ಘೋರವಾದ ತಪ್ಪಿಗೆ ಶೃಂಗಿ ಮುನಿ ಶಪಿಸಿದ್ದು ಸರಿಯಾಗಿಯೇ ಇದೆ. ತಪ್ಪು ಮಾಡಿದ ನಾನು ಶಿಕ್ಷೆನ ಅನುಭವಿಸ್ತೇನೆ, ತಕ್ಷಕ ಬರಲಿ, ನನ್ನನ್ನು ಕಚ್ಚಿ ಸಾಯಿಸಲಿ ಅಂತ ಸಾಯೋದಕ್ಕೆ ಸಿದ್ಧನಾಗ್ತಾನೆ. ಆದರೆ ಅರಸನ ಮಂತ್ರಿಗಳು, ಕುಲಪುರೋಹಿತರು, ಪರಿವಾರದವರು ಎಲ್ಲರೂ ಸೇರಿ ಪರೀಕ್ಷಿತನನ್ನು ತಕ್ಷಕನಿಂದ ರಕ್ಷಿಸಿ ಹೇಗಾದರೂ ಮಾಡಿ ಉಳಿಸ್ಬೇಕಲ್ಲ ಅನ್ನುವಂತಹ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಹಾಗಾಗಿ ಅರಸನನ್ನು, ಅಂದರೆ ಪರೀಕ್ಷಿತನನ್ನು ಒಂದು ರಕ್ಷಿತ ಗೃಹದಲ್ಲಿ ಇರಿಸಿ ಒಂದು ಹುಳ ಕೂಡ ಒಳಗೆ ಪ್ರವೇಶಿಸದಂತೆ ಭದ್ರವಾದ ಕಾವಲನ್ನು ಇರಿಸ್ತಾರೆ. ಆದರೆ ಇಂತಹ ಭದ್ರತೆ ಶಾಪದಿಂದ ಉಂಟಾಗಬಹುದಾದಂತಹ ಈ ಒಂದು ವ್ಯಥೆಯನ್ನು ತಡೆಯಬಲ್ಲದೆ ಯಾವುದೂ ಕೂಡ ತಪ್ಪಿಸಲಾರದು.

ಯಾವುದೇ ಭದ್ರತೆ ಮುನಿಯ ಶಾಪದಿಂದ ಉಂಟಾಗಬಹುದಾದಂತಹ ತನ್ನ ಮರಣವನ್ನು ತಪ್ಪಿಸಲಾರದು, ತನ್ನ ಮರಣ ನಿಶ್ಚಿತ ಅನ್ನೋದನ್ನು ಅರಿತಿದ್ದಂತಹ ಪ್ರಾಜ್ಞನಾದ ಪರೀಕ್ಷಿತ ತನ್ನ ಜೀವನದ ಕೊನೆಯ 7 ದಿನಗಳನ್ನು ಪುಣ್ಯ ಕಥಾಶ್ರವಣ ಮಾಡುತ್ತಾ ಸಂತೋಷದಿಂದ ಕಳಿಬೇಕು ಅಂತ ಹೇಳಿ ಬಯಸ್ತಾನೆ. ಹೀಗಾಗಿ ಆ 7 ದಿನಗಳ ಸಮಯದಲ್ಲಿ ಅವನ ಇಚ್ಛೆಯಂತೆ ಶುಕಮುನಿಗಳು ಅಲ್ಲಿಗೆ ಬರ್ತಾರೆ. ಆತನಿಗೆ ಭಾಗವತ ಪುರಾಣಗಳ ಕಥೆಗಳನ್ನು ಹೇಳ್ತಾರೆ. ಅರಸ ಪುಣ್ಯ ಕಥಾಶ್ರವಣ ಮಾಡ್ತಾ ತನ್ನ ರಾಣಿ ಇರಾವತಿಯೊಡಗೂಡಿ ದೇವರ ಭಜನೆಯಲ್ಲಿ ಆ 7 ದಿನಗಳನ್ನು ಕಳೀತಾನೆ. ಯಾಕೆಂದರೆ ಇನ್ನೇನು ತನ್ನ ಮರಣವನ್ನು ತಪ್ಪಿಸೋಕ್ಕಾಗೋದಿಲ್ಲ ಅನ್ನೋದನ್ನು ಅರ್ಥಿರ್ತಾನೆ ಪರೀಕ್ಷಿತ. ಶೃಂಗಿಮುನಿಯ ಶಾಪದಿಂದ ತಕ್ಷಕ ಈಗ ಪೇಚಿಗೆ ಸಿಕ್ಕಾಕೊಂಡಿದ್ದಾನೆ. ಏನು ಮಾಡೋದು, ಪರೀಕ್ಷಿತ ತನಗೆ ನೇರವಾಗಿ ಏನೂ ತೊಂದರೆ ಕೊಟ್ಟಿಲ್ಲ, ಯಾವ ದ್ವೇಷನೂ ಇಲ್ಲ. ಆದರೂ ಕೂಡ ವಿನಾಕಾರಣ ಧರ್ಮಿಷ್ಠನಾದ ಆ ಚಕ್ರವರ್ತಿ ಪರೀಕ್ಷಿತನನ್ನು ಕಚ್ಚಿ ಕೊಲ್ಲಬೇಕಲ್ಲ, ಇಲ್ಲವಾದರೆ ಶೃಂಗಿಮುನಿಯ ಶಾಪ ಹುಸಿಯಾಗಿ ಶೃಂಗಿಮುನಿಯ ಕೋಪಕ್ಕೆ ನಾನು ಕಾರಣನಾಗಬೇಕಾಗತ್ತೆ, ಏನು ಮಾಡೋದು ಚಿಂತೆ ಹತ್ಕೊಳ್ಳುತ್ತೆ ತಕ್ಷಕನಿಗೆ. ತಕ್ಷಕ ಅಂದರೆ ನಾಗಗಳ ಒಡೆಯ. ಏನು ಮಾಡೋದು, ಆಗ ಅವನಿಗೆ ಈ ಹಿಂದೆ ಅರ್ಜುನ ಕಾಂಡವ ವನವನ್ನು ದಹಿಸುವ ಸಂದರ್ಭದಲ್ಲಿ ಅನೇಕ ನಾಗಗಳ ಜೊತೆಯಲ್ಲಿ ತನ್ನ ಪತ್ನಿಯನ್ನು ಕೂಡ ಕೊಂದು ತನ್ನ ಮಗ ಅಶ್ವಸೇನನನ್ನು ಕೂಡ ಅಟ್ಟಿದ್ದು ನೆನಪಾಗುತ್ತೆ. ಆ ದ್ವೇಷವನ್ನೇ ನೆಪವಾಗಿ ಇಟ್ಕೊಂಡು ತಾನು ಇಂದು ಅರ್ಜುನನ ಮೊಮ್ಮಗನಾದ ಪರೀಕ್ಷಿತನನ್ನು ಕಚ್ಚಿಕೊಳ್ಳಬಹುದು, ಯಾಕೆಂದರೆ ಹಿಂದೆ ನನಗೂ ಕೂಡ ಅರ್ಜುನ ತೊಂದರೆ ಕೊಟ್ಟಿದ್ದಾನೆ, ಆ ಒಂದು ನೆಪ ಇಟ್ಕೊಂಡೇ ಮಾಡ್ತೀನಿ, ಯಾಕೆಂದರೆ ಪರೀಕ್ಷಿತನನ್ನು ಕೊಲ್ಲೋದಕ್ಕೆ ನನಗೆ ಮನಸ್ಸಿಲ್ಲ ಅನ್ನುವಂಥ ಭಾವನೆ ತಕ್ಷಕನಲ್ಲಿ ಮೂಡುತ್ತೆ. ಈ ಕಡೆ ಪರೀಕ್ಷಿತನಿಗೆ ಚಿಂತೆ ಹತ್ತಿರುತ್ತೆ, ನಾನು ಇನ್ನೇನು 7 ದಿನಗಳಲ್ಲಿ ಸಾಯ್ತೇನೆ ಅಂತ ಹೇಳಿ. ಈ ಮಧ್ಯೆ ಶುಕಮುನಿಯಿಂದ ಭಾಗವತ ಕಥೆಗಳನ್ನು ಕೇಳ್ತಾ 6 ದಿನಗಳು ಕಳೆದವು. ಮೃತ್ಯು ಭಯದಿಂದ ಕಂಪಿಸುತ್ತಾ ಇರುವಂತಹ ರಾಜನ ಅವಸ್ಥೆಯನ್ನು ಕಂಡು ಶುಕಮುನಿ ಮೃತ್ಯು ಭಯ ನಿವಾರಣೆಗಾಗಿ ಒಂದು ಕಥೆಯನ್ನು ಹೇಳ್ತಾರೆ. ಅದನ್ನು ಕೂಡ ಈ ಮುಂದಿನ ಭಾಗದಲ್ಲಿ ನಿಮ್ಮ ಜೊತೆ ಹಂಚಿಕೊಳ್ತೀನಿ.

ರಾಜನ ದುರವಸ್ಥೆಯನ್ನ ಕಂಡಂತಹ ಶುಕಮುನಿಗಳು ಮೃತ್ಯು ಭಯ ನಿವಾರಣೆಗಾಗಿ ಒಂದು ಕಥೆಯನ್ನ ಹೇಳ್ತಾರೆ ಪರೀಕ್ಷಿತನಿಗೆ. ಈ ಕಥೆ ಏನು ಅಂತಂದ್ರೆ, ಒಂದು ರಾಜ್ಯದಲ್ಲಿ ಒಬ್ಬ ರಾಜನಿದ್ದ. ಅವನು ಒಮ್ಮೆ ಬೇಟೆಯಾಡೋದಕ್ಕೆ ಹೋಗ್ತಾನೆ. ಬೇಟೆಯಾಡ್ತಾ ಇರಬೇಕಾದ್ರೆ ರಾತ್ರಿ ಆಗುತ್ತೆ, ಹಿಂದಿರುಗೋದಕ್ಕೆ ದಾರಿಯನ್ನ ತಪ್ಪಿಡ್ತಾನೆ. ರಾತ್ರಿ ಆಗುತ್ತಾ ಬಂದಿದ್ರಿಂದ ಎಲ್ಲಿಯಾದರೂ ಆಶ್ರಯ ಸಿಗ್ಬೋದಾ ಅಂತ ಆ ದಾರಿಯಲ್ಲಿ ಮುಂದುವರಿತಾ ಸಾಗ್ತಾನೆ. ಅಲ್ಲೊಂದು ಬೀಡನ ಗುಡಿಸಲನ್ನ ಇರೋದನ್ನ ನೋಡ್ತಾನೆ. ಗುಡಿಸಲಿನ ಹತ್ತಿರ ಹೋದಾಗ ಅಲ್ಲಿ ಒಂದು ಯಾವುದೋ ರೀತಿಯ ಒಂದು ವಾಸನೆ ಮೂಗಿಗೆ ಹೊಡಿತಾ ಇರುತ್ತೆ. ಆದರೂ ಬೇರೆ ದಾರಿ ಇಲ್ಲದ ಕಾರಣ ರಾಜ ಅದರೊಳಗೆ ಪ್ರವೇಶಿಸ್ತಾನೆ. ಅಲ್ಲಿದ್ದ ಆ ವ್ಯಕ್ತಿ ಗುಡಿಸಲಿನ ಹೊರಗೆ ಬರೋದಕ್ಕೆ ಅಶಕ್ತನಾಗಿದ್ದ. ಅಲ್ಲಿಯೇ ಎಲ್ಲದರ ವಿಸರ್ಜನೆಯನ್ನು ಮಾಡ್ತಾ ಇದ್ದ. ಹಾಗಾಗಿ ಅಲ್ಲಿ ಒಂದು ರೀತಿಯ ವಾಸನೆ ಕೂಡ ಶುರುವಾಗಿತ್ತು. ರಾಜ ಅಲ್ಲಿ ಆತನ ಹತ್ರ ಹೇಳ್ತಾನೆ, ನಾನು ಬೇಟೆಯಾಡ್ತಿರ್ಬೇಕಾದ್ರೆ ರಾತ್ರಿಯಾಗಿ ಹಿಂದಿರುಗೋದಕ್ಕೆ ರಾತ್ರಿ ಆಯಿತು, ಈ ರಾತ್ರಿ ಇಲ್ಲಿ ಇರೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾನೆ. ಆಗ ಆ ವ್ಯಕ್ತಿ, ಈ ಮೊದಲು ಆಶ್ರಯ ಕೇಳಿ ಬಂದವರಿಗೆ ನಾನು ಆಶ್ರಯ ಕೊಟ್ಟಿದ್ದೆ, ಆದರೆ ಅವರೆಲ್ಲ ಹೊರಡುವ ಸಮಯ ನನ್ನೊಡನೆ ಜಗಳ ಮಾಡಿ ಈ ಗುಡಿಸಲು ನಮ್ಮದು, ನಾನು ಇಲ್ಲೇ ಇರ್ತೀವಿ ಅಂತ ಹೇಳೋದಕ್ಕೆ ಶುರು ಮಾಡಿದರು.

ಹಾಗಾಗಿ ನಾನು ಇಲ್ಲಿ ಯಾರಿಗೂ ಉಳ್ಕೊಳ್ಳೋದಕ್ಕೆ ಜಾಗ ಕೊಡ್ತಾ ಇಲ್ಲ, ಕೊಡಬಾರ್ದು ಅಂತ ನಿಶ್ಚಯ ಮಾಡಿದ್ದೇನೆ ಅಂತ ಹೇಳ್ತಾನೆ. ಆಗ ರಾಜ ನಗ್ತಾ ಹೇಳ್ತಾನೆ, ಮಹಾಶಯ, ನಾನು ಮಹಾರಾಜ, ನನಗೆ ಅರಮನೆ ಇದೆ, ನಾನು ಇಲ್ಲಿ ಉಳ್ಕೊಳ್ಬೇಕು ಅಂತ ಹೇಳಿ, ನನ್ನದು ಅಂತ ಹೇಳಿ ನಾನು ಹೇಳೋದಿಲ್ಲ, ಒಂದು ರಾತ್ರಿ ಮಾತ್ರ ಇಲ್ಲಿ ಇರೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೇನೆ. ನಾನು ಜಗಳ ಮಾಡೋದೂ ಇಲ್ಲ, ಈ ಕುಟೀರ ನಂದು ಅಂತ ಹೇಳೋದೂ ಇಲ್ಲ, ನಾನು ಬೆಳಿಗ್ಗೆ ಎದ್ದು ಹೋಗೋದು ಖಚಿತ, ಹೀಗಾಗಿ ಅಂತ ಹೇಳಿ ನಾನು ಪ್ರತಿಜ್ಞೆ ಮಾಡ್ತಾ ಇದ್ದೇನೆ ಅಂತ ರಾಜ ಆ ಮನುಷ್ಯನಿಗೆ ಹೇಳ್ತಾನೆ. ಆ ವ್ಯಕ್ತಿ ಮನಸ್ಸಿಲ್ಲದ ಮನಸ್ಸಿನಿಂದ ರಾಜನ ಮಾತನ್ನು ಒಪ್ಪಿಕೊಂಡು ಆ ಒಂದು ರಾತ್ರಿ ಉಳ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತಾನೆ. ರಾಜ ಆ ರಾತ್ರಿ ಕುಟೀರದ ಒಂದು ಮೂಲೆಯಲ್ಲಿ ನಿದ್ರೆ ಮಾಡ್ತಾನೆ. ಬೆಳಗಾದ ಕೂಡಲೇ ಅರಮನೆಯ ಸುಖ ಮತ್ತು ತನ್ನ ಕರ್ತವ್ಯಗಳೆಲ್ಲವನ್ನು ಮರೆತು ಅಲ್ಲಿಯೇ ಇರಬೇಕು ಅಂತ ಅವನು ಕೂಡ ಇಚ್ಛಿಸ್ತಾನೆ. ಜೊತೆಗೆ ಆ ವ್ಯಕ್ತಿಯೊಡನೆ ಜಗಳ ಕೂಡ ಆಡ್ತಾನೆ. ಆ ಕುಟೀರದಿಂದ ಹೊರಗೆ ಹೋಗೋದಿಲ್ಲ, ನಾನು ಇಲ್ಲೇ ಉಳ್ಕೊಳ್ತೀನಿ ಅಂತ ಹೇಳಿ ಹಠ ಮಾಡ್ತಾನೆ. ಕಥೆಯನ್ನು ಕೇಳಿದಂತಹ ಶುಕಮುನಿ ಪರೀಕ್ಷಿತ ರಾಜನಿಗೆ ಆ ರಾಜ ಆ ವ್ಯಕ್ತಿಯೊಡನೆ ಜಗಳ ಮಾಡಿದ್ದು ಸರಿನಾ ಅಂತ ಪ್ರಶ್ನೆ ಮಾಡ್ತಾನೆ. ಆಗ ಪರೀಕ್ಷಿತ, ಮಹಾತ್ಮರೇ, ನನ್ನ ದೃಷ್ಟಿಯಲ್ಲಿ ಆ ರಾಜ ಮೂರ್ಖ, ಅರಮನೆಯನ್ನು ಬಿಟ್ಟು ಈ ಒಂದು ದುರ್ಗಂಧಮಯವಾದ ಈ ಕುಟೀರದಲ್ಲಿರೋದಕ್ಕೆ ಹೇಗೆ ಮನಸ್ಸು ಬಂತು ಅವನಿಗೆ ಅಂತ ಹೇಳಿ ಕುತೂಹಲ ತಡೆಯಲಾರದೆ ಆ ಮೂರ್ಖ ರಾಜ ಯಾರು ಅಂತ ಕೇಳ್ತಾನೆ. ಆಗ ಶುಕಮುನಿ ಶಾಂತವಾಗಿ, ಮಹಾರಾಜರೇ, ಆ ರಾಜ ಮತ್ತಾರು ಅಲ್ಲ, ನೀವೇ. ಈ ಮಲಮೂತ್ರಗಳಿಂದ ಕೂಡಿದ ಈ ಶರೀರವೆಂಬ ಕುಟೀರದಲ್ಲಿ ಎಷ್ಟರ ಮಟ್ಟಿಗೆ ನಿಮ್ಮ ಆತ್ಮ ಇರಬೇಕಿತ್ತೋ ಅಷ್ಟರವರೆಗೆ ವಾಸ ಮಾಡಿ ಆಯಿತು. ಈ ಶರೀರರೂಪಿ ಕುಟೀರದಿಂದ ನಿಮ್ಮ ಆತ್ಮಕ್ಕೆ ಹೋಗುವಂತಹ ಸಮಯ ಬಂದಿದೆ. ನಿಮ್ಮ ಆತ್ಮ ಎಲ್ಲಿಂದ ಬಂದಿದೆಯೋ ಅಲ್ಲಿಗೆ ಹೋಗಬೇಕಾಗಿದೆ. ಆದರೆ ನೀವು ಈ ದುರ್ಗಂಧಮಯವಾದ ಶರೀರರೂಪಿ ಕುಟೀರವನ್ನು ಬಿಟ್ಟು ಹೋಗಲು ಇಚ್ಛಿಸದೆ ಚಿಂತಿಸ್ತಾ ಕೂತಿದ್ದೀರಾ, ಇದು ಸರಿನಾ ಅಂತ ಶುಕಮುನಿಗಳು ಪರೀಕ್ಷಿತನನ್ನು ಕೇಳ್ತಾರೆ. ಪರೀಕ್ಷಿತ ರಾಜ ಶುಕಮುನಿ ಹೇಳಿದ ಕಥೆಯ ಮರ್ಮವನ್ನು ಅರ್ಥ ಮಾಡಿಕೊಳ್ತಾನೆ. ಅಜ್ಞಾನದಲ್ಲಿದ್ದ ಅವನಿಗೆ ಸುಜ್ಞಾನ ಒದಗಿ ಬರುತ್ತೆ. ಈ ಕಥೆಯ ಪ್ರಭಾವ ಅವನ ಮರಣ ಭೀತಿಯನ್ನು ದೂರ ಮಾಡುತ್ತೆ. ಅವನು ಸಂತೋಷದಿಂದ ಇಹಲೋಕವನ್ನು ತ್ಯಜಿಸೋದಕ್ಕೆ ಉದ್ಯುಕ್ತನಾಗ್ತಾನೆ.

0: ಇದಾದ ನಂತರ ಏನಾಗುತ್ತೆ, ಪರೀಕ್ಷಿತ ಇರುವ ಆ ರಕ್ಷಿತ ಗೃಹಕ್ಕೆ, ಬಿಗಿಯಾದ ಭದ್ರತೆ ಇರುವಂತಹ ಗೃಹಕ್ಕೆ ತಕ್ಷಕ ಒಳಗೆ ಹೋಗೋದಕ್ಕೆ ಸಾಧ್ಯವಾಗುತ್ತಾ? ಇದೆಲ್ಲ ಮುಂದಿನ ಭೇಟಿಯಲ್ಲಿ ಖಂಡಿತವಾಗ್ಲೂ ಇದ್ರ ಬಗ್ಗೆ ಮಾತನಾಡೋಣ. ಇದಾಗಿತ್ತು ಇಂದಿನ ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. 1951 ಭಾರತದ ಮೊದಲ ರಾಷ್ಟ್ರಪತಿ ಬಾಬು ರಾಜೇಂದ್ರ ಪ್ರಸಾದ್ ಅವರು ಪುನಃಸ್ಥಾಪಿಸಿದ ದೇವಾಲಯ ಉದ್ಘಾಟಿಸಿ 75 ವರ್ಷಗಳನ್ನು ಪೂರೈಸಿದ ಸ್ಮರಣಾರ್ಥ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಸೋಮನಾಥ ದೇವಾಲಯಕ್ಕೆ ಭೇಟಿ ನೀಡಲಿದ್ದಾರೆ. ಸೋಮನಾಥ ಟ್ರಸ್ಟ್ನ ಅಧ್ಯಕ್ಷರಾಗಿ ಅವರ ನೇತೃತ್ವದಲ್ಲಿ ದೇವಾಲಯವು ಸೋಮನಾಥ ಅಮೃತ ಪರ್ವ ಆಚರಿಸಲು ಸಜ್ಜಾಗಿದೆ. ಅಸ್ಸಾಂನಲ್ಲಿ ಹಿರಿಯ ನಾಯಕ ಡಾ ಹಿಮಂತ ಬಿಸ್ವ ಶರ್ಮಾ ಅವರು ಬಿಜೆಪಿ ಶಾಸಕಾಂಗ ಪಕ್ಷ ಹಾಗೂ ಎನ್ಡಿಎ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿದ್ದಾರೆ. ಚಿಕ್ಕಬಳ್ಳಾಪುರದ ಬೀದಿಬದಿ ವ್ಯಾಪಾರಿಗಳಿಗಾಗಿ ಕೇಂದ್ರ ಸರ್ಕಾರದ ಆತ್ಮನಿರ್ಭರ ಯೋಜನೆಯಡಿ 4973 ಅರ್ಜಿಗಳಿಗೆ ಮಂಜೂರಾತಿ ನೀಡಿದ್ದು, ಈ ಪೈಕಿ 4762 ಅರ್ಜಿಗಳ ಫಲಾನುಭವಿಗಳಿಗೆ ಬ್ಯಾಂಕುಗಳಿಂದ ಹಣ ಬಿಡುಗಡೆಯಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ಡಾ ಎನ್ ಭಾಸ್ಕರ್ ತಿಳಿಸಿದ್ದಾರೆ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಜಾನುವಾರುಗಳಿಗೆ ಕಾಲುಬಾಯಿ ಜ್ವರದ ಲಸಿಕಾಕರಣ ಅಭಿಯಾನ ನಡೆಯುತ್ತಿದೆ. ಈ ತಿಂಗಳ 22 ನಡೆಯಲಿರುವ 9 ಸುತ್ತಿನ ಲಸಿಕಾ ಅಭಿಯಾನದ ಪ್ರಗತಿ ಕುರಿತು ಬೆಳಗಾವಿ ಜಿಲ್ಲೆಯ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಉಪನಿರ್ದೇಶಕ ಡಾ ರವಿ ಸಾಲಿಗೌಡರ್ ಮಾಹಿತಿ ನೀಡಿದ್ದಾರೆ. ಬೆಂಗಳೂರು ಕಲಬುರಗಿ ನಡುವಿನ 16563 ಸಂಖ್ಯೆಯ ರೈಲು ಇದೇ 16 ಪ್ರತಿ ಶನಿವಾರ ಬೆಂಗಳೂರು ಕಂಟೋನ್ಮೆಂಟ್ನಿಂದ ಹೊರಡಲಿದೆ. 16564 ಸಂಖ್ಯೆಯ ರೈಲು ಇದೇ 17 ಕಲಬುರಗಿಯಿಂದ ಹೊರಡಲಿದೆ ಎಂದು ರೈಲ್ವೆ ಇಲಾಖೆ ತಿಳಿಸಿದೆ. ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರೂಬಿಯೋ ಮತ್ತು ಅಮೆರಿಕದ ವಿಶೇಷ ರಾಯಭಾರಿ ಸ್ಟೀವ್ ವಿಟ್ಕಾಫ್ ಮಿಯಾಮಿಯಲ್ಲಿ ಕತಾರ್ ಪ್ರಧಾನಿ ಮತ್ತು ವಿದೇಶಾಂಗ ಸಚಿವ ಮೊಹಮ್ಮದ್ ಬಿನ್ ಅಬ್ದುಲ್ ರೆಹಮಾನ್ ಅಲ್ ಥಾನಿ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಕಳೆದ ರಾತ್ರಿ ರಾಯ್ಪುರದಲ್ಲಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ನಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 2 ವಿಕೆಟ್ಗಳ ಜಯ ಸಾಧಿಸಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ ಇಂಡಿಯನ್ಸ್ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 166 ರನ್ ಗಳಿಸಿತು. 167 ರನ್ಗಳ ಗೆಲುವಿನ ಗುರಿ ಬೆನ್ನತ್ತಿದ ಆರ್ಸಿಬಿ ಕೊನೆಯ ಓವರ್ನ ಕೊನೆಯ ಬಾಲ್ಗೆ 8 ವಿಕೆಟ್ ನಷ್ಟಕ್ಕೆ ಗುರಿ ತಲುಪಿ ಗೆಲುವಿನ ನಗೆ ಬೀರಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಹಾಗೂ 7:35. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಈ ಬೆಳಿಗ್ಗೆ 8 ಗಂಟೆಗೆ.
0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. 7:02 ಸೆಕೆಂಡುಗಳು.

0: ಶುಲ್ಕರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.tele-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ಬೀದಿ ಬೀದಿಯಲ್ಲಿ ಈ ಧ್ವನಿ ಮೊಳಗಲಿ, ಮನೆ ಮನೆಯಲ್ಲಿ ನಮ್ಮ ಗಣತಿಯಾಗಲಿ, ಜೊತೆಯಾಗಿ ಬರೆಯೋಣ ನಾಡಿನ ಅಧ್ಯಾಯ. ನಮ್ಮ ಜನಗಣತಿ ನಮ್ಮ ವಿಕಾಸ.
2: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027. ನಮ್ಮ ಜನಗಣತಿ ನಮ್ಮ ವಿಕಾಸ.
3: ಹತ್ತು ಲಕ್ಷ ಲಾಟ್ರಿ ನನ್ಗೆ
4: ಸಿಕ್ಕಿಬಿದ್ರು.
5: ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
6: RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
7: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ?

0: ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಇನ್ನೇನು 7:05 ವಾರ್ತಾ ಪ್ರಸಾರ ಇರುತ್ತೆ. ಇದಾದ ನಂತರ ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಕೇಳಬಹುದು. ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
2: ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು: ರಾಷ್ಟದ ಸಮಸ್ಯೆಗಳನ್ನು ಒಗ್ಗಟ್ಟಿನಿಂದ ಎದುರಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜನತೆಗೆ ಕರೆ. ಯುವ ಸಮುದಾಯದಲ್ಲಿ ಕ್ರೀಡಾ ಸಂಸ್ಕೃತಿ ಉತ್ತೇಜಿಸುವುದು ಸರ್ಕಾರದ ಗುರಿ, ಗೃಹ ಸಚಿವ ಡಾ ಜಿ ಪರಮೇಶ್ವರ್. ಸಚಿವ ಡಿ ಸುಧಾಕರ್ ನಿಧನ, ಇಂದು ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯ ಸಂಸ್ಕಾರ. ಇಂದು ರಾಷ್ಟೀಯ ತಂತ್ರಜ್ಞಾನ ದಿನ. ಈಗ ವಾರ್ತೆಗಳ ವಿವರ. ಮಧ್ಯಪ್ರಾಚ್ಯ ಸಂಘರ್ಷದಿಂದ ಉಂಟಾಗಿರುವ ಪರಿಣಾಮಗಳನ್ನು ದೇಶವಾಸಿಗಳು ಒಗ್ಗಟ್ಟನಿಂದ ಎದುರಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ದೇಶ ಎದುರಿಸುತ್ತಿರುವ ಎಲ್ಲ ಸಮಸ್ಯೆಗಳನ್ನು ಕೋವಿಡ್ ಕಾಲದಲ್ಲಿ ಎದುರಿಸಿದಂತೆ ದೇಶವಾಸಿಗಳು ಒಗ್ಗಟ್ಟಾಗಿ ಎದುರಿಸಬೇಕಾದ ಅಗತ್ಯವಿದೆ. ಪ್ರಸಕ್ತ ಮಧ್ಯಪ್ರಾಚ್ಯದ ಸಂಘರ್ಷದ ಪರಿಣಾಮವಾಗಿ ಇಡೀ ವಿಶ್ವವೇ ಸಂಕಷ್ಟದ ಪರಿಸ್ಥಿತಿ ಎದುರಿಸುತ್ತಿದೆ. ಇಂತಹ ಪರಿಸ್ಥಿತಿಯಲ್ಲಿ ಸಂಯಮ ಅಗತ್ಯವಾಗಿದೆ. ಸಂಪನ್ಮೂಲಗಳ ಮಿತ ಉಪಯೋಗ ಮಾಡಬೇಕಾಗಿದೆ ಎಂದು ಕರೆ ನೀಡಿದರು. ಪ್ರಧಾನಮಂತ್ರಿಗಳ ನಿಗದಿತ ಸಂಚಾರದ ರಸ್ತೆಯಲ್ಲೇ ಜೆಲಟಿನ್ ಕಡ್ಡಿಗಳು ಪತ್ತೆಯಾಗಿರುವುದು ಗಂಭೀರ ಭದ್ರತಾ ಲೋಪ ಮಾತ್ರವಲ್ಲ, ಇದು ಕಾನೂನು ಸುವ್ಯವಸ್ಥೆ ಹೊಣೆ ಹೊತ್ತಿರುವ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಅಕ್ಷಮ್ಯ ಮತ್ತು ಗಂಭೀರ ವೈಫಲ್ಯ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ಶಾಸಕ ಬಿವೈ ವಿಜಯೇಂದ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಆಳ್ವಿಕೆಯಲ್ಲಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ, ಭದ್ರತೆ ಸಂಪೂರ್ಣ ಕುಸಿದಿದೆ, ಅದು ಕೂಡ ರಾಜಧಾನಿ ಬೆಂಗಳೂರಿನಲ್ಲಿ ಎಂದು ಅವರು ಸಾಮಾಜಿಕ ಜಾಲತಾಣದಲ್ಲಿ ಖಂಡಿಸಿದ್ದಾರೆ. ಗರಿಷ್ಠ ಭದ್ರತೆ ನೀಡಬೇಕಾದ ದೇಶದ ಆದರಣೀಯ ಪ್ರಧಾನಮಂತ್ರಿಗಳ ಸುರಕ್ಷತೆ ವಿಷಯದಲ್ಲಿ ಕಿಂಚಿತ್ ಲೋಪಕ್ಕೂ ಅವಕಾಶ ಇರಕೂಡದು. ಇಂತಹ ಸೂಕ್ಷ್ಮ ಗಂಭೀರ ವಿಷಯವನ್ನು ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಶೀಘ್ರದಲ್ಲಿ ಕೂಲಂಕುಷ ತನಿಖೆ ನಡೆಸಿ ಕೃತ್ಯದ ಹಿಂದಿನ ದುಷ್ಕರ್ಮಿಗಳನ್ನು ಪತ್ತೆ ಮಾಡಿ ಶಿಕ್ಷಿಸುವುದು ಮಾತ್ರವಲ್ಲ, ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಆಗ್ರಹಿಸಿದ್ದಾರೆ. ಯುವ ಸಮುದಾಯದಲ್ಲಿ ಕ್ರೀಡಾ ಸಂಸ್ಕೃತಿಯನ್ನು ಉತ್ತೇಜಿಸುವುದು ಹಾಗೂ ತುಮಕೂರನ್ನು ಕ್ರೀಡಾ ಕೇಂದ್ರವನ್ನಾಗಿ ರೂಪಿಸುವುದು ಸರ್ಕಾರದ ಗುರಿಯಾಗಿದೆ ಎಂದು ಗೃಹ ಖಾತೆ ಸಚಿವರೂ ಆಗಿರುವ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ತುಮಕೂರು ವಿಶ್ವವಿದ್ಯಾಲಯ ಆವರಣದಲ್ಲಿರುವ ಜಿಲ್ಲಾ ಟೆನಿಸ್ ಕ್ರೀಡಾಂಗಣದಲ್ಲಿ ನಡೆದ ಅಂತಾರಾಷ್ಟೀಯ ಮಹಿಳಾ ಓಪನ್ ಟೆನಿಸ್ ಕ್ರೀಡಾಕೂಟದಲ್ಲಿ ಬಹುಮಾನ ವಿತರಿಸಿ ಅವರು ಮಾತನಾಡಿದರು. ಮಾದಕ ದ್ರವ್ಯ ಮುಕ್ತ ರಾಜ್ಯ ನಿರ್ಮಾಣವು ಸರ್ಕಾರದ ಗುರಿಯಾಗಿದ್ದು ಯುವಕರನ್ನು ಸಕಾರಾತ್ಮಕ ಚಟುವಟಿಕೆಗಳತ್ತ ತೊಡಗಿಸುವ ಅತ್ಯುತ್ತಮ ಮಾರ್ಗ ಕ್ರೀಡೆ. ಕ್ರೀಡಾಪಟುಗಳಿಗೆ ಅಗತ್ಯ ಮೂಲಸೌಕರ್ಯ ಮತ್ತು ಅವಕಾಶಗಳನ್ನು ಹೆಚ್ಚಿಸುವ ಮೂಲಕ ತುಮಕೂರನ್ನು ಕ್ರೀಡಾ ನಗರವನ್ನಾಗಿ ರೂಪಿಸುವ ಯೋಜನೆಗೆ ಒತ್ತು ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಸರ್ಕಾರವು ಯೋಜನಾ ಮತ್ತು ಸಾಂಖ್ಯಿಕ ಖಾತೆ ಸಚಿವ ಡಿ ಸುಧಾಕರ್ ಅವರ ನಿಧನದ ಹಿನ್ನೆಲೆಯಲ್ಲಿ ಇಂದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ಸರ್ಕಾರಿ ಕಚೇರಿಗಳು, ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳು ಹಾಗೂ ಸರ್ಕಾರಿ ಮತ್ತು ಸರ್ಕಾರಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳಿಗೆ ಸಾರ್ವಜನಿಕ ರಜೆ ಘೋಷಣೆ ಮಾಡಿದೆ. ಹಾಗೆಯೇ ನಿನ್ನೆಯಿಂದ 3 ದಿನಗಳ ಕಾಲ ರಾಜ್ಯಾದ್ಯಂತ ಶೋಕಾಚರಣೆಯನ್ನು ಆಚರಿಸುವ ಜೊತೆಗೆ ಈ ಅವಧಿಯಲ್ಲಿ ಯಾವುದೇ ಸಾರ್ವಜನಿಕ ಮನರಂಜನಾ ಕಾರ್ಯಕ್ರಮಗಳು ಇರುವುದಿಲ್ಲ. ನಿಯಮಿತವಾಗಿ ಹಾರಿಸಲ್ಪಡುವ ಕಟ್ಟಡಗಳ ಮೇಲೆ ರಾಷ್ಟ್ರಧ್ವಜವನ್ನು ಅರ್ಧಮಟ್ಟದಲ್ಲಿ ಹಾರಿಸಲಾಗುವುದು ಎಂದು ಸರ್ಕಾರವು ಹೊರಡಿಸಿರುವ ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ. ಇಂದು ಚಳ್ಳಕೆರೆಯಲ್ಲಿ ಸಂಜೆ 4 ಗಂಟೆಗೆ ಸಕಲ ಸರ್ಕಾರಿ ಗೌರವದೊಂದಿಗೆ ಅವರ ಅಂತಿಮ ಸಂಸ್ಕಾರ ನಡೆಯಲಿದೆ. ಧಾರವಾಡ ಆಕಾಶವಾಣಿ ಕೇಂದ್ರ ಇಂದು ನಗರದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಆಕಾಶವಾಣಿ 90ನೇ ವರ್ಷಾಚರಣೆ ಹಿನ್ನೆಲೆ ಆಯೋಜಿಸಿದ್ದ ಸಂಧ್ಯಾ ಸುಧೆ ಶಾಸ್ತೀಯ ಸಂಗೀತ ಕಾರ್ಯಕ್ರಮವನ್ನು ಮುಂದೂಡಿದೆ. ರಾಜ್ಯ ಯೋಜನಾ ಮತ್ತು ಸಾಂಖ್ಯಿಕ ಖಾತೆ ಸಚಿವ ಡಿ ಸುಧಾಕರ್ ಅವರ ನಿಧನ ಹಾಗೂ ರಾಜ್ಯ ಸರ್ಕಾರ ಘೋಷಿಸಿದ ಶೋಕಾಚರಣೆ ಹಿನ್ನೆಲೆ ಮುಂದೂಡಲಾಗಿದೆ ಎಂದು ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರಾದ ಮಂಜುಳಾ ಪುರಾಣಿಕ್ ತಿಳಿಸಿದ್ದಾರೆ. ದೇಶದಲ್ಲೇ ಮೊದಲ ಬಾರಿಗೆ ಗಿಗ್ ಕಾರ್ಮಿಕರ ಕಲ್ಯಾಣಕ್ಕೆ ಕಾಯ್ದೆ ಜಾರಿ ಮಾಡುವ ಮೂಲಕ ಮಾದರಿಯಾಗಿರುವ ರಾಜ್ಯ ಸರ್ಕಾರ ಇದೀಗ ಗಿಗ್ ಕಾರ್ಮಿಕರ ಕುಂದುಕೊರತೆಗಳನ್ನು ಆಲಿಸಲು ವಿಶೇಷ ಡಿಜಿಟಲ್ ವೇದಿಕೆಯನ್ನು ಕಲ್ಪಿಸಿದೆ ಎಂದು ರಾಜ್ಯ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ತಿಳಿಸಿದೆ. ವೇತನ, ರಜೆ, ದುಡಿಯುವ ಸ್ಥಿತಿ

0: ಗತಿ ಸೇರಿ ಏನೇ ಸಮಸ್ಯೆಗಳಿದ್ದರೂ ದೂರು ನೀಡಬಹುದು. ಸಂಬಂಧಪಟ್ಟ ಕಂಪನಿಗೆ ದೂರನ್ನು ವರ್ಗಾವಣೆ ಮಾಡಿ ಪರಿಹಾರ ಒದಗಿಸಲಾಗುವುದು. ನೋಂದಣಿ, ಪರಿಹಾರ ಮತ್ತಿತರ ನೆರವಿಗಾಗಿ ಕಾರ್ಮಿಕ ಸಹಾಯವಾಣಿ 1552214ಕ್ಕೆ ಸಂಪರ್ಕಿಸಬಹುದು ಎಂದು ಸಾಮಾಜಿಕ ಮಾಧ್ಯಮ ಎಕ್ಸ್ ಮೂಲಕ ಹೇಳಿದೆ. ಸಮಗ್ರ ಬೆಳವಣಿಗೆಗೆ ಜವಾಬ್ದಾರಿಯುತ ನಾವೀನ್ಯತೆ ಎಂಬ ಧ್ಯೇಯವಾಕ್ಯದೊಂದಿಗೆ ಇಂದು ರಾಷ್ಟೀಯ ತಂತ್ರಜ್ಞಾನ ದಿನ ಆಚರಿಸಲಾಗುತ್ತದೆ. ಭಾರತದಲ್ಲಿ ಪ್ರತಿ ವರ್ಷ ಮೇ 11ರಂದು ರಾಷ್ಟೀಯ ತಂತ್ರಜ್ಞಾನ ದಿನವನ್ನು ಆಚರಿಸಲಾಗುತ್ತದೆ. ಈ ದಿನವು 1998ರಲ್ಲಿ ರಾಜಸ್ಥಾನದ ಪೋಖ್ರಾನ್ನಲ್ಲಿ ಆಪರೇಷನ್ ಶಕ್ತಿಯಡಿಯಲ್ಲಿ ಭಾರತ ನಡೆಸಿದ ಯಶಸ್ವಿ ಪರಮಾಣು ಪರೀಕ್ಷೆಗಳನ್ನು ನೆನಪಿಸುತ್ತದೆ. ಇದೇ ದಿನ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ಹಂಸ 3 ವಿಮಾನವು ಮೊದಲ ಹಾರಾಟ ನಡೆಸಿತು ಮತ್ತು ತ್ರಿಶೂಲ್ ಕ್ಷಿಪಣಿಯನ್ನು ಸಹ ಪರೀಕ್ಷಿಸಲಾಯಿತು. ಇದು ಭಾರತದ ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳ ಸಾಧನೆಗಳನ್ನು ಗೌರವಿಸುವ ದಿನವಾಗಿದೆ. ಮಾಜಿ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ದಿನವನ್ನು ಮೊದಲ ಬಾರಿಗೆ ಘೋಷಿಸಿದರು. ಈ ದಿನವು ಭಾರತದ ತಾಂತ್ರಿಕ ಸಾಮರ್ಥ್ಯವನ್ನು ಮತ್ತು ನಾವೀನ್ಯತೆಯನ್ನು ಎತ್ತಿ ತೋರಿಸುತ್ತದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ದೇಶದಲ್ಲಿ ನೈಸರ್ಗಿಕ ಕೃಷಿಯನ್ನು ಉತ್ತೇಜಿಸಲು ಆರಂಭಿಸಲಾದ ಎನ್ಎಂಎಫ್ಎಲ್ ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್ ರಾಷ್ಟೀಯ ನೈಸರ್ಗಿಕ ಕೃಷಿ ಅಭಿಯಾನ ಕಲಬುರಗಿ ಜಿಲ್ಲೆಯಲ್ಲಿ ಅನುಷ್ಠಾನಗೊಂಡಿದ್ದು ವಿವಿಧ ಕ್ಲಸ್ಟರ್ಗಳಡಿ ಸುಮಾರು 4,000 ಎಕರೆ ಪ್ರದೇಶದಲ್ಲಿ ಜಾರಿಗೊಂಡಿದೆ. ಈ ಕುರಿತು ಒಂದು ವರದಿ.
4: ಕೇಂದ್ರ ಕೃಷಿ ಸಚಿವಾಲಯ 2024 ನವೆಂಬರ್ನಿಂದ ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್ ರಾಷ್ಟೀಯ ನೈಸರ್ಗಿಕ ಕೃಷಿ ಅಭಿಯಾನ ಜಾರಿಗೆ ತಂದಿದೆ. ಕಲಬುರಗಿ ಜಿಲ್ಲೆಯಲ್ಲಿ ತರಬೇತಿ ಪಡೆದ ಒಟ್ಟು 80 ಕೃಷಿ ಸಖಿಯರು ರೈತರಿಗೆ ನೈಸರ್ಗಿಕ ಕೃಷಿ ಬಗ್ಗೆ ಮಾಹಿತಿ ಪ್ರಾತ್ಯಕ್ಷಿಕೆಗಳನ್ನು ನೀಡಿ ಪ್ರೋತ್ಸಾಹಿಸುತ್ತಿದ್ದಾರೆ. ರೈತರಿಗೆ ಹೆಕ್ಟೇರ್ ಒಂದಕ್ಕೆ 2,500 ರೂಪಾಯಿ ಸಹಾಯಧನ ನೀಡಲಾಗುತ್ತಿದೆ. ಜಿಲ್ಲೆಯಲ್ಲಿ ಒಟ್ಟು 2,000 ಹೆಕ್ಟೇರ್ ಪ್ರದೇಶದಲ್ಲಿ ನೈಸರ್ಗಿಕ ಕೃಷಿ ಗುರಿ ಹೊಂದಲಾಗಿದ್ದು ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಕಲಬುರಗಿ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಸಮದ್ ಪಟೇಲ್.
5: ಭಾರತ ಸರ್ಕಾರದ ಒಂದು ಪ್ರಮುಖ ಯೋಜನೆ ಆದಂತದ್ದು ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಅಭಿಯಾನ. ನಮ್ಮ ಕಲಬುರಗಿ ಜಿಲ್ಲೆಗೆ ಒಟ್ಟಾರೆಯಾಗಿ 40 ನಮ್ಮ ಕ್ಲಸ್ಟರ್ಗಳು ಕೇಂದ್ರ ಕಚೇರಿಯಿಂದ ಹಂಚಿಕೆಯಾಗಿದ್ದು ಪ್ರಮುಖವಾಗಿ ಇದು ನಮ್ಮ ಭೀಮಾ ಹೊಳೆದಂಡಿಗೆ ಇರುವಂತಹ ಪ್ರದೇಶ ಅಫಜಲ್ಪುರ, ಚಿತ್ತಾಪೂರು, ಕಲಬುರಗಿ, ಜೇವರ್ಗಿ ಈ ಭಾಗದಲ್ಲಿ ಅತಿ ಹೆಚ್ಚು ಪ್ರತಿಯೊಂದು ತಾಲೂಕಿಗೆ 6 ಕ್ಲಸ್ಟರ್ಗಳು ಇದ್ದು 9 ಕ್ಲಸ್ಟರ್ ಜೇವರ್ಗಿಯಲ್ಲಿದ್ದಾವೆ. ಅದೇ ರೀತಿಯಾಗಿ ಆಳಂದ ಮತ್ತು ಚಿಂಚೋಳಿಯಲ್ಲಿ 5, 4 ಆನಂತರ ಸೇಡಂನಲ್ಲಿ 4 ಕ್ಲಸ್ಟರ್ಗಳಿದ್ದು ಪ್ರತಿಯೊಂದು ಕ್ಲಸ್ಟರ್ನಲ್ಲಿ 50 ಹೆಕ್ಟೇರ್ ಪ್ರದೇಶ ಆಯ್ಕೆ ಮಾಡಿಕೊಂಡು 2,000 ಹೆಕ್ಟೇರ್ ಪ್ರದೇಶವನ್ನು ನಾವು ಗುರಿಯನ್ನಾಗಿಟ್ಕೊಂಡಿದ್ದೀವಿ. ಅದರಲ್ಲಿ 5,000 ರೈತ ಬಾಂಧವರನ್ನ ನಾವು ಆಯ್ಕೆ ಮಾಡಿಕೊಂಡು ಬಯೋ ಇನ್ಪುಟ್ ರಿಸೋರ್ಸ್ ಸೆಂಟರ್ ಅಂತ ಮಾಡ್ತೀವಿ. 27 ಬಯೋ ಇನ್ಪುಟ್ ರಿಸೋರ್ಸ್ ಸೆಂಟರ್ಗಳನ್ನ ಮಾಡ್ತಿದ್ವಿ. ಬಯೋ ಇನ್ಪುಟ್ ರಿಸೋರ್ಸ್ ಸೆಂಟರ್ ಅಂದ್ರೆ ಪ್ರಗತಿಪರ ರೈತರು ಯಾರು ಸಾವಯವ ಕೃಷಿ ಮಾಡ್ತಿದ್ದಾರೆ ಅಂದ್ರೆ ನೈಸರ್ಗಿಕ ಕೃಷಿ ಮಾಡ್ತಾ ಇರೋ ಹತ್ರ ಜೀವಾಮೃತ, ಎರೆಹುಳ, ಅಲ್ಲಿಂದ ಎರೆಜಲ, ಬಯೋಡೈಜೆಸ್ಟ್ ಇವೆಲ್ಲ ಈ ಘಟಕಗಳನ್ನ 1,00,000 ಸಹಾಯಧನದಲ್ಲಿ ಮಾಡಿಸಿ ನಾವು 1,00,000 ಸಹಾಯಧನ DBT ಮೂಲಕ ಕೊಡ್ತೀವಿ. ಉಳಿಕಿದವರೆಲ್ಲ ಕೈಲಿ ಹಾಕಿ ಮಾಡ್ಕೋಬೇಕು. ನಮ್ಮ ಕಲಬುರಗಿ ಜಿಲ್ಲೆಗೆ ಒಟ್ಟಾರೆಯಾಗಿ ಇಲ್ಲಿವರೆಗೆ ಬಿಡುಗಡೆ ಆದಂತಹ ಅನುದಾನ 75,93,000.
0: ಅವ್ವ ಎನ್ನುವ ಎರಡಕ್ಷರ ತಮ್ಮ ಪಾಲಿಗೆ ಕೇವಲ ಹೆಸರಲ್ಲ, ಅದು ತಮ್ಮ ಬದುಕಿನ ಅಕ್ಷಯ ಚೈತನ್ಯ. ಎದೆಯ ಒರತೆಯಲ್ಲಿ ಸದಾಕಾಲ ತಿಳಿನೀರ ಬುಗ್ಗೆಯಂತೆ ಉಕ್ಕುವ ಅವ್ವನ ನೆನಪುಗಳೇ ತಮ್ಮ ಜೀವನದ ದಾರಿದೀಪ. ತಮ್ಮ ಪ್ರತಿದಿನ ಆರಂಭವಾಗುವುದೇ ಅವ್ವನ ಸ್ಮರಣೆಯಿಂದ. ಬಾಲ್ಯದಲ್ಲಿ ಅವ್ವ ಹಾಡುತ್ತಿದ್ದ ಆ ಜೋಗುಳದ ಮಧುರ ಧ್ವನಿ ಇಂದಿಗೂ ತಮ್ಮ ಕಿವಿಯಲ್ಲಿ ರಿಂಗಣಿಸುತ್ತಿದೆ, ಮನಸ್ಸಿಗೆ ನೆಮ್ಮದಿ ನೀಡುತ್ತಿದೆ ಎಂದು ವಿಧಾನ ಪರಿಷತ್ತಿನ ಸಭಾಪತಿ ಬಸವರಾಜ್ ಎಸ್ ಹೊರಟ್ಟಿ ಹೇಳಿದ್ದಾರೆ. ವಿಶ್ವ ತಾಯಂದಿರ ದಿನದ ಅಂಗವಾಗಿ ಬೆಂಗಳೂರಿನಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಅವ್ವ ತಮ್ಮ ಪಾಲಿನ ಸರ್ವಸ್ವ, ಅವಳು ಸದಾ ಕಾಯುವ ಶಕ್ತಿ, ಪ್ರೀತಿಯಿಂದ ಕಾಡುವ ಮಮತೆ. ತಾಯಿಯ ಪ್ರೀತಿ ಮತ್ತು ತ್ಯಾಗಕ್ಕೆ ಪ್ರತಿಯಾಗಿ ನಾವು ಏನನ್ನು ನೀಡಿದರೂ ಅದು ಕಡಿಮೆಯೇ. ಈ ಜನ್ಮವಷ್ಟೇ ಅಲ್ಲ, 100 ಜನ್ಮ ಎತ್ತಿ ಬಂದರೂ ತಾಯಿಯ ಋಣ ತೀರಿಸಲು ಸಾಧ್ಯವಿಲ್ಲ. ತಾಯಿಲ್ಲದ ಬದುಕು ಶೂನ್ಯ.

0: ತಾಯಿಯನ್ನು ಗೌರವಿಸುವುದು ಎಂದರೆ ದೈವವನ್ನು ಪೂಜಿಸಿದಂತೆ. ಜಗತ್ತಿನ ಎಲ್ಲ ತಾಯಂದಿರಿಗೂ ಶಿರವಾಗಿ ನಮಿಸುತ್ತಾ ವಿಶ್ವ ತಾಯಂದಿರ ದಿನಾಚರಣೆ ಶುಭಾಶಯಗಳನ್ನು ಕೋರುತ್ತೇನೆ ಎಂದು ತಿಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟದ ಸಮಸ್ಯೆಗಳನ್ನು ಒಗ್ಗಟ್ಟಿನಿಂದ ಎದುರಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜನತೆಗೆ ಕರೆ. ಯುವ ಸಮುದಾಯದಲ್ಲಿ ಕ್ರೀಡಾ ಸಂಸ್ಕೃತಿ ಉತ್ತೇಜಿಸುವುದು ಸರ್ಕಾರದ ಗುರಿ, ಗೃಹ ಸಚಿವ ಡಾ ಜಿ ಪರಮೇಶ್ವರ್. ಸಚಿವ ಡಿ ಸುಧಾಕರ್ ನಿಧನ, ಇಂದು ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯ ಸಂಸ್ಕಾರ. ಇಂದು ರಾಷ್ಟೀಯ ತಂತ್ರಜ್ಞಾನ ದಿನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
1: ನಮ್ಮ ಮುಂದಿನ ಕಾರ್ಯಕ್ರಮ

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. 7:15:20 ಕಾರ್ಯಕ್ರಮ ಶುಭೋದಯ ಕರ್ನಾಟಕ. ಇಂದಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ನಮ್ಮೆಲ್ಲಾ ಕೇಳುಗರಿಗೂ ಆತ್ಮೀಯವಾದ ಸ್ವಾಗತ. ಕಾರ್ಯಕ್ರಮದ ಆರಂಭದಲ್ಲಿ ಕನ್ನಡ ರತ್ನಭಂಡಾರವನ್ನು ಕೇಳಬಹುದು. ಇದಾದ ನಂತರ ಭಾವಗೀತೆಗಳು ನಿಮಗಾಗಿ ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಎನ್ ಕೆ ಕುಲಕರ್ಣಿ, ಧ್ವನಿ ಮಾಧ್ಯಮದ ದೊಡ್ಡ ಹೆಸರು, ಲೇಖಕರು, ಅನೇಕರ ಸ್ಫೂರ್ತಿ, ಎನ್ ಕೆ ಎಂದೇ ಪ್ರಸಿದ್ಧರು. ಗದಗ್ನಲ್ಲಿ ಜನಿಸಿದರು, ಧಾರವಾಡದಲ್ಲಿ ಉನ್ನತ ಶಿಕ್ಷಣ ಪಡೆದರು, ಹೈಸ್ಕೂಲ್ ಶಿಕ್ಷಕರಾಗಿದ್ದರು, ಪತ್ರಿಕೆಗಳಲ್ಲಿ ಕೆಲಸ ಮಾಡಿದರು. ಕನ್ನಡದ ಆಕಾಶವಾಣಿ ಕೇಂದ್ರಗಳು ಹುಟ್ಟುವ ಮುನ್ನವೇ ಮುಂಬೈ ಆಕಾಶವಾಣಿ ಕಾರ್ಯಕ್ರಮಗಳಿಗೆ ದನಿಯಾಗಿದ್ದರು. ಕುಮಾರವ್ಯಾಸನ ಬಗ್ಗೆ ಸಂಶೋಧನಾ ಪ್ರಬಂಧ ಬರೆದರು, ಅಧ್ಯಯನ ಮಾಡಿದರು. ಧಾರವಾಡ ಆಕಾಶವಾಣಿ ಕೇಂದ್ರದಲ್ಲಿ 3 ದಶಕಗಳಿಗೂ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಅದ್ಭುತ ಕಾರ್ಯಕ್ರಮ ನಿರ್ಮಾಪಕರು ಎನ್ ಕೆ ಅವರ ಒಂದು ಲಹರಿ ಬದುಕಿನ ಬಗ್ಗೆ.
2: ನನ್ನ ದೃಷ್ಟಿಯಲ್ಲಿಯೂ ಬದುಕು ಎಷ್ಟೆಂದರೂ ಕುತೂಹಲಕಾರಿ. ಲೈಫ್ ಆಫ್ಟರ್ ಆಲ್ ಈಸ್ ಇಂಟರೆಸ್ಟಿಂಗ್ ಎಂಬ ನಿಲುವು ಗ್ರಾಹ್ಯ. ವ್ಯಕ್ತಿಯೊಡನೆ ಆತನ ದೈವವೂ ಬಾಳುತ್ತದೆ ಎಂದು ಹೇಳುತ್ತಾರೆ ಕವಿ ವಿನಾಯಕರು. ಎಂದರೆ ವ್ಯಕ್ತಿಯ ಬಾಳನ್ನು ಬಾಳುವವರು ಬರೀ ಆ ವ್ಯಕ್ತಿಯಷ್ಟೇ ಅಲ್ಲ ಎಂಬುದು ಅವರ ಅಭಿಪ್ರಾಯ. ದೈವ ದೇವರು ಇವರಲ್ಲಿ ಕೆಲವರಿಗೆ ಅಪಾರ ಶ್ರದ್ಧೆ, ತೇನ ವಿನಾ ತೃಣಮಪಿ ನಚಲತಿ ಎಂಬ ಮಟ್ಟಿಗೆ. ಆದರೆ ಗುರಿಬದ್ಧ ವ್ಯಕ್ತಿಯ ಯತ್ನಕ್ಕೆ ದೈವದ ಪ್ರೋತ್ಸಾಹವೂ ಬೇಕು ಎಂಬ ಪುರುಷ ದೈವ ಎರಡೂ ವಾದಗಳ ಸಮನ್ವಯವು ಹೆಚ್ಚು ತೂಕದ್ದಾಗಿ ತೋರುತ್ತದೆ. ಸಾಧಿಸುತ್ತ ಜಯಿಸುವುದೇ ಬಾಳುವುದರ ಸಾರವು ಎಂಬ ಕವಿವಾಣಿ ಪುರುಷ ಪ್ರಯತ್ನವನ್ನು ಸಮರ್ಥಿಸುವುದನ್ನು ನೋಡುತ್ತೇವೆ. ಬದುಕಿನ ನಿಲವು ದೇಶ ಕಾಲ ಪರಿಸರಕ್ಕೆ ತಕ್ಕಂತೆ ರೂಪುಗೊಂಡಿರುತ್ತದೆ. ವ್ಯಕ್ತಿಯ ಆನುವಂಶಿಕತೆಯು ಬದುಕಿನ ನಿಲುವನ್ನು ನಿರ್ಧರಿಸುತ್ತದೆ. ಆತನ ವೈಯಕ್ತಿಕ ಅನುಭವಗಳು ಕೂಡ ಆತನನ್ನು ಆಶಾವಾದಿಯನ್ನಾಗಿಯೋ ನಿರಾಶಾವಾದಿಯನ್ನಾಗಿಯೋ ಪ್ರಯತ್ನವಾದಿಯನ್ನಾಗಿಯೋ ದೈವವಾದಿಯನ್ನಾಗಿಯೋ ಮಾಡುತ್ತವೆ. ವ್ಯಕ್ತಿಯ ಮೇಲೆ ಪ್ರಭಾವ ಬೀರಿದ ಹಿರಿಯರು, ಗುರುಗಳು, ಲೇಖಕರು, ನಾಯಕರು ಇವರೆಲ್ಲರ ವಿಚಾರಧಾರೆಯಿಂದ ಬದುಕಿನ ಬಗ್ಗೆ ಒಂದು ನಿಲುವು ರೂಪುಗೊಳ್ಳುತ್ತದೆ. ಚಾರ್ಲಿ ಚಾಪ್ಲಿನ್ನಂತಹ ಒಬ್ಬ ಕಾಮಿಡಿಯನ್ ಬದುಕಿನಲ್ಲಿ ಎಷ್ಟು ಬವಣೆ ಪಟ್ಟುಕೊಂಡಿದ್ದ ಎಂಬುದು ಆತನ ಆತ್ಮಕಥೆಯಿಂದ ವ್ಯಕ್ತವಾಗುತ್ತದೆ. ಅನೇಕ ಸುಪ್ರಸಿದ್ಧ ಕಾಮಿಡಿಯನ್ಸ್ ಎನ್ನುವವರ ಬದುಕೆಲ್ಲ ಕಹಿಯ ಕಷಾಯವೇ ಆಗಿದ್ದು ಆ ಕಹಿಯನ್ನು ಮರೆಯುವುದಕ್ಕಾಗಿಯೇ ಅವರು ನಗೆಯ ಮುಖವಾಡ ಧರಿಸಿದ್ದು ಕಂಡುಬರುತ್ತದೆ. ಲಾಫ್ ಅಂಡ್ ದ ವರ್ಲ್ಡ್ ಲಾಫ್ಸ್ ವಿತ್ ಯು, ಬಟ್ ಇಫ್ ಯು ವೀಪ್ ನೋಬಡಿ ವಿಲ್ ವೀಪ್ ವಿತ್ ಯು ಎಂಬ ಮಾತು ಸತ್ಯ. ಅಂತೆಯೇ ಕವಿ ಬೇಂದ್ರೆ ಹೇಳಿದರು, ಎನ್ನ ಪಾಡನಗಿರಲಿ ಅದರ ಹಾಡನ್ನಿಷ್ಟೇ ಹಾಡುವೆನು ರಸಿಕ ನಿನಗೆ, ಕಲ್ಲು ಸಕ್ಕರೆ ಎಂಥ ನಿನ್ನೆದೆಯು ಕರಗಿದರೆ ಅದರ ಸವಿಯನ್ನಿಷ್ಟು ಹಣಿಸು ನನಗೆ ಎಂದು. ಪ್ರಸಿದ್ಧ ಕವಿಗಳೆಲ್ಲ ಬದುಕಿನಲ್ಲಿ ಕಷ್ಟಪಟ್ಟರು, ಬದುಕನ್ನು ಪ್ರೀತಿಸಿದವರೇ ಅವರೆಲ್ಲ. ತಾವು ಬದುಕನ್ನು ಪ್ರೀತಿಸಿ ಕಾವ್ಯ ರಚಿಸಿದ್ದರಿಂದ ಓದುಗರಲ್ಲಿಯೂ ಬದುಕಿನ ಬಗ್ಗೆ ಲವಲವಿಕೆ ಮೂಡಬೇಕೆಂಬುದು ಅವರ ಉದ್ದೇಶವಾಗಿತ್ತು. ಪಲಾಯನವಾದ ಬೋಧಿಸುವ ಈ ಫಿಲಾಸಫಿಯನ್ನು ಈಗ ಯಾರು ಒಪ್ಪ್ಯಾರು? ಬದುಕಿನ ವಿಮುಖತೆ, ನಿವೃತ್ತಿ ಮಾರ್ಗ, ಸನ್ಯಾಸಗಳನ್ನು ಬೋಧಿಸುವ ಸಾಹಿತ್ಯಕ್ಕೆ ಇಂದು ಸ್ವಾಗತ ದೊರಕದು. ಭಕ್ತಿ ಜ್ಞಾನಗಳು ಇರಲಿ, ವೈರಾಗ್ಯವೇಕೆ ಎಂದು ಕೇಳಬಹುದು. ಇದಕ್ಕಿಂತ ನನಗೆ ಈಸಬೇಕು, ಇದ್ದು ಜಯಿಸಬೇಕು ಎಂಬ ಪುರಂದರದಾಸರ ಫಿಲಾಸಫಿ ಹೆಚ್ಚು ಇಷ್ಟ. ದೃಢಕಾಯ ಸಾಧಿಸಿದ ಮಾತ್ರಕ್ಕೆ ಬದುಕು ಸಾರ್ಥಕ್ಯ ಭಾವವನ್ನು ತಂದುಕೊಡಲಾರದು. ವೃದ್ಧಾಪ್ಯದ ವಿಶೇಷ ಸೌಕರ್ಯಗಳನ್ನು ಅಥವಾ ಪ್ರಿವಿಲೇಜಸ್ಗಳನ್ನು ಕುರಿತು ಹೇಳುತ್ತಾ ಹೋದಂತೆ ವೃದ್ಧಾಪ್ಯವು ನನಗೊಂದು ವರವಾಗಿಯೇ ಪ್ರಾಪ್ತವಾಗಿದೆ ಎಂದು ಹೇಳಬೇಕು. ಬದುಕುವುದು ಜ್ಞಾನ ಸಾಧನೆಗಾಗಿ, ಪುರುಷಾರ್ಥ ಸಾಧನೆಗಾಗಿ ಎಂಬ ಗೀತಾವಾಕ್ಯ ನನಗೆ ಗ್ರಾಹ್ಯ. ನಾನೀಗ ನನ್ನ ವಯಸ್ಸಿನ 80s. ಈ ಬಾಳ ಸಂಜೆಯಲ್ಲಿ ಆತ್ಮನಿರೀಕ್ಷಣೆ ನಡೆಸಿದ ನನಗೆ ನಾನು ಪಡೆದ ಜ್ಞಾನ ಲವ ಸಾಲದೆಂಬ ಪೂರ್ಣ ತಿಳುವಳಿಕೆ ಇದೆ. ಆದರೆ ಮಾಡುವುದೇನು, ಈ ವಯಸ್ಸಿನಲ್ಲಿ ಹಿಮಾಲಯವನ್ನೇರಿ ಗೌರಿಶಂಕರ ತಲುಪುತ್ತೇನೆ ಎಂಬ ಹುಸಿ ಮಾತು ಸಲ್ಲದು. ನಾನು ಚಿರಂಜೀವಿ ಎಂದೇ ಭಾವಿಸಿ ವಿದ್ಯೆ ಪುರುಷಾರ್ಥ ಸಾಧನೆ ಮಾಡಿದರೂ ಅದು ಸಾಲದು. ಹಾಗೆಯೇ ಗೃಹೀತೈವ ಕೇಶೇಶು ಮೃತ್ಯುನಾ ಧರ್ಮಮಾಚರೇತ್ ಎಂಬ ಮಾತಿನಲ್ಲಿ ಧರ್ಮ ಎಂದರೆ ಯಾವ ಧರ್ಮ ಎಂಬುದು ನನ್ನ ಪ್ರಶ್ನೆ. ಸ್ವಧರ್ಮ ಎಂದರೆ ಅದು ಸಹಜ ಧರ್ಮ, ತಂತಾನೇ ನಿಸರ್ಗ ಸಹಜವಾಗಿ ಆಚರಿಸಲ್ಪಡುವಂತಹದು. ನನ್ನ ದೃಷ್ಟಿಯಲ್ಲಿ ಬದುಕು ಎಂದರೆ ಅಧರ್ಮದ ಭಂಡಾರವಾಗಬಾರದು, ಸಾಧ್ಯವಾದಷ್ಟು ಇನ್ನೊಬ್ಬರಿಗೆ ಉಪಕಾರಿಯಾಗಬೇಕು ಎಂಬ ಮಾತು ನನಗೆ ಒಪ್ಪಿಗೆ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಲೇಖಕ ಎನ್ಕೆ ಅವರ ಧ್ವನಿ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
3: ಸರ್ವೋದಯವಾಗಲಿ ಸರ್ವರಲಿ.
0: ಕನ್ನಡ ರತ್ನ ಭಂಡಾರ ಕೇಳಿದ್ರಲ್ಲ, ಈಗ ಭಾವಗೀತೆಯೊಂದನ್ನು ಕೇಳೋಣ. ಶಿವಮೊಗ್ಗ ಸುಬ್ಬಣ್ಣ ಅವರು ಹಾಡಿರುವ ಕುವೆಂಪು ಅವರ ರಚನೆ.

ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟರ ರಚನೆಯನ್ನು ಕೇಳಿದ್ರಿ, ರಾಜು ಅನಂತ ಸ್ವಾಮಿ ಅವರ ಧ್ವನಿಯಲ್ಲಿ. ಗಾಯತ್ರಿ ದೇಶಪಾಂಡೆ ಅವರು ಹಾಡಿರುವ ಜೊತೆಗೆ ಶ್ರೀಕಾಂತ್ ಕುಲಕರ್ಣಿ ಅವರ ಧ್ವನಿ ಇರುವ ಒಂದು ಭಾವಗೀತೆಯನ್ನು ಕೇಳೋಣ. ರಚನೆ ಎನ್ ಕೆ ಕುಲಕರ್ಣಿ ಅವರದು, ಅಂದರೆ ಇಂದಿನ ಕನ್ನಡ ರತ್ನಭಂಡಾರ ಕೇಳಿದ್ರಲ್ಲ ಅವರು ಬರೆದಿರುವಂತಹ ಒಂದು ಭಾವಗೀತೆಯನ್ನು ಕೇಳೋಣ.

0: ಜನಪದ ಕಥೆಗಳು ಮೌಲ್ಯಗಳ ಅಕ್ಷಯ ನಿಧಿ, ಸಂಸ್ಕೃತಿ ಸಂಪ್ರದಾಯದ ಕಾಲಾತೀತ ರಾಯಭಾರಿಗಳು. ಪುಟ್ಟ ಮಕ್ಕಳಿಗೆ ಕತೆ ಹೇಳಿ ಅವರ ಜಗತ್ತನ್ನು ಬೆಳಗಿಸಿರಿ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. 7:35 ಕೆಲವೇ ಕ್ಷಣಗಳಲ್ಲಿ ವಾರ್ತಾ ಪ್ರಸಾರ, ಇದಾದ ನಂತರ ಭಾವಗೀತೆಗಳು ಮುಂದುವರಿಯುತ್ತವೆ. ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ಸೋಮನಾಥ ಅಮೃತ ಪರ್ವದಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ಅಸ್ಸಾಂನಲ್ಲಿ ಹೊಸ ಸರ್ಕಾರ ರಚಿಸಲು ಹಿಮಂತ ಬಿಸ್ವಾ ಶರ್ಮಾ ಅವರಿಗೆ ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಆಹ್ವಾನ. ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯದಲ್ಲಿ ಭಾರತಕ್ಕೆ ಮೂರನೇ ಸ್ಥಾನ, ಮಾರ್ಗನ್ ಸ್ಟ್ಯಾನ್ಲಿ ವರದಿ. ಐಪಿಎಲ್ ಟಿ20 ಕ್ರಿಕೆಟ್: ಮುಂಬೈ ಇಂಡಿಯನ್ಸ್ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ 2 ವಿಕೆಟ್ಗಳ ರೋಚಕ ಜಯ. ವಾರ್ತೆಗಳ ವಿವರ: ಧಾರ್ಮಿಕ ಹಾಗೂ ಐತಿಹಾಸಿಕ ಮಹತ್ವವುಳ್ಳ ಸೋಮನಾಥ ಮಹಾದೇವ ದೇವಾಲಯದ ಪುನರ್ ನಿರ್ಮಾಣವು 75 ವರ್ಷಗಳನ್ನು ಪೂರೈಸಿರುವ ಅಂಗವಾಗಿ ಸೋಮನಾಥ ಅಮೃತ ಪರ್ವದಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗವಹಿಸಲಿದ್ದಾರೆ. ಸೋಮನಾಥನಿಗೆ ಪ್ರಾರ್ಥನೆ ಸಲ್ಲಿಸಲಿರುವ ಪ್ರಧಾನಿ ಕುಂಭಾಭಿಷೇಕ ಸೇರಿದಂತೆ ಇತರೆ ವಿಧಿವಿಧಾನವನ್ನು ನೆರವೇರಿಸಲಿದ್ದಾರೆ. ನಂತರ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಲಿದ್ದಾರೆ. ಇದೇ ವೇಳೆ ಪ್ರಧಾನಿಯವರು ರೋಡ್ ಶೋವನ್ನು ಕೂಡ ನಡೆಸಲಿದ್ದಾರೆ. ಈ ಸಂದರ್ಭದಲ್ಲಿ ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಮತ್ತು ಉಪಮುಖ್ಯಮಂತ್ರಿ ಹರ್ಷ ಸಂಘವಿ ಕೂಡ ಉಪಸ್ಥಿತರಿರಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಜಾಮ್ನಗರದಿಂದ ಸೋಮನಾಥಕ್ಕೆ ವಿಮಾನದ ಮೂಲಕ ಆಗಮಿಸಲಿದ್ದಾರೆ. ಹೆಲಿಪ್ಯಾಡ್ನಲ್ಲಿ ಇಳಿದ ನಂತರ ವೀರ್ ಹಮೀರ್ಜಿ ಗೋಹಿಲ್ ವೃತ್ತದವರೆಗೆ ರೋಡ್ ಶೋ ಮೂಲಕ ತೆರಳಲಿರುವ ಪ್ರಧಾನಿಯವರನ್ನು ಸಾರ್ವಜನಿಕರು ಸ್ವಾಗತಿಸಲಿದ್ದಾರೆ. ನಂತರ ಸೋಮನಾಥ ದೇವಾಲಯದ ಪುನರ್ ನಿರ್ಮಾಣದ ಪ್ರಮುಖ ರುವಾರಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಪ್ರತಿಮೆಗೆ ಪ್ರಧಾನಿಯವರು ಪುಷ್ಪನಮನ ಸಲ್ಲಿಸಲಿದ್ದಾರೆ. ಬಳಿಕ ದೇವಾಲಯದಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಿದ್ದು ದೇವಾಲಯದ ಶಿಖರದ ಮೇಲೆ ಕುಂಭಾಭಿಷೇಕ ಸಮಾರಂಭ ಮತ್ತು ಧ್ವಜಾರೋಹಣವನ್ನು ಸಹ ನಡೆಸಲಿದ್ದಾರೆ. ಈ ಸಂದರ್ಭದಲ್ಲಿ ಭಾರತೀಯ ವಾಯುಪಡೆಯ ಸೂರ್ಯ ಕಿರಣ್ ಏರೋಬ್ಯಾಟಿಕ್ ತಂಡವು ಸೋಮನಾಥ ದೇವಾಲಯದ ಆಗಸದಲ್ಲಿ ರೋಮಾಂಚಕ ವೈಮಾನಿಕ ಪ್ರದರ್ಶನವನ್ನು ಪ್ರಸ್ತುತಪಡಿಸಲಿದೆ. ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿಯವರು ಸೋಮನಾಥನ ಶ್ರೀಮಂತ ಪರಂಪರೆ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಸ್ಮರಿಸುವ ಅಂಚೆ ಚೀಟಿ ಹಾಗೂ ನಾಣ್ಯವನ್ನು ಬಿಡುಗಡೆ ಮಾಡಲಿದ್ದಾರೆ. ಅಸ್ಸಾಂ ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಅವರು ಮುಖ್ಯಮಂತ್ರಿಯಾಗಿ ಆಯ್ಕೆಯಾದ ಹಿಮಂತ ಬಿಸ್ವಾ ಶರ್ಮಾ ಅವರನ್ನು ರಾಜ್ಯದಲ್ಲಿ ಹೊಸ ಸರ್ಕಾರ ರಚಿಸಲು ಆಹ್ವಾನಿಸಿದ್ದಾರೆ. ಇದರೊಂದಿಗೆ ಅಸ್ಸಾಂನಲ್ಲಿ ಎನ್ಡಿಎ ಸತತ 3ನೇ ಅವಧಿಗೆ ಅಧಿಕಾರಕ್ಕೆ ಬರುತ್ತಿದೆ. ಬಿಜೆಪಿ ನೇತೃತ್ವದ ಎನ್ಡಿಎ ಶಾಸಕಾಂಗ ಪಕ್ಷದ ನಾಯಕರಾಗಿ ಸರ್ವಾನುಮತದಿಂದ ಆಯ್ಕೆಯಾದ ನಂತರ ಹಿಮಂತ ಬಿಸ್ವಾ ಶರ್ಮಾ ಅವರು ಮೈತ್ರಿಕೂಟದ ನಾಯಕರೊಂದಿಗೆ ಲೋಕಭವನದಲ್ಲಿ ರಾಜ್ಯಪಾಲರನ್ನು ಭೇಟಿಯಾಗಿ ಸರ್ಕಾರ ರಚಿಸಲು ಔಪಚಾರಿಕವಾಗಿ ಹಕ್ಕು ಮಂಡಿಸಿದ್ದರು. ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಅವರು ನಾಳೆ ಹಿಮಂತ ಬಿಸ್ವಾ ಶರ್ಮಾ ಮತ್ತು ಹೊಸ ಮಂತ್ರಿಮಂಡಲದ ಸದಸ್ಯರಿಗೆ ಪ್ರಮಾಣ ವಚನ ಬೋಧಿಸಲಿದ್ದಾರೆ. ಖಾನಪಾರದ ಪಶು ವೈದ್ಯಕೀಯ ಕಾಲೇಜು ಆಟದ ಮೈದಾನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯಲಿದ್ದು ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಬಿಜೆಪಿ ಅಧ್ಯಕ್ಷ ನಿತಿನ್ ನಬಿನ್ ಸೇರಿದಂತೆ ಇತರರು ಭಾಗವಹಿಸುವ ನಿರೀಕ್ಷೆ ಇದೆ. ಬಿಜೆಪಿ ಅಸ್ಸಾಂ ಗಣ ಪರಿಷತ್ ಎಜಿಪಿ ಮತ್ತು ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ ಬಿಪಿಎಫ್ ಒಳಗೊಂಡ ಎನ್ಡಿಎ 126 ಸದಸ್ಯರ ವಿಧಾನಸಭೆಯಲ್ಲಿ 102 ಸ್ಥಾನಗಳನ್ನು ಗೆಲ್ಲುವ ಮೂಲಕ ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿ ಬಹುಮತ ಗಳಿಸಿದೆ. ಬಿಜೆಪಿ 82 ಸ್ಥಾನಗಳನ್ನು ಜಯಿಸಿದ್ದರೆ ಎಜಿಪಿ ಮತ್ತು ಬಿಪಿಎಫ್ ತಲಾ 10 ಸ್ಥಾನಗಳನ್ನು ಗಳಿಸಿದ್ದವು. 2021 ಮೊದಲ ಬಾರಿಗೆ ಮುಖ್ಯಮಂತ್ರಿಯಾಗಿದ್ದ ಹಿಮಂತ ಬಿಸ್ವಾ ಶರ್ಮಾ ಅಸ್ಸಾಂನಲ್ಲಿ ಸತತ 2 ಬಾರಿ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ ಮೊದಲ ಕಾಂಗ್ರೆಸ್ಯೇತರ ನಾಯಕರಾಗಲಿದ್ದಾರೆ. ಎಜಿಪಿ ಮುಖ್ಯಸ್ಥ ಅತುಲ್ ಬೋರಾ ಮತ್ತು ಬಿಪಿಎಫ್ ನಾಯಕ ರೀಹಾನ್ ಡೈಮರಿ ಕೂಡ ರಾಜ್ಯಪಾಲರಿಗೆ ಬೆಂಬಲ ಪತ್ರಗಳನ್ನು ಸಲ್ಲಿಸಿದ್ದರು. 2016 ಆಗಿನ ಮುಖ್ಯಮಂತ್ರಿ ಸರ್ಬಾನಂದ ಸೋನೋವಾಲ್ ನೇತೃತ್ವದಲ್ಲಿ ಬಿಜೆಪಿ ನೇತೃತ್ವದ ಮೈತ್ರಿಕೂಟ ಅಧಿಕಾರಕ್ಕೆ ಬಂದ ನಂತರ ಇದು ರಾಜ್ಯದಲ್ಲಿ ಎನ್ಡಿಎಯ ಸತತ 3ನೇ ಅವಧಿಯಾಗಿದೆ. ನವೀಕರಿಸಬಹುದಾದ ಇಂಧನ ಸ್ಥಾಪಿತ ಸಾಮರ್ಥ್ಯದಲ್ಲಿ ಭಾರತ ಈಗ ಜಾಗತಿಕವಾಗಿ 3ನೇ ಸ್ಥಾನದಲ್ಲಿದೆ ಎಂದು ಮಾರ್ಗನ್ ಸ್ಟ್ಯಾನ್ಲಿಯ ಹೊಸ ವರದಿ ತಿಳಿಸಿದೆ. ಭಾರತದ ನವೀಕರಿಸಬಹುದಾದ ಇಂಧನ ಪರಿವರ್ತನೆಯು ಬಾಹ್ಯ ಅವಲಂಬನೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಆದರೆ ಅದರ ಯಶಸ್ಸು ದೇಶವು ಸೌರ ಘಟಕಗಳು, ವೇಫರ್ಗಳು ಮತ್ತು ಪಾಲಿಸಿಲಿಕಾನ್ನಂತಹ ನಿರ್ಣಾಯಕ ಭಾಗಗಳನ್ನು ಎಷ್ಟು ಬೇಗನೆ ಸ್ಥಳೀಕರಿಸುತ್ತದೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ಎಂದು ವರದಿ ತಿಳಿಸಿದೆ. ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯದ ಮಾಹಿತಿಯ ಪ್ರಕಾರ ದೇಶೀಯ ಸೌರ ಮಾಡ್ಯೂಲ್ ಸಾಮರ್ಥ್ಯವು ಮಾರ್ಚ್ 2024 38 ಗಿಗಾವ್ಯಾಟ್ಗಳಿಂದ ಮಾರ್ಚ್ 2025 74 ಗಿಗಾವ್ಯಾಟ್ಗಳಿಗೆ

0: ಗುಣಗೊಂಡಿದೆ. ಸೌರಕೋಶ ಸಾಮರ್ಥ್ಯವು 9 ಗಿಗಾವ್ಯಾಟ್ಗಳಿಂದ 25 ಗಿಗಾವ್ಯಾಟ್ಗಳಿಗೆ ಹೆಚ್ಚಾಗಿದೆ. ಭಾರತವು ಇನ್ನೂ ಪ್ರಮುಖ ಅಪ್ಸ್ಟ್ರೀಮ್ ಘಟಕಗಳಿಗೆ ಆಮದಿನ ಮೇಲೆ ಹೆಚ್ಚು ಅವಲಂಬಿತವಾಗಿದೆ. 2025 ಹಣಕಾಸು ವರ್ಷದಲ್ಲಿ ಭಾರತವು ಸುಮಾರು $1.6 ಶತಕೋಟಿ ಮೌಲ್ಯದ ಸುಮಾರು 35 ಮಿಲಿಯನ್ ಸೌರ ಮಾಡ್ಯೂಲ್ಗಳನ್ನು ಆಮದು ಮಾಡಿಕೊಂಡಿದೆ. ಅದರಲ್ಲಿ ಅಂದಾಜು 60-80% ಚೀನಾದಿಂದ ಪಡೆಯಲಾಗಿದೆ. ಒಟ್ಟಾರೆಯಾಗಿ ಭಾರತದಲ್ಲಿ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯವು ಈಗ ಒಟ್ಟು ಸ್ಥಾಪಿತ ಸಾಮರ್ಥ್ಯದ 50% ದಾಟಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರು ಇಂದು ರಾಜ್ಯ ಸಚಿವ ಸಂಪುಟ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಇಂದು ಬೆಳಿಗ್ಗೆ 11 ಗಂಟೆಗೆ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಸಂಪುಟ ಸಭೆಯಲ್ಲಿ ಶನಿವಾರ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ಮುಖ್ಯಮಂತ್ರಿ ಅವರೊಂದಿಗೆ ಪ್ರಮಾಣ ವಚನ ಸ್ವೀಕರಿಸಿದ 5 ಸಚಿವರಿಗೆ ಖಾತೆಗಳನ್ನು ಹಂಚಿಕೆ ಮಾಡುವ ಸಾಧ್ಯತೆ ಇದೆ. ಜೊತೆಗೆ ಚುನಾವಣಾ ಭರವಸೆಗಳ ಬಗ್ಗೆ ಚರ್ಚಿಸುವ ನಿರೀಕ್ಷೆ ಇದೆ. ಹೊಸದಾಗಿ ಆಯ್ಕೆಯಾದ ತಮಿಳುನಾಡು ವಿಧಾನಸಭೆಯ ಮೊದಲ ಅಧಿವೇಶನ ಇಂದು ಆರಂಭವಾಗಲಿದೆ. ಹಂಗಾಮಿ ಸ್ಪೀಕರ್ MV ಕರುಪ್ಪಯ್ಯ ಅವರು ಹೊಸದಾಗಿ ಆಯ್ಕೆಯಾದ ಶಾಸಕರಿಗೆ ಪ್ರಮಾಣ ವಚನ ಬೋಧಿಸಲಿದ್ದಾರೆ. ಎಲ್ಲಾ ಸದಸ್ಯರು ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಇಂದು ಅಥವಾ ನಾಳೆ ಸ್ಪೀಕರ್ ಆಯ್ಕೆಯಾಗಲಿದ್ದಾರೆ. ತಮಿಳಗ ವೆಟ್ರಿ ಕಳಗಂ TVK ಮುಖ್ಯಸ್ಥ ಸಿ ಜೋಸೆಫ್ ವಿಜಯ್ ನೇತೃತ್ವದ ಹೊಸ ಸರ್ಕಾರ ಇದೇ 13ನೇ ತಾರೀಖಿನೊಳಗೆ ತಮ್ಮ ಬಹುಮತವನ್ನು ಸಾಬೀತುಪಡಿಸಬೇಕಾಗುತ್ತದೆ. ರಾಯ್ಪುರದಲ್ಲಿ ಕಳೆದ ರಾತ್ರಿ ನಡೆದ IPL T20 ಕ್ರಿಕೆಟ್ನಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 2 ವಿಕೆಟ್ಗಳ ರೋಚಕ ಗೆಲುವು ಸಾಧಿಸಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ ಇಂಡಿಯನ್ಸ್ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ನಷ್ಟಕ್ಕೆ 166 ರನ್ ಗಳಿಸಿತು. 167 ರನ್ಗಳ ಗೆಲುವಿನ ಗುರಿ ಬೆನ್ನತ್ತಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕೊನೆಯ ಓವರ್ನ ಕೊನೆಯ ಬಾಲ್ಗೆ ಗುರಿ ತಲುಪಿ ಗೆಲುವಿನ ನಗೆ ಬೀರಿತು. ಚೆನ್ನೈನ ಚೇಪಾಕ್ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ ಮೊದಲ ಪಂದ್ಯದಲ್ಲಿ ಲಖನೌ ಸೂಪರ್ ಜೈಂಟ್ಸ್ ವಿರುದ್ಧ ಚೆನ್ನೈ ಸೂಪರ್ ಕಿಂಗ್ಸ್ 5 ವಿಕೆಟ್ಗಳ ಗೆಲುವು ದಾಖಲಿಸಿದೆ. ಧರ್ಮಶಾಲಾದಲ್ಲಿ ಇಂದು ನಡೆಯಲಿರುವ IPL T20 ಕ್ರಿಕೆಟ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಇಂದಿನಿಂದ ಗುಜರಾತ್ನ ಗಾಂಧಿನಗರದಲ್ಲಿ 2026 ಪ್ರತಿಷ್ಠಿತ ಏಷ್ಯನ್ ವೇಟ್ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಪಂದ್ಯಾವಳಿಗಳು ಆರಂಭವಾಗಲಿದೆ. 44 ವರ್ಷಗಳಲ್ಲಿ ದೇಶವು ಮೊದಲ ಬಾರಿಗೆ ಈ ಕ್ರೀಡಾಕೂಟವನ್ನು ಆಯೋಜಿಸುತ್ತಿದೆ. ಕ್ರೀಡಾಕೂಟವು ಇದೇ 17ರಂದು ಮುಕ್ತಾಯಗೊಳ್ಳಲಿದೆ. 28 ದೇಶಗಳಿಂದ ಸುಮಾರು 180 ಕ್ರೀಡಾಪಟುಗಳು ಏಷ್ಯಾದ ಅತಿದೊಡ್ಡ ವೇಟ್ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಸ್ಪರ್ಧಿಸಲಿದ್ದಾರೆ. ಇದು ಮುಂಬರುವ ಕಾಮನ್ವೆಲ್ತ್ ಕ್ರೀಡಾಕೂಟ ಮತ್ತು ಏಷ್ಯನ್ ಕ್ರೀಡಾಕೂಟಕ್ಕೆ ಅರ್ಹತೆ ಪಡೆಯುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಭಾರತ, ಚೀನಾ ಮತ್ತು ಶ್ರೀಲಂಕಾ ತಲಾ 16 ಲಿಫ್ಟರ್ಗಳನ್ನು ಹೊಂದಿರುವ ಅತಿದೊಡ್ಡ ತಂಡಗಳನ್ನು ಕಣಕ್ಕಿಳಿಸಲಿದ್ದು ಚೈನೀಸ್ ತೈಪೆಯಿಂದ 15 ಲಿಫ್ಟರ್ಗಳು ಭಾಗವಹಿಸಲಿದ್ದಾರೆ. ಭಾರತದ ಅಭಿಯಾನವನ್ನು ಬಿಂದ್ಯಾರಾಣಿ ದೇವಿ ಮತ್ತು ಅಜಿತ್ ನಾರಾಯಣ್ ಅವರಂತಹ ಅನುಭವಿ ಲಿಫ್ಟರ್ಗಳು ನಿರುಪಮಾ ದೇವಿ, ಲವ್ಪ್ರೀತ್ ಸಿಂಗ್ ಮತ್ತು ಬೆದಭರತ್ ಭರಾಲಿ ನೇತೃತ್ವ ವಹಿಸಲಿದ್ದಾರೆ. ಜೆಡ್ಡಾದಲ್ಲಿ ನಿನ್ನೆ ನಡೆದ AFC 17 ವರ್ಷದೊಳಗಿನವರ ಏಷ್ಯನ್ ಕಪ್ನ ಗ್ರೂಪ್ ಡಿ 2ನೇ ಫುಟ್ಬಾಲ್ ಪಂದ್ಯದಲ್ಲಿ ಭಾರತವು ಉಜ್ಬೇಕಿಸ್ತಾನ್ ವಿರುದ್ಧ 3-0 ಅಂತರದ ಸೋಲನ್ನು ಅನುಭವಿಸಿತು. ಇದರೊಂದಿಗೆ ಫಿಫಾ 17 ವರ್ಷದೊಳಗಿನವರ ವಿಶ್ವಕಪ್ಗೆ ಅರ್ಹತೆ ಪಡೆಯುವ ಭಾರತದ ಭರವಸೆಗಳು ಕೊನೆಗೊಂಡಿವೆ. ಪಂದ್ಯದ 32ನೇ ನಿಮಿಷದಲ್ಲಿ ಲಜೀಜ್ ಅಬ್ದುಲ್ ರೈಮೋವ್ ಮತ್ತು 78ನೇ ನಿಮಿಷದಲ್ಲಿ ಅಕ್ರೋರ್ಬೆಕ್ ರಾವ್ಶಾನ್ ಬೆಕೌ ಗಳಿಸಿದ ಗೋಲುಗಳು ಹಾಗೂ 60ನೇ ನಿಮಿಷದಲ್ಲಿ ಭಾರತದ ಮಿಡ್ಫೀಲ್ಡರ್ ವಾಂಕ್ಯಂ ಡೆನ್ನಿ ಸಿಂಗ್ ಮಾಡಿದ ಸ್ವಯಂ ಗೋಲು ಉಜ್ಬೇಕಿಸ್ತಾನ್ ತಂಡಕ್ಕೆ ಜಯವನ್ನು ತಂದುಕೊಟ್ಟಿತು. ಕ್ವಾರ್ಟರ್ ಫೈನಲ್ಗೆ ಪ್ರವೇಶಿಸಲು ಮತ್ತು 2026 ಫಿಫಾ 17 ವರ್ಷದೊಳಗಿನವರ ವಿಶ್ವಕಪ್ನಲ್ಲಿ ಸ್ಥಾನ ಪಡೆಯಲು ಭಾರತಕ್ಕೆ ಈ ಪಂದ್ಯದಲ್ಲಿ ಗೆಲುವು ಅನಿವಾರ್ಯವಾಗಿತ್ತು. ಬಿಬಿಯಾನೋ ಫೆರ್ನಾಂಡಿಸ್ ತರಬೇತಿಯ ಭಾರತ ತಂಡವು ಈ ತಿಂಗಳ ಆರರಂದು ನಡೆದ ತನ್ನ ಮೊದಲ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ 4-0 ಅಂತರದಿಂದ ಸೋಲನುಭವಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೋಮನಾಥ ಅಮೃತ ಪರ್ವದಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ಅಸ್ಸಾಂನಲ್ಲಿ ಹೊಸ ಸರ್ಕಾರ ರಚಿಸಲು ಹಿಮಂತ ಬಿಸ್ವಾ ಶರ್ಮಾ ಅವರಿಗೆ ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಆಹ್ವಾನ. ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯದಲ್ಲಿ ಭಾರತಕ್ಕೆ ಮೂರನೇ ಸ್ಥಾನ, ಮಾರ್ಗನ್ ಸ್ಟ್ಯಾನ್ಲಿ ವರದಿ. ಐಪಿಎಲ್ ಟಿ20 ಕ್ರಿಕೆಟ್, ಮುಂಬೈ ಇಂಡಿಯನ್ಸ್ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ 2 ವಿಕೆಟ್ಗಳ ರೋಚಕ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
4: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 7:45:20.

ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಇದು. ಸ್ನೇಹಿತರೆ, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಭಾವಗೀತೆಗಳನ್ನು ಮುಂದುವರಿಸ್ತಾ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಗೋಪಾಲಕೃಷ್ಣ ಅಡಿಗರ ಒಂದು ರಚನೆ.

ಭಾವಗೀತೆಗಳನ್ನು ಮೆಚ್ಚಿ ಹಾಗೆಯೇ ಕನ್ನಡ ರತ್ನ ಭಂಡಾರ ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆ ಅದರಲ್ಲಿ ಬಂದಂತಹ ಕಥೆ ಎಲ್ಲವೂ ಸೊಗಸಾಗಿತ್ತು ಅಂತ ಮೆಚ್ಚಿಕೊಂಡು ಸಂದೇಶಗಳನ್ನು ಕಳಿಸಿರೋರಲ್ಲಿ ಸುಜಾತ ಆರ್ ಗಣೇಶ್ ಲಿಖಿತ ಯತೀಶ್ ಅಜಯ್ಲೀಲಾ ಪೂಜಾ ವಿಸ್ಮಯ್ ರಾಜಾಜಿನಗರದಿಂದ ಹಾಗೆಯೇ ಬೀದರ್ ಗಣೇಶ್ ನಗರದಿಂದ ಮುದ್ದಾ ಮಹೇಶ್ ಗಣೇಶ್ ರಶ್ಮಿ ಶಾಂಭವಿ ಬನಶಂಕರಿಯ ಕೌಸಲ್ಯ ಅವರು ಮೆಸೇಜ್ ಮಾಡಿದರೆ ಉಮೇಶ್ ಸಿರಿಗೆರೆಯಿಂದ ಬೋಪಾ ವೆಂಕಟೇಶ್ ಬೋಧನ ಹೊಸಹಳ್ಳಿಯಿಂದ ಡಾಕ್ಟರ್ ಅನಂತಕುಮಾರ್ ಅರಸು ತುಮಕೂರು ಇಲ್ಲಿಂದ ಮೆಸೇಜ್ ಮಾಡಿದ್ದಾರೆ ಮೈಸೂರಿನಿಂದ ವೀರೇಶ್ ಬಿ ಕೊಣ್ಣೂರ್ ಹಾಗೆಯೇ ನಾಗರತ್ನ ರಾಜಾಜಿನಗರದಿಂದ ಚಂದುಲಾಲ್ ಕಲಬುರ್ಗಿಯಿಂದ ಗೋಕಾಕ್ನಿಂದ ದೇವರಾಜ್ ಖಿಲಾರಿ ಬೆಂಗಳೂರಿನಿಂದ ನಾಗರಾಜ್ ಶರ್ಮಾ ಅವರು ಹಾಗೆಯೇ ಧಾರವಾಡ ಇಲ್ಲಿಂದ ಶಿವಾನಂದ ಪರತಪ್ಪ ಹಾಗೂ ಮನೆಯವರು ಮೆಸೇಜ್ ಮಾಡಿದ್ದಾರೆ ವೈ ಎಸ್ ಕಾಲೋನಿ ಧಾರವಾಡ ಇಲ್ಲಿಂದ ಕವಿತಾ ಶ್ರೀನಿವಾಸ್ ಅವರ ಮೆಸೇಜ್ ಬಂದಿದೆ ಎನ್ ಆರ್ ಕೃಷ್ಣಮೂರ್ತಿ ಅರಸೀಕೆರೆಯಿಂದ ಹನುಮಂತಪ್ಪ ಹುಲ್ಗಮ್ಮ ಅವರ ಅಕ್ಷಯ್ ಪಾರ್ಕ್ ಹುಬ್ಳಿ ಇಲ್ಲಿಂದ ಮೆಸೇಜ್ ಮಾಡಿದ್ದಾರೆ ಚನ್ನಪ್ಪ ಜೆ ಪಿ ನಗರದಿಂದ ಹಾಗೆಯೇ ನಳಿನ ಲಂಕೇಶ್ ವಿಜಯನಗರದಿಂದ ಎಸ್ ರಾಜು ಚಿಕ್ಕ ಅಂಕನಹಳ್ಳಿ ಇಲ್ಲಿಂದ ಮೆಸೇಜ್ ಮಾಡಿದ್ದಾರೆ ಚಂದ್ರಮತಿ ಪ್ರಕಾಶ್ ರಾಜಾಜಿನಗರದಿಂದ ಕಲಬುರ್ಗಿಯಿಂದ ಧರ್ಮಣ್ಣ ದನ್ನಿ ಅವರ ಮೆಸೇಜ್ ಬಂದಿದೆ ರಾಥೋಡ್ ಬಾಬು ಸಿಂದಗಿ ಇಲ್ಲಿಂದ ಮೆಸೇಜ್ ಮಾಡಿದ್ದಾರೆ ಬಸಯ್ಯ ಸ್ವಾಮಿ ಇಮಾಮಾಬಾದ್ನಿಂದ ಮೆಸೇಜ್ ಕಳಿಸಿದ್ದಾರೆ ಹಾಗೆಯೇ ಬಾಗಲಕೋಟೆ ಇಲ್ಲಿಂದ ಅಂಕುಶ್ ದೀಪ ಮಹದೇವ್ ಇವರೆಲ್ಲರೂ ಮೆಸೇಜ್ ಮಾಡಿದ್ದಾರೆ ಹಾಗೆಯೇ ಅರುಣಾ ಮೈತ್ರಿ ಜೆ ಸಿ ನಗರದಿಂದ ಹರಿಪ್ರಕಾಶ್ ಮಲ್ಲೇಶ್ವರಂನಿಂದ ಮೆಸೇಜ್ ಬಂದಿದೆ ಮೇಘ ಧ್ರುವ ಕೇಶವಪುರ ಹುಬ್ಳಿ ಇಲ್ಲಿಂದ ಸಂದೇಶ ಕಳಿಸಿದ್ದಾರೆ ಹಾಗೆಯೇ ತೀರ್ಥೇಶ್ ಚನ್ನಪಟ್ಟಣ ಜೊತೆಗೆ ಕಲ್ಲೇಶ್ವರ ಕುಮಾರ್ ಶ್ರೀನಗರ ತುಮಕೂರು ಇಲ್ಲಿಂದ ಮೆಸೇಜ್ ಮಾಡಿದ್ದಾರೆ ಹಾಗೆಯೇ ವರಲಕ್ಷ್ಮಿ ಪೀಣ್ಯದಿಂದ ಶಶಿಕಲಾ ಮಾದಯ್ಯ ಲಿಖಿತ್ ಸ್ವೀಟಿ ಮಮತಾ ದಿನೇಶ್ ಪಂಕಜ ತಿಪ್ಟೂರು ಇಲ್ಲಿಂದ ಸಂದೇಶ ಕಳಿಸಿದ್ದಾರೆ ರಾಜು ರತ್ನ ಹಾಗೂ ಪೂಜಾ ವರ್ಣಿಕ ರಾಜಾಜಿನಗರದಿಂದ ಕೌಡ್ಲಿ ರವಿ ಅಂಜನಾ ನಗರದಿಂದ ಹಾಗೆಯೇ ಎಸ್ ಜಗದೀಶ್ವರಾಚಾರ್ ಮಹಾಲಕ್ಷ್ಮಿ ಲೇಔಟ್ನಿಂದ ಧನ್ಯವಾದಗಳು ತಮ್ಮೆಲ್ಲರ ಈ ಪ್ರೀತಿಗಾಗಿ ಎನ್ ಕೆ ಕುಲಕರ್ಣಿ ಅವರ ಮತ್ತೊಂದು ಭಾವಗೀತೆ ಹಾಡಿದ್ದಾರೆ ಪಿ ಕಳಿಂಗರಾವ್

ಭಾರತೀಯ ಅಭಿಮಾನ ದಂಡನೆ ನೀನೆ ತಪದ ಸ್ಫೂರ್ತಿ ಗೌರಿ ಶಂಕರನ ತಲೆಯೊಳೆತ್ತಿರುವೆ ಏನು ನಿನ್ನ ಮಹತಿ ಗೌರಿ ಶಂಕರನ ತಲೆಯೊಳೆತ್ತಿರುವೆ ಏನು ನಿನ್ನ ಮಹತಿ ನಿನ್ನ ಉನ್ನತಿಯ ಚಿರಮಹೋನ್ನ

0: ಪಿ ಕಾಳಿಂಗರಾವ್ ಅವರ ಧ್ವನಿಯಲ್ಲಿ ಎನ್ ಕೆ ಕುಲಕರ್ಣಿ ವಿರಚಿತ ಭಾವಗೀತೆ ಒಂದನ್ನು ಕೇಳಿದ್ರಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಧಾರ್ಮಿಕ ಹಾಗೂ ಐತಿಹಾಸಿಕ ಮಹತ್ವವುಳ್ಳ ಸೋಮನಾಥ ಮಹಾದೇವ ದೇವಾಲಯದ ಪುನರ್ ನಿರ್ಮಾಣವು 75 ವರ್ಷಗಳನ್ನು ಪೂರೈಸಿರುವ ಅಂಗವಾಗಿ ಸೋಮನಾಥ ಅಮೃತ ಪರ್ವದಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗವಹಿಸಲಿದ್ದಾರೆ. ಅಸ್ಸಾಂ ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಅವರು ಮುಖ್ಯಮಂತ್ರಿಯಾಗಿ ಆಯ್ಕೆಯಾದ ಹಿಮಂತ ಬಿಸ್ವಾ ಶರ್ಮಾ ಅವರನ್ನು ರಾಜ್ಯದಲ್ಲಿ ಹೊಸ ಸರ್ಕಾರ ರಚಿಸಲು ಆಹ್ವಾನಿಸಿದ್ದಾರೆ. ಇದರೊಂದಿಗೆ ಅಸ್ಸಾಂನಲ್ಲಿ ಎನ್ಡಿಎ ಸತತ 3ನೇ ಅವಧಿಗೆ ಅಧಿಕಾರಕ್ಕೆ ಬರುತ್ತಿದೆ. ನವೀಕರಿಸಬಹುದಾದ ಇಂಧನ ಸ್ಥಾಪಿತ ಸಾಮರ್ಥ್ಯದಲ್ಲಿ ಭಾರತ ಈಗ ಜಾಗತಿಕವಾಗಿ 3ನೇ ಸ್ಥಾನದಲ್ಲಿದೆ ಎಂದು ಮಾರ್ಗನ್ ಸ್ಟ್ಯಾನ್ಲಿಯ ಹೊಸ ವರದಿ ತಿಳಿಸಿದೆ. ಭಾರತದ ನವೀಕರಿಸಬಹುದಾದ ಇಂಧನ ಪರಿವರ್ತನೆಯು ಬಾಹ್ಯ ಅವಲಂಬನೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಎಂದು ವರದಿ ತಿಳಿಸಿದೆ. ಸಮಗ್ರ ಬೆಳವಣಿಗೆಗೆ ಜವಾಬ್ದಾರಿಯುತ ನಾವೀನ್ಯತೆ ಎಂಬ ಧ್ಯೇಯವಾಕ್ಯದೊಂದಿಗೆ ಇಂದು ರಾಷ್ಟ್ರೀಯ ತಂತ್ರಜ್ಞಾನ ದಿನ ಆಚರಿಸಲಾಗುತ್ತದೆ. ಭಾರತದಲ್ಲಿ ಪ್ರತಿ ವರ್ಷ ಮೇ 11ರಂದು ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನು ಆಚರಿಸಲಾಗುತ್ತದೆ. ಈ ದಿನವು 1998ರಲ್ಲಿ ರಾಜಸ್ಥಾನದ ಪೋಖ್ರಾನ್ನಲ್ಲಿ ಆಪರೇಷನ್ ಶಕ್ತಿ ಅಡಿಯಲ್ಲಿ ಭಾರತ ನಡೆಸಿದ ಯಶಸ್ವಿ ಪರಮಾಣು ಪರೀಕ್ಷೆಗಳನ್ನು ನೆನಪಿಸುತ್ತದೆ. ಸರ್ಕಾರವು ಯೋಜನಾ ಮತ್ತು ಸಾಂಖ್ಯಿಕ ಸಚಿವ ಡಿ ಸುಧಾಕರ್ ನಿಧನದ ಹಿನ್ನೆಲೆಯಲ್ಲಿ ಇಂದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲಾ ಸರ್ಕಾರಿ ಕಚೇರಿಗಳು, ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳು ಹಾಗೂ ಸರ್ಕಾರಿ ಮತ್ತು ಅನುದಾನಿತ ಶಿಕ್ಷಣ ಸಂಸ್ಥೆಗಳಿಗೆ ಸಾರ್ವಜನಿಕ ರಜೆ ಘೋಷಣೆ ಮಾಡಿದೆ. ದೇಶದಲ್ಲೇ ಮೊದಲ ಬಾರಿಗೆ ಗಿಗ್ ಕಾರ್ಮಿಕರ ಕಲ್ಯಾಣಕ್ಕೆ ಕಾಯ್ದೆ ಜಾರಿ ಮಾಡುವ ಮೂಲಕ ಮಾದರಿಯಾಗಿರುವ ರಾಜ್ಯ ಸರ್ಕಾರ ಇದೀಗ ಗಿಗ್ ಕಾರ್ಮಿಕರ ಕುಂದುಕೊರತೆಗಳನ್ನು ಆಲಿಸಲು ವಿಶೇಷ ಡಿಜಿಟಲ್ ವೇದಿಕೆಯನ್ನು ಕಲ್ಪಿಸಿದೆ ಎಂದು ರಾಜ್ಯ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ತಿಳಿಸಿದೆ. ಹೆಚ್ಚಿನ ಮಾಹಿತಿಗಾಗಿ 1552214ಕ್ಕೆ ಸಂಪರ್ಕಿಸಬಹುದು ಎಂದು ಸಾಮಾಜಿಕ ಮಾಧ್ಯಮ ಎಕ್ಸ್ ಮೂಲಕ ತಿಳಿಸಿದೆ. ಜೆಡ್ಡಾದಲ್ಲಿ ನಿನ್ನೆ ನಡೆದ ಎಎಫ್ಸಿ 17 ವರ್ಷದೊಳಗಿನವರ ಏಷ್ಯನ್ ಕಪ್ನ ಗ್ರೂಪ್ ಡಿ 2ನೇ ಫುಟ್ಬಾಲ್ ಪಂದ್ಯದಲ್ಲಿ ಭಾರತವು ಉಜ್ಬೇಕಿಸ್ತಾನ್ ವಿರುದ್ಧ 3-0 ಅಂತರದ ಸೋಲನ್ನು ಅನುಭವಿಸಿತು. ಇದರೊಂದಿಗೆ ಫಿಫಾ 17 ವರ್ಷದೊಳಗಿನವರ ವಿಶ್ವಕಪ್ಗೆ ಅರ್ಹತೆ ಪಡೆಯುವ ಭಾರತದ ಭರವಸೆಗಳು ಕೊನೆಗೊಂಡಿವೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಈ ಬೆಳಿಗ್ಗೆ 10 ಗಂಟೆಗೆ.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
2: ಅದು ಕೂಡ ಆಪ್ನಿಂದ? ಸಿಕ್ಬಿದ್ರು.
3: ಅಪರಿಚಿತ ಆಪ್ನಿಂದ ಬಚಾವಾಗಿ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.

ಸ್ನೇಹಿತರೆ, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನು ಕೇಳುವಂತಹ ಸಮಯ. ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಮತ್ತೊಮ್ಮೆ ಕೇಳಿ ಪಿ ವಿ ಶ್ರೀನಿವಾಸ್ ಅವರು ಹಾಡಿರುವ ಹುಣಸೂರು ಕೃಷ್ಣಮೂರ್ತಿಗಳ ರಚನೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತದಲ್ಲಿ ಭಕ್ತಕುಮಾರ ಚಿತ್ರದ ಹಾಡು.

0: ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ, ಕವಿ, ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

ಸ್ನೇಹಿತರೆ, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನಮ್ಮ ಯೋಜನೆ ಹಾಗೂ ಸಾಂಖ್ಯಿಕ ಸಚಿವರಾದಂತಹ ಡಿ ಸುಧಾಕರ್ ಅವರು ನಮ್ಮನ್ನೆಲ್ಲ ಆಗಲಿದ್ದಾರೆ. ಅವರ ನಿಧನಕ್ಕೆ ಸಂತಾಪ ಸೂಚಿಸಿ ಚಿತ್ರದುರ್ಗಕ್ಕೆ ಸೋಮವಾರ ಸರ್ಕಾರ ರಜೆ ಘೋಷಣೆ ಮಾಡಲಾಗಿದೆ. ರಾಜ್ಯಾದ್ಯಂತ 3 ದಿನ ಸಂತಾಪ ಕೋರೋದಕ್ಕೂ ಕೂಡ ತಿಳಿಸಲಾಗಿದೆ. ಹಾಗಾಗಿ ಮೇ 11 ಸೋಮವಾರ ಅಂದರೆ ಇಂದು ಚಿತ್ರದುರ್ಗ ಜಿಲ್ಲೆಯ ಸಾರ್ವಜನಿಕ ಸರ್ಕಾರಿ ಕಚೇರಿಗಳಿಗೆ, ಎಲ್ಲ ಶಾಲಾ ಕಾಲೇಜುಗಳಿಗೆ, ಸರ್ಕಾರಿ ಸ್ವಾಮ್ಯದ ಅಂಗ ಸಂಸ್ಥೆಗಳು ಒಳಗೊಂಡಂತೆ ಸಾರ್ವಜನಿಕ ರಜೆಯನ್ನು ಘೋಷಿಸಲಾಗಿದೆ. ಮೇ 10 - 12 3 ದಿನಗಳು ರಾಜ್ಯಾದ್ಯಂತ ಶೋಕವನ್ನು ಆಚರಿಸಲಾಗುವುದು.

ನಾಗರಹೊಳೆ ಚಿತ್ರದ ಹಾಡನ್ನು ಕೇಳಿದ್ರಿ. ರವಿಯವರ ಧ್ವನಿಯಲ್ಲಿ ಜಿ ಉದಯಶಂಕರ್ ಅವರ ರಚನೆ, ಸತ್ಯಂ ಅವರ ಸಂಗೀತ ಇತ್ತು. ಪಿ ಬಿ ಶ್ರೀನಿವಾಸ್ ಅವರು ಹಾಡಿರುವ ಒಂದು ಹಾಡು ಪ್ರಸಾರವಾಗ್ತಾ ಇದೆ. ನಂದಗೋಕುಲ ಚಿತ್ರದ ಈ ಹಾಡನ್ನು ಬರೆದಿರೋರು ಜಿ ಉದಯಶಂಕರ್, ವಿಜಯ ಭಾಸ್ಕರ್ ಅವರ ಸಂಗೀತ ಇದೆ.

ಕಸ್ತೂರಿ ನಿವಾಸ ಚಿತ್ರಕ್ಕಾಗಿ ಜಿಯುದಯಶಂಕರ್ ಅವರ ರಚನೆಯನ್ನ ಜಿಕೆ ವೆಂಕಟೇಶ್ ಅವರ ರಾಗ ಸಂಯೋಜನೆಯಲ್ಲಿ ಹಾಡಿದವರು ಪಿ ಬಿ ಶ್ರೀನಿವಾಸ್. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಒಂದು ಹಾಡನ್ನ ಕೇಳೋಣ. ಜೊತೆಗೆ ಎಸ್ ಜಾನಕಿ ಅವರ ಧ್ವನಿ ಕೂಡ ಇದೆ. ಶ್ರೀ ಯಡಿಯೂರು ಸಿದ್ಧಲಿಂಗೇಶ್ವರ ಮಹಾತ್ಮೆ ಚಿತ್ರದ ಹಾಡಿದು. ಹುಣಸೂರು ಕೃಷ್ಣಮೂರ್ತಿಗಳ ರಚನೆ, ಟಿ ಜಿ ಲಿಂಗಪ್ಪ ಅವರ ಸಂಗೀತ ಇದೆ.

ಒಂದಾಗಿ ಬಾಳು ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಗೀತಪ್ರಿಯ ಅವರ ರಚನೆಯನ್ನ ವಿಜಯಾನಂದ ಅವರ ರಾಗ ಸಂಯೋಜನೆಯಲ್ಲಿ ಹಾಡಿದರು. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

0: ಕಾಲದ ಲೀಲೆ.
1: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತಿರಲಿ.

ಸ್ನೇಹಿತರೆ, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. 9:20 ಇಂದಿನ ವಿಶೇಷ

0: ಶೋಗೆ ತಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ನ್ಯಾಷನಲ್ ಟೆಕ್ನಾಲಜಿ ಡೇ, ರಾಷ್ಟ್ರೀಯ ತಂತ್ರಜ್ಞಾನ ದಿವಸ. ತಂತ್ರಜ್ಞಾನ ಮತ್ತು ಪರಂಪರೆ ಒಂದಾಗುವಂತಹ ವಿಶೇಷವಾದ ದಿವಸ ಎಂದು ಈ ನಿಟ್ಟಿನಲ್ಲಿ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ನಮ್ಮ ಜೊತೆ ಇದ್ದಾರೆ ಪ್ರೊಫೆಸರ್ ಉದಯ ರಘುನಾಥ್ ಬಿರ್ಜೆ ಅವರು. ಶಿಕ್ಷಣ ತಜ್ಞರು, ಟೆಕ್ ಎಕ್ಸ್ಪರ್ಟ್, ಇನ್ನೋವೇಷನ್ ಹಾಗೂ ಲೀಡರ್ಶಿಪ್ ಸ್ಪೀಕರ್ ಇವರು, ಹಾಗೆಯೇ ಮೈಸೂರು ಲ್ಯಾನ್ಸರ್ಸ್ ಹೆರಿಟೇಜ್ ಫೌಂಡೇಶನ್ನ ಅಧ್ಯಕ್ಷರು ಕೂಡ. ಎಐಯಿಂದ ಮೈಸೂರಿನ ಇತಿಹಾಸದವರೆಗೆ ಇಂದಿನ ಮಾತುಕತೆ ಸಾಗಲಿದೆ. ತಪ್ಪದೇ ಕೇಳಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಪ್ರೊಫೆಸರ್ ಉದಯ ರಘುನಾಥ್ ಬಿರ್ಜೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ ಎಲ್ಲರಿಗೂ. ಎಲ್ಲರಿಗೂ ನ್ಯಾಷನಲ್ ಟೆಕ್ನಾಲಜಿ ದಿನದ ಶುಭಾಶಯಗಳು. ಇದ್ರ ಬಗ್ಗೆ ನನಗೆ ಮಾತಾಡಲಿಕ್ಕೆ ಕರೆದಿದ್ದು ಆಲ್ ಇಂಡಿಯಾ ರೇಡಿಯೋ, ವಿವಿಧ ಭಾರತಿ ಮತ್ತು ಆರ್ ಜೆ ರಶ್ಮಿ ಅವರಿಗೆ ನನ್ನ ಧನ್ಯವಾದಗಳು.
0: ಮತ್ತೊಮ್ಮೆ ಸ್ವಾಗತ ಸರ್. ನಮಗೂ ಬಹಳ ಖುಷಿಯಾಗಿದೆ ತಾವು ನಮ್ಮ ಜೊತೆ ಇರೋದು. ಐಟಿ ಟೆಲಿಕಾಂ ನೆಟ್ವರ್ಕ್ ಉದ್ಯಮಗಳಲ್ಲಿ 3 ದಶಕಗಳಿಗೂ ಹೆಚ್ಚು ಅನುಭವವನ್ನು ಹೊಂದಿದ್ದೀರಿ ನೀವು. ಅನುಭವಿ ವೃತ್ತಿಪರರು ಕೂಡ. ಹಾಗೆಯೇ ಥಿಂಕ್ ಸ್ಟ್ರೀಟ್ ಟೆಕ್ನಾಲಜೀಸ್ನ ಸಹ ಸಂಸ್ಥಾಪಕರು, ಹಾಗೆಯೇ ನಿರ್ದೇಶಕರ ಪಾತ್ರವನ್ನು ನಿರ್ವಹಿಸ್ತಾ ಇದ್ದೀರಿ. ಹಾಗೆ ದೆಹಲಿಯ ಒಂದು ಇನ್ಸ್ಟಿಟ್ಯೂಟ್ನಲ್ಲಿ ಪ್ರೊಫೆಷನಲ್ ಸ್ಟಡೀಸ್ ಟೆಕ್ನಿಕಲ್ ಕ್ಯಾಂಪಸ್ನಲ್ಲಿ ಸಲಹೆಗಾರ ಮತ್ತು ಅಭ್ಯಾಸ ಪ್ರಾಧ್ಯಾಪಕರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದ್ದೀರಿ. ಗ್ರಾಮೀಣ ಮಹಿಳಾ ಉದ್ಯಮಶೀಲತೆ ಈ ಒಂದು ನಿಟ್ಟಿನಲ್ಲಿ ಬಹಳಷ್ಟು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದೀರಿ. ತಜ್ಞರ ಸಮಿತಿಯ ಭಾಗ ಕೂಡ ಆಗಿದ್ದೀರಿ ನೀವು. ಹಾಗೆಯೇ ಭಾರತ ಸರ್ಕಾರ, ಕರ್ನಾಟಕ ಮತ್ತು ವರ್ಲ್ಡ್ ಬ್ಯಾಂಕ್ ನಡುವಿನ ಜಂಟಿ ಉಪಕ್ರಮವಾದ ಸ್ವಾವಲಂಬನೆ ತಂತ್ರಜ್ಞಾನ ವಲಯದಲ್ಲಿ ನಿಮ್ಮ ಹೆಸರು ಚಿರಪರಿಚಿತ. ಈ ಒಂದು ನಿಟ್ಟಿನಲ್ಲಿ ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಈ ಒಂದು ಟೆಕ್ನಾಲಜಿ ಬಗ್ಗೆ ನಮ್ಮ ಕೇಳುಗರಿಗೆ ಒಂದಷ್ಟು ನಿಮ್ಮ ಅನುಭವಗಳನ್ನು, ಹಾಗೆಯೇ ಒಂದಷ್ಟು ಚರ್ಚೆಯನ್ನು ಮಾಡೋ ಉದ್ದೇಶದಿಂದ ನಿಮ್ಮನ್ನು ಇವತ್ತು ಇಲ್ಲಿ ಆಹ್ವಾನಿಸಿದ್ದೇವೆ.
1: ಧನ್ಯವಾದಗಳು.
0: ಈ ಒಂದು ಟೆಕ್ನಾಲಜಿ ಅಂತ ಏನು ಹೇಳ್ತೀವಲ್ಲ, ಬಿಗ್ ಪಿಕ್ಚರ್, ಇಂಡಿಯಾ ಮತ್ತು ಟೆಕ್ನಾಲಜಿ, ಭಾರತ ಮತ್ತು ತಂತ್ರಜ್ಞಾನ, ಇದನ್ನು ನೋಡೋದಾದರೆ ಇದು ಪೋಖ್ರಾನ್ನಲ್ಲಿ ನಮ್ಮ ಒಂದು ಏನು ಟೆಸ್ಟ್ ಆಯ್ತಲ್ಲ, ಅದಾದ ನಂತರ ಇದನ್ನು ಒಂದು ನ್ಯಾಷನಲ್ ಟೆಕ್ನಾಲಜಿ ಡೇ ಅಂತ ಆಚರಿಸ್ಕೊಂಡು ಬಂದಿದ್ದೇವೆ. ಇದು ಒಂದು ಭಾರತಕ್ಕೆ ಹೆಮ್ಮೆಯ ಟೆಕ್ ಅಚೀವ್ಮೆಂಟ್ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಡೆವಲಪ್ಡ್ ಇಂಡಿಯಾ 2047ಗೆ ಈ ಟೆಕ್ನಾಲಜಿ ಅಂದರೆ ಈ ತಂತ್ರಜ್ಞಾನ ಹೇಗೆ ಒಂದು ಬ್ಯಾಕ್ ಬೋನ್ ಆಗೋದಿದೆ?
1: ರಶ್ಮಿಯವರೇ, ಇದು ನ್ಯಾಷನಲ್ ಟೆಕ್ನಾಲಜಿ ಡೇ ಮಾತಾಡೋಕ್ಕಿಂತ ಮುಂಚೆ ನಮ್ಮ ಆಡಿಯನ್ಸ್ಗೆ ಒಂದು ಮಾತು ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಇದು ಭಾರತಕ್ಕೆ ಟೆಕ್ನಾಲಜಿ, ಸೈನ್ಸು, ನಾಲೆಜು, ಎಜುಕೇಷನ್ನು ಹೆಂಗೆ ಬಂತು ನೋಡಿ. 100 ವರ್ಷದ ಹಿಂದೆ ಒಂದು ದೊಡ್ಡ ಇನ್ಸ್ಟಿಟ್ಯೂಷನ್ ಸೆಟಪ್ ಆಗಿತ್ತು, 100 ವರ್ಷಕ್ಕಿಂತ ಜಾಸ್ತಿ, ಇಲ್ಲಿ ನಮ್ಮ ರಾಜ್ಯದಲ್ಲಿ, ಕರ್ನಾಟಕದಲ್ಲಿ. ಅದಕ್ಕೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತಾರೆ. ಅದು ಇವಾಗ ಆಲ್ಮೋಸ್ಟ್ ವರ್ಲ್ಡಲ್ಲಿ ಟಾಪ್ 10 ಅಂತ ಇರ್ಬೋದು. ಸೊ ಅದು ಯಾರು ಸೆಟಪ್ ಮಾಡಿದರು? ಸ್ವಾಮಿ ವಿವೇಕಾನಂದ ಅವರ ವಿಷನ್ನಲ್ಲಿ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯವರು ಸೆಟಪ್ ಮಾಡಿದರು. ಸೊ ಇದು ನಮ್ಮ ಮೈಸೂರು ರಾಜ್ಯದಿಂದ ಬೇರೆ ಬೇರೆ ರಾಜ್ಯಗಳಿಗೆ, ಪೂರಾ ಭಾರತಕ್ಕೆ ನಾವೇ ಟೆಕ್ನಾಲಜಿ ಫಸ್ಟ್ ಸ್ಪ್ರೆಡ್ ಮಾಡಿದ್ದು ಇಲ್ಲ ಕೊಟ್ಟಿರೋದು ಅಂತ ಹೇಳಿದ್ರೆ ಅದೇನು ತಪ್ಪಲ್ಲ. ಯಾಕಂದ್ರೆ ಇದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಒಂದೇ ಅಲ್ಲ ನೋಡಿ. ಇಂಡಿಯನ್ ಮೈಸೂರು ಮಹಾರಾಜಕ್ಕೆ ಯಾರು ಸೈಂಟಿಫಿಕ್ ಅಡ್ವೈಸರ್ ಆಗಿದ್ರು? ನಮ್ಮ ಸಿ ವಿ ರಾಮನ್ ಅವರು ಏಷ್ಯಾದಲ್ಲಿ ಮೊಟ್ಟ ಮೊದಲ ಫಿಸಿಕ್ಸ್ ನಲ್ಲಿ ನೊಬೆಲ್ ಪ್ರೈಸ್ ತಗೊಂಡಿರೋ. ಅದು ಬಿಟ್ಟು ಅದೇ IISc, ಇದು ಸಿ ವಿ ರಾಮನ್ ಇನ್ಸ್ಟಿಟ್ಯೂಟ್ ಸೆಟಪ್ ಮಾಡಿದ್ರು. ಆಮೇಲೆ ನಿಮ್ ಹ್ಯಾನ್ಸ್, ಇವ ವರ್ಲ್ಡ್ ಅಲ್ಲಿ No. 1 ಇನ್ ನ್ಯೂರೋ ಸೈನ್ಸಸ್ ಅಂಡ್ ಬ್ರೈನ್ ಸರ್ಜರಿ ಅಂಡ್ ಬ್ರೈನ್ ಇದರಲ್ಲಿ No. 1 ಅಂದ್ರೆ ನಿಮ್ ಹ್ಯಾನ್ಸ್. ಅದು ಯಾರು ಸೆಟಪ್ ಮಾಡಿದ್ರು? ನಮ್ಮ ನಾಲ್ವಡೆ ಕೃಷ್ಣರಾಜೇಂದ್ರ ಒಡೆಯರು. ಹಂಗೆ ನಮ್ಮ ಫುಲ್ ದೇಶದಲ್ಲಿ No. 1 ಏರ್ಕ್ರಾಫ್ಟ್ ಕಂಪನಿ ಅಂದ್ರೆ ಯಾವ್ದು? ಹಿಂದೂಸ್ತಾನ್ ಏರೋನಾಟಿಕ್ಸ್. ಅದು ಯಾರು ಸೆಟಪ್ ಮಾಡಿದ್ರು? ನಮ್ಮ ನಾಲ್ವಡಿ ಕೃಷ್ಣರಾಜೇಂದ್ರ. ಸೊ ಫುಲ್ ಟೆಕ್ನಾಲಜಿಗೆ ಇಕೋ ಸಿಸ್ಟಮ್ ಸೆಟಪ್ ಮಾಡಿದ್ದು ಇವರು ಮೈಸೂರು ಮಹಾರಾಜ. ಸೊ ಇನ್ ಇಂಗ್ಲಿಷ್ ಅಲ್ಲಿ ಇಟ್ ಈಸ್ ನಾಟ್ ಯುನೋ

0: ಇಟ್ ಇಸ್ ನಾಟ್ ಇನ್ಕರೆಕ್ಟ್ ಟು ಸೇ ದಟ್ ಮೈಸೂರು ಮಹಾರಾಜ ವಾಸ್ ದ ಟ್ರೂ ಆರ್ಕಿಟೆಕ್ಟ್ ಆಫ್ ಮಾಡರ್ನ್ ಇಂಡಿಯಾ.
1: ಖಂಡಿತ, ಇದು ಅತಿಶಯೋಕ್ತಿ ಅಲ್ಲ.
0: ಹೌದು.
1: ಹಾಗೆಯೇ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯನವ್ರನ್ನ ನಾವು ನೆನೆಸ್ಕೊಳ್ಳೇಬೇಕು ಈ ಒಂದು ನಿಟ್ಟಿನಲ್ಲಿ, ಟೆಕ್ನಾಲಜಿ ಅಂತ ಬಂದಾಗ.
0: ಹೌದು,
1: ಅವ್ರ ಬಗ್ಗೆ ಒಂದೇ.
0: ಸೊ ಸರ್ ಎಂ ವಿಶ್ವೇಶ್ವರಯ್ಯ ಅವ್ರು ನೋಡಿ, ಇವತ್ತಿನ ಕಾಲದಲ್ಲಿ ಚೀಫ್ ಮಿನಿಸ್ಟರ್ ಏನಂತಾರೋ, ಸರ್ ಎಂ ವಿಶ್ವೇಶ್ವರಯ್ಯ ವಾಸ್ ಅಪಾಯಿಂಟೆಡ್ ಆಸ್ ದಿ ದಿವಾನ್ ಆಫ್ ಮೈಸೂರು. ಅಂದ್ರೆ ಅವ್ರು ಈ ವಾಸ್ ದ ನಂಬರ್ ಒನ್ ಅಂದ್ರೆ ಚೀಫ್ ಮಿನಿಸ್ಟರ್ ಆಫ್ ನಾಲ್ವಡಿ ಕೃಷ್ಣನಗೌಡ. ಅವ್ರ ಬಗ್ಗೆ ಮಾತಾಡೋಕೆ ಒಂದು ಅವರ್ ಸಾಕಾಗಲ್ಲ, ಒಂದ್ ದಿನಾನು ಕೂಡ ಸಾಕಾಗಲ್ಲ. ಯಾಕಂದ್ರೆ ಇವತ್ತು ನ್ಯಾಷನಲ್ ಟೆಕ್ನಾಲಜಿ ಡೇ. ನ್ಯಾಷನಲ್ ಟೆಕ್ನಾಲಜಿ ಈಸ್ ಎ, ಐ ವುಡ್ ಸೇ, ಸಬ್ಸೆಟ್ ಆರ್ ಎ ಕ್ರಿಯೇಷನ್ ಆಫ್ ಎಂಜಿನಿಯರಿಂಗ್, or it can be the reverse also. And India's first engineer was Sir M. Vishwaswaraya.
1: Namma hirime adu namma.
0: Correct. Amele National Engineers Day is celebrated by, you know, Sir M. Vishwaswaraya's birthday is celebrated as National Engineers Day. Innondu ide, innondu ivaga National Technology ivattu, National Engineers Day, amele National Science Day.
1: Science Day.
0: Yaru National Science Day is the day the you know, C.V. Raman effect was discovered by C.V. Raman, on based on which avarge Nobel prashasti sikkitu. So ishtondu contribution ಆದ್ಮೇಲೆ ನಮ್ಮ ಮೈಸೂರಿಗೆ ಹೆಮ್ಮೆ ಆಗ್ಲೇಬೇಕಲ್ವಾ? ಮೈಸೂರಿಯನ್ಸ್, ನಮ್ಮ ಕರ್ನಾಟಕದವರು ಹೆಮ್ಮೆ ಆಗಲೇಬೇಕು. ಅಂದ್ರೆ ಐ ಥಿಂಕ್ ಇವಾಗ ಬೆಂಗಳೂರು ಈಸ್ ದ ಸಿಲಿಕಾನ್ ವ್ಯಾಲಿ ಕ್ಯಾಪಿಟಲ್, ಈಸ್ ಅ ನ್ಯಾಚುರಲ್, ಐ ವುಡ್ ಸೇ, ಎಕ್ಸ್ಟೆನ್ಷನ್ ಆಫ್ ದಿಸ್, ಆಲ್ ದೀಸ್ ಗ್ರೇಟ್ ಪೀಪಲ್ ಅಂಡ್ ಆಲ್ ದೀಸ್ ಲೆಜೆಂಡ್ಸ್ ಅಂತ ಹೇಳ್ಬೋದು. ಸೊ ಇನ್ನೊಂದು, ಇವಾಗ ನ್ಯಾಷನಲ್ ಟೆಕ್ನಾಲಜಿ ಡೇ ಬಗ್ಗೆ ಹೇಳಿದಿರಾ, ಇವಾಗ ಅದ್ರ ಬಗ್ಗೆ ಫೋಕಸ್ ಮಾಡಿದ್ರೆ, ಅಂದ್ರೆ ಇವಾಗ ನ್ಯಾಷನಲ್ ಟೆಕ್ನಾಲಜಿ ಡೇ ಯಾವ ದಿನಕ್ಕೆ ಬಂತು? 1998 ಅಲ್ಲಿ 11th May ನಮ್ಮ ಪೋಖ್ರಾನ್ 2 ಟೆಸ್ಟ್ ಆಯ್ತು. ಸೊ ವಿ ವರ್ ಪ್ರೂವನ್ ಟು ಬಿ ಎ ನ್ಯೂಕ್ಲಿಯರ್ ಪವರ್. ಇವತ್ತಿನ ಕಾಲದ ನೋಡಿ, ಇವಾಗ ಮಿಡ್ಲ್ ಈಸ್ಟ್ ಇರಲಿ, ಇಲ್ಲ ಇದು ವೆಸ್ಟ್ ಏಷ್ಯಾಲ್ ನೋಡಿದ್ರೆ, ಐ ಥಿಂಕ್ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಡೇ. And nobody can touch India, nobody, no enemy can come close to India, because we are a proven nuclear power. And namma deshadalli, namma samskruti, namma culture, namma heritage nodidre, we are a peaceful nuclear power. We do not want to, you know, unnecessarily provoke anybody or use it for negative reasons. We are there for to secure ourselves. Adondu amele aa time alli the scientific advisor to Prime Minister Modi, Prime Minister Atal Bihari Vajpayee, was APJ Abdul Kalam, Dr. APJ. ಅವ್ರು ಯಾರು? ಡೈರೆಕ್ಟರ್ ಆಫ್ DRDO. DRDO ಎಲ್ಲಿ ಫಸ್ಟ್ ಸೆಟಪ್ ಆಗಿದ್ದು? ನಮ್ಮ
1: ಬೆಂಗಳೂರಲ್ಲಿ.
0: ಸೊ ಇಷ್ಟೊಂದು ಇಕೋಸಿಸ್ಟಮ್ ಇದೆ, DRDO ಇರಲಿ, ನ್ಯಾಷನಲ್ ಏರೋನಾಟಿಕ್ಸ್ ಲ್ಯಾಬೊರೇಟರಿ ಇರಲಿ, HAL ಇರಲಿ, LRDE, GTRE, ಎಷ್ಟು ಸಂಸ್ಥೆಗಳು ಸೆಟಪ್ ಮಾಡಿದ್ದೆಲ್ಲ ಮೈಸೂರು ಮಹಾರಾಜದ ಅವ್ರ, ಐ ವುಡ್ ಸೇ, ಗೈಡೆನ್ಸ್ ಆರ್ ವಿಷನ್ ಆರ್ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಸೊ ಐ ಥಿಂಕ್ ಇಟ್ ಈಸ್, ಆಸ್ ಐ ಹ್ಯಾವ್ ಸೆಡ್, ಇಟ್ ಈಸ್ ಎನ್ ಎಕ್ಸ್ಟೆನ್ಷನ್ ಆಫ್ the heritage that we have inherited, that today Bangalore is the Silicon Valley, not just of India, it is now considered a Silicon Valley of Asia also.
1: ಹೌದು. ಅಂದ್ರೆ ಒಟ್ಟಾರೆ ನಮ್ಮ ಕನ್ನಡಿಗರ ಈ ಕೊಡುಗೆ ಏನಿದೆಯಲ್ಲ ಈ ತಂತ್ರಜ್ಞಾನಕ್ಕೆ, ಇದನ್ನ, ಇದು ನಮ್ಮ ಭಾರತವನ್ನ ನಂಬರ್ ಒನ್ ಪೊಸಿಷನ್ಗೆ ಕೊಂಡೊಯ್ಯುವಂತ ಒಂದು ಕ್ಷಮತೆ ಇರುವಂತದ್ದು. ಈ ಒಂದು AI ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರಬಹುದು, ಕ್ವಾಂಟಮ್ ಅಥವಾ ಸ್ಪೇಸ್ ಅಂತ ಏನು ಹೇಳ್ತೀವಲ್ಲ, ಈ ಮೂರರಲ್ಲಿ ಭಾರತ ವರ್ಲ್ಡ್ ಲೀಡರ್ ಆಗುವಂತಹ ಎಲ್ಲ ಸಾಧ್ಯತೆಗಳಿವೆ ಈ ಒಂದು ತಂತ್ರಜ್ಞಾನದ ಮೂಲಕ. ಅಂದರೆ ಈ ಕೇವಲ ಬೆಂಗಳೂರು ಹೈದರಾಬಾದ್ ಅಂತ ನಾವು ನೋಡೋದಲ್ಲ, ಈ Tier 2, Tier 3 ಸಿಟೀಸ್ ಅಂತ ನಾವು ಹೇಳ್ತೀವಲ್ಲ, ಅಲ್ಲಿ ಕೂಡ ಟೆಕ್ನಾಲಜಿ ಈಗ ಬಹಳಷ್ಟು ವೇಗವಾಗಿ ಬೆಳೀತಾ ಇದೆ. ಇದರ ನಿಟ್ಟಿನಲ್ಲಿ ನೀವೇನು ಹೇಳೋದಕ್ಕೆ ಬಯಸ್ತೀರಿ?
0: ನೋಡಿ, ಫಸ್ಟು ಏನಂದರೆ, ನೀವು ಹೇಳಿದ್ರಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಕ್ವಾಂಟಮ್ ಟೆಕ್ನಾಲಜಿ, ಸ್ಪೇಸ್, ಇದು ಮೂರು ಇಂಪಾರ್ಟೆಂಟ್. ನಾಲ್ಕನೇದು ನಾನು ಇನ್ನೊಂದು ಹೇಳ್ತೀನಿ, VLSI ಅಂದರೆ ಸೆಮಿಕಂಡಕ್ಟರ್ ಟೆಕ್ನಾಲಜೀಸ್. ಇವಾಗ ನಮ್ಮ ಇವಾಗ ಏನೇ ಇರಲಿ, ಇದು ಮೈಕೆ ಇರಲಿ, ನಮ್ಮ TV ಇರಲಿ, ಇಲ್ಲ ಮೊಬೈಲ್ ಫೋನ್ ಇರಲಿ, ಸ್ಪೀಕರ್ ಇರಲಿ, ಇಲ್ಲಿರೋ ಎಲ್ಲ ಎಕ್ವಿಪ್ಮೆಂಟ್ಗೆ ಚಿಪ್ ಬೇಕೇ ಬೇಕು. ಇವಾಗ ಇಷ್ಟು ದಿವಸ ಇದು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಚಿಪ್ಗಳೆಲ್ಲ ಇಲ್ಲ ತೈವಾನಿಂದ ಬರ್ತಾಯಿತ್ತು, ಇಲ್ಲ ಕೊರಿಯಾ ಇಂದ ಬರ್ತಾಯಿತ್ತು, ಇಲ್ಲ ಚೈನಾ ಇಂದ, ಮೇನ್ಲಿ ಚೈನಾ ಇಂದ ಬರ್ತಾಯಿತ್ತು. ಇದು ನಮ್ಮ ಡಿಪೆಂಡೆನ್ಸಿ ಬೇರೆ ದೇಶಗಳಲ್ಲಿ ತುಂಬಾ ಜಾಸ್ತಿ ಆಗಿಬಿಟ್ಟಿತ್ತು. ಆಗಿದೆ ಇವತ್ತು ಕೂಡ ಡಿಪೆಂಡೆನ್ಸಿ ಇದ್ದೇ ಇದೆ. ಸೊ ನಾವು ಮುಂದೆ ಹೋಗಿ ವಿಕಸಿತ ಭಾರತ, ಇಲ್ಲ ನೀವು ಹೇಳದಂಗೆ ಡೆವಲಪ್ಡ್ ಇಂಡಿಯಾ, 2047 ನಾವು ಡೆವಲಪ್ಡ್ ಇಂಡಿಯಾ ಆಗಬೇಕಂದ್ರೆ ವಿ ಹ್ಯಾವ್ ಟು ಯುನೋ ಬಿಕಮ್ ನಂಬರ್ ಒನ್ ಆರ್ ಅಟ್ ಲೀಸ್ಟ್ ಲೀಡರ್ಸ್ ಇನ್ ಆಲ್ ದೀಸ್ ಟೆಕ್ನಾಲಜೀಸ್, AI, ಕ್ವಾಂಟಮ್, ಸ್ಪೇಸ್ ಟೆಕ್ನಾಲಜಿ ಆ್ಯಂಡ್ ಸೆಮಿಕಂಡಕ್ಟರ್. ಇನ್ನೊಂದು ಐದನೇದು ಎಲ್ಲದಕ್ಕೂ ಬೇಕಿರೋದು ಅಂದರೆ ರಿನ್ಯೂವಬಲ್ ಎನರ್ಜಿ, ಅಂದರೆ ಗ್ರೀನ್ ಎನರ್ಜಿ. ಇವಾಗ ಹೇಳ್ದಂಗೆ ಹೊರ್ಮೋಸ್ ಸ್ಟ್ರೈಟ್ ಇಸ್ ಕ್ಲೋಸ್ಡ್. ನಿನ್ನೆ ಕೂಡ ಮೋದಿಯವರು ಬೆಂಗಳೂರಿಗೆ ಬಂದಾಗ ಮಾತಾಡಿದ್ರು ದಟ್ ವಿ ಹ್ಯಾವ್ ಟು ಟೇಕ್ ಟಫ್ ಮೆಷರ್ಸ್ ಬಿಕಾಸ್ ಆಫ್ ದಿ ಕ್ಲೋಜರ್ ಆಫ್ ಹೊರ್ಮೋಸ್ ಸ್ಟ್ರೈಟ್. ಅದಕ್ಕೆ ಏನು ಇವಾಗ ಬ್ಯಾಕಪ್, ಗ್ರೀನ್ ಎನರ್ಜಿ, ಅಂದರೆ ಸೋಲಾರ್ ಎನರ್ಜಿ ಇರಲಿ, ವಿಂಡ್ ಎನರ್ಜಿ ಆಗಲಿ, ಇಲ್ಲ ಬೇರೆ ಸ್ಟೋರೇಜ್ ಸಿಸ್ಟಮ್ಸ್ ಇರಲಿ, ಇವಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಆಗಲಿ, ಐ ಥಿಂಕ್ ನಮ್ಮ ದೇಶದ ಸ್ಟೂಡೆಂಟ್ಸು ಇಲ್ಲ ಇನೋವೇಟರ್ಸು ಸ್ಟಾರ್ಟ್ಅಪ್ಸು ಇದರಲ್ಲಿ ಹೊಸ ಹೊಸ ಆವಿಷ್ಕಾರಗಳು ತರಲೇಬೇಕು. ಇಲ್ಲ ಅಂದ್ರೆ ನಾವು ಮುಂದೆ ತುಂಬಾ ಕಷ್ಟ ಇದೆ. ಮೋದಿ ಅವರು ಹೇಳಿದ್ರು, ನಾನೊಂದು ಒಬ್ಬರೇ ಅಲ್ಲ, ಇದು ಮೋದಿ ಇಸ್ ಆಲ್ರೆಡಿ ಬಿನ್ ಟಾಕಿಂಗ್ ಅಂಡ್ ನಿನ್ನೆ ಕೂಡ ಅವ್ರು ಹೇಳಿದ್ದಾರೆ.
1: ಅಂದ್ರೆ ನಾವು ಸ್ವಾವಲಂಬಿಗಳಾಗೋದಿಕ್ಕೆ ಎಲ್ಲವೂ ಇದೆ, ಅನುಕೂಲಗಳೆಲ್ಲವೂ ಇದೆ ನಮ್ಮ ದೇಶದಲ್ಲಿ. ನಾವು ಅದನ್ನ ಬಳಸ್ಕೊಳ್ಳೋದ್ರಲ್ಲಿ ನಾವು ಇನ್ನು ಹೆಚ್ಚು ಕ್ಷಮತೆಯನ್ನು ಹೊಂದಬೇಕು.
0: ಬಳಸ್ಕೊಳ್ಳೋದು ಅಂದ್ರೆ ನಾವು ಇನೋವೇಷನ್, ಆವಿಷ್ಕಾರಗಳು, ಇನ್ಸ್ಪಿರೇಷನ್ ಕೊಡಬೇಕು ನಮ್ಮ ಹುಡುಗರಿಗೆ. ನೋಡಿ, ನೀವು ಹೇಳಿದ್ರಿ 1998 ಯುನೋ ಶೋಡ್ ಅವರ್ ಪವರ್ ಆಸ್ ಎ ಯುನೋ ನ್ಯೂಕ್ಲಿಯರ್ ಯುನೋ ನೇಷನ್ ಆರ್ ಯುನೋ ವಾಟ್ ಎವರ್ ಇಟ್ ಇಸ್. ಅಂಡ್ ಆಫ್ಟರ್ ದಟ್ ನನ್ನ ಪ್ರಕಾರ ಒಂದು ನೆಗೆಟಿವ್ ಅಂದರೆ ಒಂದು ಜನರೇಷನ್ ಗಾಟ್ ಲಾಸ್ಟ್. ಅಂದರೆ ಒಂದು ಜನರೇಷನ್ 1998 ಇದರಲ್ಲಿ ಎರಡು ದಶಕಗಳು, 2-3 decades ಟಿಲ್ 2014, ಟಿಲ್ ಅಂಡರ್ ದ ಲೀಡರ್ಶಿಪ್ ಆಫ್ ನರೇಂದ್ರ ಮೋದಿಜಿ, ಐ ಥಿಂಕ್ ದಟ್ ಜನರೇಷನ್ ವಾಸ್ ಲಾಸ್ಟ್. ಅಂದರೆ ದಟ್ ಜನರೇಷನ್, ಇವಾಗ Y2K ಇತ್ತು, Y2K ಬಂತು 2000 ಆ ಟೈಮಲ್ಲಿ ನಮ್ಮ ಒಳ್ಳೊಳ್ಳೆ ಇಂಜಿನಿಯರ್ಗಳು, ಒಳ್ಳೊಳ್ಳೆ ಯುನೋ ಟ್ಯಾಲೆಂಟೆಡ್ ಸ್ಕಿಲ್ಡ್ ಪೀಪಲ್ ಎಲ್ಲ ಬೇರೆ ದೇಶಗಳಿಗೆ ಹೋಗ್ಬಿಟ್ರು ಅಲ್ಲಿ ಇರೋ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ. ಸೊ ಆ ಜನರೇಷನ್, ವಿ ಲಾಸ್ಟ್ ದಟ್ ಜನರೇಷನ್.
1: ಖಂಡಿತವಾಗ್ಲೂ ಇದ್ರ ಬಗ್ಗೆ ಮುಂದೆ ಮತ್ತಷ್ಟು ಮಾತನಾಡೋಣ. ಹಾಗೇನೆ ನಿಮ್ಮ ಈ ಒಂದು ಜರ್ನಿಯಲ್ಲಿ ಟೆಕ್ನಾಲಜಿ ಕಡೆ ನಿಮ್ಮ ಒಂದು ಬರೋದಿಕ್ಕೆ ನಿಮ್ಮ ಇನ್ಸ್ಪಿರೇಷನ್, ಇದ್ರ ಬಗ್ಗೆ ಎಲ್ಲ ಮುಂದೆ ಮಾತನಾಡೋಣ. ಒಂದು ಹಾಡನ್ನ ಕೇಳಿ, ಆ ನಂತರ ಮತ್ತೆ ಮಾತುಕತೆಯನ್ನು ಮುಂದುವರಿಸೋಣ. ಸ್ನೇಹಿತರೆ, ಇವತ್ತು ನ್ಯಾಷನಲ್ ಟೆಕ್ನಾಲಜಿ ಡೇ, ಇದ್ರ ಬಗ್ಗೆ ಮಾಹಿತಿಯನ್ನ ಅಭಿಪ್ರಾಯವನ್ನು ಹಂಚಿಕೊಳ್ಳೋದಕ್ಕೆ ನಮ್ಮ ಜೊತೆ ಇದ್ದಾರೆ ಉದಯ ರಘುನಾಥ್ ಬಿರ್ಜೆಯವರು. ಇವರು ಟೆಕ್ ಎಕ್ಸ್ಪರ್ಟ್ ಕೂಡ. ಹಾಗಾಗಿ ಮಾತುಕತೆಯನ್ನು ಮುಂದುವರಿಸೋಣ ಒಂದು ಹಾಡಿನ ನಂತರ.

0: ಸ್ನೇಹಿತರೆ, ನ್ಯಾಷನಲ್ ಟೆಕ್ನಾಲಜಿ ಡೇ ಇವತ್ತು. ನಮ್ಮ ಜೊತೆ ಪ್ರೊಫೆಸರ್ ಉದಯ್ ರಘುನಾಥ್ ಬಿರ್ಜೆ ಅವರಿದ್ದಾರೆ, ಟೆಕ್ ಎಕ್ಸ್ಪರ್ಟ್ ಇವರು. ಉದಯ್ ಅವರೇ, ಪ್ರತಿ ವರ್ಷ ನ್ಯಾಷನಲ್ ಟೆಕ್ನಾಲಜಿ ಡೇ ಅನ್ನೋದು ಅಂದರೆ ರಾಷ್ಟ್ರೀಯ ತಂತ್ರಜ್ಞಾನ ದಿವಸ ಅನ್ನೋದೇನಿದೆ, ಒಂದು ಥೀಮ್ ಮೇಲೆ ಕೆಲಸ ಮಾಡುತ್ತೆ. ಈ ವರ್ಷದ ಥೀಮು ಹಾಗೆಯೇ ಅದರ ನಿಟ್ಟಿನಲ್ಲಿ ಹೇಗೆ ನಾವು ಕೂಡ ಕೈ ಜೋಡಿಸ್ಬೋದು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ಹಂಚ್ಕೊಳ್ತೀರಾ?
1: ಈ ವರ್ಷದ ಥೀಮು ಇಂಗ್ಲೀಷಲ್ಲಿ ಹೇಳ್ತೀನಿ, ರೆಸ್ಪಾನ್ಸಿಬಲ್ ಇನೋವೇಷನ್ ಫಾರ್ ಇನ್ಕ್ಲೂಸಿವ್ ಗ್ರೋತ್. ಅಂದರೆ ರೆಸ್ಪಾನ್ಸಿಬಲ್ ಇನೋವೇಷನ್ ಅಂದರೆ ಒಂದು ಏನೇ ಆವಿಷ್ಕಾರಗಳು ಮಾಡಿದ್ರೆ ಒಂದು ಜವಾಬ್ದಾರಿಯಿಂದ ಮಾಡಬೇಕು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸೇ ಇರಲಿ, ಇಲ್ಲ ನಮ್ಮ ಆಟೋನಮಸ್ ರೋಬೋಟ್ಸು, ಇಲ್ಲ ಯುನೋ ಡ್ರೈವರ್ಲೆಸ್ ಕಾರ್ಸ್ ಇರಲಿ, ಇಲ್ಲ ಸ್ಪೇಸ್ ಟೆಕ್ನಾಲಜೀಸ್ ಇರಲಿ, ಇಲ್ಲ ಮಿಸೈಲ್ಸ್ ಇರಲಿ, ಏನೇ ಇದ್ರೂ ಒಂದು ಇನೋವೇಷನ್ ಮಾಡಿದಾಗ ನಮ್ಮ ಸೈಂಟಿಸ್ಟು ಇಲ್ಲ ನಮ್ಮ ಯಂಗ್ ಇನೋವೇಟರ್ಸ್ ಎಲ್ಲ ಜವಾಬ್ದಾರಿಯಿಂದ ಮಾಡಬೇಕು. ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂದು ಪ್ಲಾಟ್ಫಾರ್ಮ್ ಡೆವಲಪ್ ಮಾಡ್ತೀವಿ, ಆ ಟೈಮಲ್ಲಿ ಆ ಪ್ಲಾಟ್ಫಾರ್ಮು ಒಂದು ದುರುಪಯೋಗಕ್ಕೂ ಕೂಡ ಮಾಡ್ಬೋದು, ಒಳ್ಳೆ ಪ್ರೊಡಕ್ಟಿವ್ ಯೂಸ್ಗೂ ಮಾಡ್ಬೋದು. ಸೊ ಅಂಥ ಟೈಮಲ್ಲಿ ನಾವು ಯೋಚನೆ ಮಾಡಬೇಕು, ಅಂದರೆ ನಮ್ಮ ಹುಡುಗರು ಯೋಚನೆ ಮಾಡಬೇಕು, ಏನಕ್ಕೆ ಉಪಯೋಗಿಸ್ತೀವಿ ಅಲ್ಲ, ಇಲ್ಲ ಏನಕ್ಕೆ ವಿ ಹ್ಯಾವ್ ಕ್ರಿಯೇಟೆಡ್ ದಟ್ ಪರ್ಟಿಕ್ಯುಲರ್ ಇನೋವೇಷನ್ ಅಂತ ಯೋಚನೆ ಮಾಡಿ ಜವಾಬ್ದಾರಿಯಿಂದ ಇನೋವೇಷನ್ ಮಾಡಬೇಕು. ಅದೇ ಥೀಮು ರೆಸ್ಪಾನ್ಸಿಬಲ್ ಇನೋವೇಷನ್ ಫಾರ್ ಇನ್ಕ್ಲೂಸಿವ್ ಗ್ರೋತ್. ಅದು ಏನೇ ಇನೋವೇಷನ್ ಮಾಡಿದ್ರೆ ನಮಗೆ ಇಂಪ್ಯಾಕ್ಟ್ ಆಗಬೇಕು, ನಮ್ಮ ಜನರಿಗೆ ಇಂಪ್ಯಾಕ್ಟ್ ಆಗಬೇಕು, ಹ್ಯುಮ್ಯಾನಿಟಿಗೆ ಇಂಪ್ಯಾಕ್ಟ್ ಆಗಬೇಕು, ಎಕನಾಮಿಕ್ ಇಂಪ್ಯಾಕ್ಟ್ ಆಗಿ ಗ್ರೋತ್ ಇರಬೇಕು. ಹಂಗನ್ಬಿಟ್ಟು ಬರೀ ಇನೋವೇಷನ್ ಮಾಡಿ ಏನೇ ಇಂಪ್ಯಾಕ್ಟ್ ಇಲ್ಲ ಅಂದರೆ ಏನಕ್ಕೂ ಪ್ರಯೋಜನ ಇಲ್ಲ. ಸೊ ಇದು ಸ್ಟ್ರಾಂಗ್ ಮೆಸೇಜ್ ಹ್ಯಾಸ್ ಕಮ್ ಫ್ರಮ್ ದ ಮಿನಿಸ್ಟ್ರಿ ಸೇಯಿಂಗ್ ದಟ್ ವಿ ಶುಡ್ ಹ್ಯಾವ್ ಇಟ್ ವಿತ್ ರೆಸ್ಪಾನ್ಸಿಬಲ್ ಇನೋವೇಷನ್ ಫಾರ್ ಇನ್ಕ್ಲೂಸಿವ್ ಗ್ರೋತ್. ಇನ್ನೊಂದು, ಇವಾಗ ಮೊದಲೇ ಕೇಳಿದ್ರಿ ನೀವು ನ್ಯಾಷನಲ್ ಟೆಕ್ನಾಲಜಿ ಡೇ ಆಗಕ್ಕೆ ಇಟ್ ಇಸ್ ನಾವು ಇದು ಮೊದಲಿಂದ ನ್ಯಾಷನಲ್ ಟೆಕ್ನಾಲಜಿ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಲಾಸ್ಟ್ 10-12 ವರ್ಷದಿಂದ. ಸೊ ಇದು ಇಷ್ಟುವರೆಗೆ 12-15 ವರ್ಷದಲ್ಲಿ ನಾವು ಏನೇನು ಪ್ರೋಗ್ರೆಸ್ ಆಗಿದ್ದೀವಿ ಅಂದರೆ ನೋಡಿ, ಒಂದು ಮೇನ್ ಪ್ರೋಗ್ರೆಸ್ ಅಂದರೆ ಜಾಮ್ ಟ್ರಿನಿಟಿ ಅಂತೀವಿ, ಅಂದರೆ ಜಾಮ್ ಜನ್ಧನ್ ಆಧಾರ್ ಮೊಬೈಲ್, ಅದು ಮೂರಕ್ಕೂ ಕಂಬೈನ್ ಮಾಡಿರೋದು ಎಷ್ಟು ವರ್ಲ್ಡ್ ನಮ್ಮ ಫುಲ್ ವರ್ಲ್ಡಲ್ಲಿ ಗ್ಲೋಬಲಿ ವಿ ಹ್ಯಾವ್ ಬಿಕಮ್ ವೆರಿ ಏನೋ ಐ ವುಡ್ ಸೇ ಫೇಮಸ್ ಅಂತ ಹೇಳ್ಬೋದು. ಎಲ್ಲರೂ ಇವಾಗ ಆಚೆಯಿಂದ ಬರ್ತಾರೆ, ಲೀಡರ್ಸ್ ಬರ್ತಾರೆ ಫಾರಿನಿಂದ, ಫ್ರಾನ್ಸಿಂದ, ಜರ್ಮನಿಯಿಂದ, ಅವ್ರಿಗ ಎಲ್ಲ ಈ ಜಾಮ್ ಟ್ರಿನಿಟಿ ಅಂದರೆ ಜನ್ಧನ್ ಆಧಾರ್ ಆ್ಯಂಡ್ ಮೊಬೈಲ್ ಟೆಕ್ನಾಲಜಿ ನಾವು ಕನ್ವರ್ಜ್ ಮಾಡಿದ್ರಿಂದ ಅವ್ರಿಗೆ ಆಶ್ಚರ್ಯ ಆಗ್ತದೆ. ನಾವು ಅಂಥ ದೊಡ್ಡ ದೊಡ್ಡ ದೇಶಗಳಿಂದ ಅಷ್ಟೊಂದು ಟೆಕ್ನಾಲಜಿಗಳು ಇದು ಸಿಂಪಲ್ ಮಾಡೋಕ್ಕಾಗಲಿಲ್ಲ. ಅದು ಇನ್ನೊಂದು ಏನಂದರೆ ಇದು ಎಷ್ಟು ಜನಕ್ಕೆ ಮಾಡಿದ್ದೀವಿ, ಫುಲ್ ಪಾಪ್ಯುಲೇಷನ್ಗೆ ಮಾಡಿದ್ದೀವಿ. ನಾನು ಪ್ರಾಕ್ಟಿಕಲಿ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಅಂದರೆ ಒಂದು ರೀಸೆಂಟ್ ಆಗಿ ಒಂದು ಶಿಲಾಂಗ್, ನಾರ್ತ್ ಶಿಲಾಂಗ್ ಏನು ನಿಮ್ಗೆ ಗೊತ್ತಿದೆ, ಮೇಘಾಲಯ ತುಂಬಾ ಅಲ್ಲಿ ನಾರ್ತ್ ಈಸ್ಟ್ ಅಲ್ಲಿ ರಿಮೋಟ್ ಲೊಕೇಶನ್, ಅಲ್ಲಿಂದ ನಮಗೆ ಒಂದು ಫಾರೆಸ್ಟ್, ಅಲ್ಲಿ ಶಿಲಾಂಗ್ ಮೇನ್ ಸಿಟಿಯಿಂದ ಒಂದು 70 ಕಿಲೋಮೀಟರ್ ಆಚೆ ಫಾರೆಸ್ಟ್ ಹೋಗಿದ್ವಿ, ಸುಮ್ಮನೆ ಸೈಟ್ ಸೀಯಿಂಗ್. ಅಲ್ಲಿ ಒಂದು ಚಿಕ್ಕ ಟೀ ಅಂಗಡಿ ಇತ್ತು, ಟೀ ಅಂಗಡಿ ಅವನು ಯು ಪಿ ಐ, ಅದು ಹೇಳದ್ನಲ್ಲ ರಿಮೋಟ್ ಯು ಪಿ ಐ ತಗೊಂಡ. ಸೊ ಟುಡೇ ಇನ್ ಇವತ್ತಿನ ಸಿಚುವೇಶನ್ ಏನಂದ್ರೆ ನಮ್ಮ ವಾಲೆಟ್ ಪರ್ಸ್ ತಗೊಂಡು ಹೋಗೋದೇ ಬೇಕಿಲ್ಲ, ಒಂದು ಮೊಬೈಲ್ ಇದ್ರೆ ಸಾಕು. ಮೊದಲು ಪರ್ಸ್ ಬೇಕಿತ್ತು, ಕ್ರೆಡಿಟ್ ಕಾರ್ಡ್ ಬೇಕಿತ್ತು, ಇನ್ನು ಅದ್ರಲ್ಲಿ ಕ್ಯಾಶ್. ನಾನು ಯಾವಾಗಲೂ ಫಾರಿನ್ಗೆ ಹೋಗುವಾಗ ಒಂದು $5,000 ಇಲ್ಲ $5,000 ಇಟ್ಕೊಂಡೇ ತುಂಬ ಜವಾಬ್ದಾರಿಯಿಂದ ಇಟ್ಕೊಂಡು ಹೋಗ್ತಾ ಇದ್ವಿ. ಇವತ್ತು ಏನೂ ಬೇಕಿಲ್ಲ.

0: ಮೊಬೈಲ್ ಒಂದು ಇಟ್ಟರೆ ಸಾಕು. ಓಕೆ, ಇನ್ಫ್ಯಾಕ್ಟ್ ಆ ಮೊಬೈಲ್ ಕೂಡ ಮುಂದೆ ಹೋಗ್ತಾ ಹೋಗ್ತಾ ದಟ್ ವಿಲ್ ಆಲ್ಸೋ ಬಿಕಮ್ ಎ ಇನ್ಸಿಡೆಂಟ್ ಇಟ್ ಬಿಕಾಸ್ ಇಟ್ ವಿಲ್ ಬಿಕಮ್ ಬೇಸ್ಡ್ ಆನ್ ಅವರ್ ಇದು ಏನಪ್ಪ ಫೇಶಿಯಲ್ ರೆಕಗ್ನಿಷನ್ ಅದೆಲ್ಲ ಆಗುತ್ತೆ. ಇನ್ನು ಬರುತ್ತೆ ಮುಂದೆ ಟೆಕ್ನಾಲಜಿಗಳು ಅದೊಂದು. ಆಮೇಲೆ ನೋಡಿ, 12 ವರ್ಷದಲ್ಲಿ 2014 to 2026 ನಾನು ನೋಡಿರೋದು, ಇದು ಎಕ್ಸಾಜರೇಟೆಡ್ ಮಾತಲ್ಲ, ನಾನು ನೋಡಿದ್ದೀನಿ. ಬರೀ 400 ಸ್ಟಾರ್ಟ್ಅಪ್ಸ್ ಇತ್ತು ನಾನು 2014 ಬರೀ 400 ಸ್ಟಾರ್ಟ್ಅಪ್ಸ್ ಇತ್ತು. ಒಂದು ಯೂನಿಕಾರ್ನ್ ಇರಲಿಲ್ಲ. ಯೂನಿಕಾರ್ನ್ ಅಂದರೆ 10,000 crore ವ್ಯಾಲ್ಯೂಯೇಷನ್ ಇರೋದು. ಓಕೆ, ಯೂನಿಕಾರ್ನ್ ಅಂದರೆ $1 billion ವ್ಯಾಲ್ಯೂಯೇಷನ್ಗೆ ಯೂನಿಕಾರ್ನ್ ಅಂದ್ರೆ ಒಂದು ಯೂನಿಕಾರ್ನ್ ಕೂಡ ಇರಲಿಲ್ಲ. ಇವತ್ತು ದ ಸೇಮ್ 2026 ಲೇಟೆಸ್ಟ್ ಫಿಗರ್ ಅಂದರೆ 200,000 ಸ್ಟಾರ್ಟ್ಅಪ್ಗಳಿದೆ. ಆಮೇಲೆ 125 ಯೂನಿಕಾರ್ನ್ಗಳು. ಇದು ಹೆಂಗೆ ಬಂತು? ಇಷ್ಟು ದಿವಸ ನಾನು ಹೇಳಿದ್ನಲ್ಲ, ಒಂದು ಜನರೇಷನ್ ವಿ ಲಾಸ್ಟ್. ಇದೇ ಆ ಪೋಖ್ರನ್ ಮಾಡಿದಾಗ ಆ ಇನ್ಸ್ಪಿರೇಷನ್ ಕಂಟಿನ್ಯೂ ಆಗಿದ್ರೆ ಇಷ್ಟೊತ್ತಿಗೆ ವಿ ವುಡ್ ಆಲ್ರೆಡಿ ಬೀನ್ ಎ ಡೆವಲಪ್ಡ್ ನೇಷನ್. ಇವಾಗ ನೋಡಿ 2047 ತನಕ ಕಾಯ್ಬೇಕು ನಾವು, ಅಂದ್ರೆ ಅಷ್ಟು ದಿವಸ ಬೇಕಾಗುತ್ತೆ.
1: ಒಂದು ದೇಶ ಬೆಳಿಬೇಕು ಅಂತಂದ್ರೆ
0: ಇನ್ನೊಂದು ಇವತ್ತು ನ್ಯಾಷನಲ್ ಟೆಕ್ನಾಲಜಿ ಡೇ, ಜಸ್ಟ್ ಒಂದು 2 ಹಿಂದೆ ಆಪರೇಷನ್ ಸಿಂಧೂರ್ ಕೂಡ ಸೆಲೆಬ್ರೇಟ್ ಮಾಡಿದ್ವಿ. ಆಪರೇಷನ್ ಸಿಂಧೂರ್ ವಾಸ್ ಎ ನಾಟ್ ಜಸ್ಟ್ ಎ ಆರ್ಡಿನರಿ ವಾರ್ಫೇರ್ ಸಕ್ಸಸ್, ಇಟ್ ವಾಸ್ ಎ ಟೆಕ್ನಾಲಜಿಕಲ್ ವಾರ್ಫೇರ್ ಸಕ್ಸಸ್. ಅಂದರೆ ನಮ್ಮ ಟೆಕ್ನಾಲಜಿ, ನಮ್ಮ ದೇಶದಲ್ಲಿ ಡೆವಲಪ್ ಆಗಿರೋ ಟೆಕ್ನಾಲಜಿ, ಆಕಾಶ್ ಮಿಸೈಲು, ಬ್ರಹ್ಮೋಸ್, ಆಮೇಲೆ ಬೇರೆ ಬೇರೆ ಏವಿಯಾನಿಕ್ಸ್, ಆಮೇಲೆ ಡ್ರೋನ್ಗಳು, ನಮ್ಮ ದೇಶದಲ್ಲಿ ಡೆವಲಪ್ ಆಗಿರೋ ಇದು ಟೆಕ್ನಾಲಜಿ ವಾಸ್ ಯೂಸ್ಡ್ ಇನ್ ದಟ್ ಗ್ರೇಟ್ ಸಕ್ಸಸ್.
1: ಅಂದರೆ ನಮ್ಮ ಡಿಫೆನ್ಸ್ ತಂತ್ರಜ್ಞರಿಗೆ ಬಹಳ ಒಂದು ಕೃತಜ್ಞತೆಯನ್ನು ನಾವು ಈ ನಿಟ್ಟಿನಲ್ಲಿ ತಿಳಿಸಲೇಬೇಕು. ಯಾಕೆಂತಂದರೆ ನಮ್ಮ ಗಡಿಯನ್ನು ಇಷ್ಟು ಸುರಕ್ಷಿತವಾಗಿಟ್ಟು, ನಮ್ಮನ್ನೆಲ್ಲ ಇಷ್ಟು ನೆಮ್ಮದಿಯಾಗಿ ಇಲ್ಲಿ ಕೂತು ಇವತ್ತು ನಾವು ಮಾತನಾಡ್ತಾ ಇದ್ದೀವಿ ಅಂತಂದರೆ ಖಂಡಿತವಾಗ್ಲೂ ಅವರಿಗೆ ಈ ಒಂದು ಶ್ರೇಯ ಸಲ್ಲೇಬೇಕು.
0: ಕರೆಕ್ಟ್. ಐ ಮೈ ಸಿನ್ಸಿಯರ್ ಸಲ್ಯೂಟ್ ಟು ಆಲ್ ದ ಸೈಂಟಿಸ್ಟ್, ನಾಟ್ ಜಸ್ಟ್ ಡಿಫೆನ್ಸ್, ಅಕ್ರಾಸ್ ಆಲ್ ದ ಯುನೋ ಸೆಕ್ಟರ್ಸ್. ಅಂಡ್ ಆಫ್ ಕೋರ್ಸ್ ವಿ ಆರ್ ಟುಡೇ ಸೆಕ್ಯೂರ್ ನೇಷನ್ ಬಿಕಾಸ್ ಆಫ್ ಆಲ್ ದ ಗ್ರೇಟ್ ಯುನೋ ಇನೋವೇಷನ್ಸ್ ಬೈ ದೀಸ್ ಸೈಂಟಿಸ್ಟ್. ಅಂಡ್ ವಿ ಹ್ಯಾವ್ ಪ್ರೂವ್ಡ್ ಇಟ್ ಆಲ್ಸೋ, ನೋ ನೀಡ್ ಆಫ್ ಎನಿಬಡಿ ಸೇಯಿಂಗ್ ದಟ್. ದ ವರ್ಲ್ಡ್, ಫುಲ್ ವರ್ಲ್ಡ್ ಅಲ್ಲಿ ನಿಂತ್ಕೊಂಡು ಅಪ್ಲೋಡ್ ಮಾಡಿದ್ದಾರೆ.
1: ಅಂದ್ರೆ ನಮ್ಮ ಭಾರತದಲ್ಲಿ ಈ ತರ ಒಂದು ಆವಿಷ್ಕಾರ ಇರುವಂತಹ ಮನಸ್ಸು ಎಲ್ಲವೂ ಇದೆ. ಆದರೆ ಹೊರಗಿನ ಒಂದು ಪ್ರಪಂಚದಲ್ಲಿ ನೋಡುವ ರೀತಿ ಬೇರೆ ಆಗುತ್ತೆ. ಭಾರತಕ್ಕೆ ಎಷ್ಟೋ ಸಲ ಶ್ರೇಯ ಸಿಕ್ಕಿಲ್ಲದೆ ಇರಬಹುದು, ಆದರೆ ಅದು ನಮ್ಮ ಒಂದು ಹಿರಿಮೆಯನ್ನು ಗರಿಮೆಯನ್ನು ಕಡಿಮೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ಒಂದು ಫೀಲ್ಡ್ಗೆ ನೀವು ಬರೋದಕ್ಕೆ ಯಾರು ಇನ್ಸ್ಪಿರೇಷನ್?
0: ಅಂದರೆ ಐ ಥಿಂಕ್ ನನ್ನ ಇದು ಒಂದು ನನಗೆ ಆಶ್ಚರ್ಯ ಆಗುತ್ತೆ. ಅಂದರೆ ಇವತ್ತು ಈ ವರ್ಷ 2026 ನಾನು ಐ ಹ್ಯಾವ್ ಕಂಪ್ಲೀಟೆಡ್ 4 decades ಇನ್ ದ ಟೆಕ್ನಾಲಜಿ ಫೀಲ್ಡ್.
1: 40 ವರ್ಷ
0: ಅಂದರೆ ಐ ಫೀಲ್ ದಟ್ ಐ ಹ್ಯಾವ್ ಅನದರ್ 4 decades ಟು ಗೋ. ಸೊ ಐ ಫೀಲ್ ಸೋ ಎನರ್ಜೈಸ್ಡ್ ಅಂಡ್ ಯುನೋ ಇನ್ಸ್ಪೈರ್ಡ್ ಬೈ ಆಲ್ ದ ವರ್ಕ್ ದಟ್ ಏನೋ ಅವ್ರು ನಮ್ಮ ದೇಶದಲ್ಲಿ ಆಗಿರೋದು. ಒಂದು ರೀಸನ್ ನನಗನ್ಸುತ್ತೆ, ನೋಡಿ, ನಮ್ಮ ಫುಲ್ ಫ್ಯಾಮಿಲಿಯವರು ಆರ್ಮಿ ಬ್ಯಾಕ್ಗ್ರೌಂಡು. ನಮ್ಮ ಮುತ್ತಾತವರು ಯುರೋಪಲ್ಲಿ ಹೋಗಿ World War I ಗೆದ್ದುಬಿಟ್ಟು ಗೆದ್ದಿರೋರು. ನಮ್ಮ ತಾತ ಬಂದು ಅಗೇನ್ ಇಂಡಿಯನ್ ಆರ್ಮಿ, ಆಮೇಲೆ ಮೈಸೂರು ಲ್ಯಾನ್ಸಸ್, ಮಹಾರಾಜದ ಆರ್ಮಿಯಿಂದ ಹಿಡಿದು ಮೈಸೂರು ಲ್ಯಾನ್ಸಸ್. ಆಮೇಲೆ ನಮ್ಮ ತಂದೆ ಈ ವಾಸ್ ಒಂದು ಪಾರ್ಟ್ ಆಫ್ ದ ಮಿನಿಸ್ಟ್ರಿ ಆಫ್ ಡಿಫೆನ್ಸ್. ನಮ್ಮ ತಂದೆ ಅಷ್ಟೇ, ನಮ್ಮ ಚಿಕ್ಕಪ್ಪವರು ಅಷ್ಟೇ. ಸೊ ವಿ ಆಲ್ ಗ್ರೋ ಅಪ್ ಟುಗೆದರ್. ಅವರು ನಮ್ಮ ತಂದೆಯವರು ಇಸ್ ಎ ಫಸ್ಟ್ ಜನರೇಷನ್ I would say leader in the aircraft industry. He is almost like a, you can say, the founding member of today's Tejas early light combat helicopters. ಆಮೇಲೆ ಬೇರೆ ಬೇರೆ ಮೊದಲಿಂದ ಜಾಯಿಂಟ್ ವೆಂಚರ್ಗಳು ಮಾಡಿದ್ರು ಫ್ರಾನ್ಸ್ ಜಾಗ್ವರ್ ಪ್ಲೇನ್ಸ್ಗೆ, ಆಮೇಲೆ ರಷ್ಯಾ ಜೊತೆ ಮಿಗ್, ಅದಕ್ಕೆಲ್ಲ ನಮ್ಮ ತಂದೆ ವಾಸ್ ದ ಫೌಂಡಿಂಗ್ ಮೆಂಬರ್. ಬ್ರಿಟಿಷ್ ಏರೋಸ್ಪೇಸ್ ಕೂಡ ಅದ್ರ ಜೊತೆ HAL ಜಾಯಿಂಟ್ ವೆಂಚರ್ ಆಯಿತು. ಅದರಲ್ಲಿ ಮೈ ಫಾದರ್ ವಾಸ್ ದ ಫೌಂಡಿಂಗ್ ಮೆಂಬರ್ ಬಿಕಾಸ್ ಡ್ಯೂರಿಂಗ್ ದಟ್ ಪೀರಿಯಡ್ ಹೀ ಸರ್ವ್ಡ್, ಹೀ ಆಲ್ಸೋ ಸರ್ವ್ಡ್ ಆಲ್ಮೋಸ್ಟ್ 40 years ಇನ್ HAL. ಬಟ್ ಅದು ಮುಖ್ಯ ಅಲ್ಲ. ಅವರು ಬಂದುಬಿಟ್ಟು ನಮ್ಮ ಮನೇಲಿ, ಈ ವಾಸ್ ವೆರಿ ಬ್ಯುಸಿ ವರ್ಕೋಹಾಲಿಕ್ ಅಂತ ಹೇಳ್ಬೋದು. ಸೊ ಅವರು ಬಂದುಬಿಟ್ಟು ಕತೆಗಳು ಹೇಳ್ತಾ ಇದ್ರು. ಅಂದರೆ ಈಸ್ ಟು ಬ್ರಿಂಗ್ ಸ್ಮಾಲ್ ಮಾಡೆಲ್ಸ್ ಆಫ್ ಏರ್ಕ್ರಾಫ್ಟು, ಆಮೇಲೆ ಏನೇನು ನಡೀತಾ ಇತ್ತು. ಆಮೇಲೆ ನಾವು HAL ವಿಸಿಟ್ ಆದಾಗ

0: ವಿಸಿಟ್ ಮಾಡಿದಾಗ ಒಂಥರ ಎಲ್ಲರಿಗೂ ಏರ್ಕ್ರಾಫ್ಟ್ ಲ್ಯಾಂಡಿಂಗ್ ಎಲ್ಲ ಒಂಥರ ಇದು ಫ್ಯಾಸಿನೇಷನ್ ಅಲ್ವಾ. ಸೊ ಅದನ್ನ ನೋಡ್ಬಿಟ್ಟು ನನಗೆ ಆಮೇಲೆ ಕಂಪ್ಯೂಟರ್ ಬಗ್ಗೆ ಸ್ವಲ್ಪ ಅಲ್ಲಿ ಇಲ್ಲಿ ಸ್ವಲ್ಪ ಓದ್ತಾ ಇದ್ದೆ. ಅದು ನೋಡಿ ಐ ಥಿಂಕ್ ಐ ಗಾಟ್ ಐ ವುಡ್ ಸೇ ಫೋರ್ ಫಾದರ್ಸ್ ಅಂಡ್ ಮೈ ಫಾದರ್ ಅಂತ.
1: ಈ ಟೆಕ್ನಿಕಲ್ ಫೀಲ್ಡ್ ಏನಿದೆಯಲ್ಲ, ಕೆಲವರು ಹೇಳ್ತಾರೆ ತುಂಬ ಬೋರಿಂಗು ಅಂತ, ಇನ್ನು ಕೆಲವರು ತುಂಬ ಕೂಲ್ ಜಾಬ್ ಇದು, ಕೂಲ್ ಐಡಿಯಾ ಇದು ಅಂತ ಹೇಳ್ತಾರೆ, ನಿಮ್ಮ ಪ್ರಕಾರ ಏನು?
0: ನಾನು ನಿಜವಾಗ್ಲೂ ಹೇಳಬೇಕಂದ್ರೆ ಟೆಕ್ನಾಲಜಿ ಫೀಲ್ಡಲ್ಲಿ ನಿಜವಾಗ್ಲೂ ಪ್ಯಾಷನೇಟ್ ಇರೋರು ಒಂದು ನಿಮಿಷ ಕೂಡ ದೇರ್ ಇಸ್ ನೋ ಬೋರಿಂಗ್
1: ಪೀರಿಯಡ್.
0: ಒಂದು ನಿಮಿಷ, ಐ ವಾಂಟ್ ಸೇ ಇವನ್ ಒನ್ ಅವರ್, ದೇರ್ ಇಸ್ ನೋ ಬೋರಿಂಗ್ ಪೀರಿಯಡ್ ಈವನ್ ಫಾರ್ ಒನ್ ಮಿನಿಟ್. ಬಟ್ ಹಂಗಂದ್ಬಿಟ್ಟು ಬರೀ ಟೆಕ್ನಾಲಜಿಯಲ್ಲಿ ನಾವು ಬೆಳಿಬೇಕು ಅಂತಲ್ಲ, ನಮಗೆ ಸಿವಿಲ್ ಇಂಜಿನಿಯರ್ಸ್ ಬೇಕು. ಅಲ್ಲಿ ಟೆಕ್ನಾಲಜಿ ಇದೆ ಬಟ್ ಕಮ್ಮಿ ಇದೆ. ನಮಗೆ ಸಿವಿಲ್ ಇಂಜಿನಿಯರ್ಸು ಬೇಕು, ನಮಗೆ ಮೆಕ್ಯಾನಿಕಲ್ ಇಂಜಿನಿಯರ್ಸು ಬೇಕು, ಆಮೇಲೆ ಆರ್ಕಿಟೆಕ್ಟ್ಸು ಬೇಕು. ಸೊ ಎಲ್ಲ ಥರ ಇಂಜಿನಿಯರ್ಸ್ ಬೇಕು, ಆಮೇಲೆ ಡಾಕ್ಟರ್ಸು ಬೇಕು. ಅಲ್ಲಿ ಸದ್ಯಕ್ಕೆ ಟೆಕ್ನಾಲಜಿ ಕಮ್ಮಿ. ಸೊ ಹಂಗ ಮೇ ಬಿ ಅವ್ರಿಗೆ ಬೇರೆ ಟೆಕ್ನಾಲಜಿ ಫೀಲ್ಡ್ ಅಲ್ಲಿ ಇಲ್ದೇ ಇರೋರಿಗೆ ಅವ್ರಿಗೆ ಬೋರಿಂಗ್ ಅನ್ಸ್ಬೋದು. ನನಗೆ ನನಗೂ ಅನಿಸ್ತದೆ, ನನಗೊಂಥರ ಡಾಕ್ಟರ್ ನೋಡಿದ್ರೆ ಒಂಥರ ಭಯನೂ ಆಗತ್ತೆ, ಒಂಥರ ಏನೋ ಐ ಫೀಲ್ ಆಕ್ವರ್ಡ್ ಆಲ್ಸೋ, ಹೆಂಗಪ್ಪ ಅವರು ಕಾಲು ಕೈ ಹೊಟ್ಟೆ ಕಟ್ ಮಾಡ್ತಾರೆ ಅನ್ನೋ ಅನ್ಸುತ್ತೆ. ಸೊ ಹಂಗೆ ಇರ್ಬೋದು, ಬಟ್ ಟೆಕ್ನಾಲಜಿಲಿ ನಿಜವಾಗ್ಲೂ ಪ್ಯಾಷನೇಟ್ ಇರೋರು ದೇ ವಿಲ್ ನೆವರ್ ಫೀಲ್ ಬೋರ್ಡ್ ಈವನ್ ಫಾರ್ ಎ ಮಿನಿಟ್.
1: ಈ ಒಂದು ಮಾತಿನೊಂದಿಗೆ ಖಂಡಿತ ಮತ್ತೆ ಮಾತನ್ನ ಮುಂದುವರ್ಸೋಣ. ನಮ್ಮ ಜೊತೆ ಪ್ರೊಫೆಸರ್ ಉದಯ್ ರಘುನಾಥ್ ಬಿರ್ಜಿ ಅವರಿದ್ದಾರೆ, ಟೆಕ್ ಎಕ್ಸ್ಪರ್ಟ್. ಇವರು ಜೊತೆ ಮಾತನ್ನ ಮುಂದುವರ್ಸೋಣ ಒಂದು ಹಾಡಿನ ನಂತರ.

0: ಮಾಡಿಸ್ಬೇಕು ಎಐ ಬಗ್ಗೆ ಅಂತ ಹೇಳಿದ್ರೆ ಹೇಗೆ ಎಕ್ಸ್ಪ್ಲೈನ್ ಮಾಡ್ತೀರಾ, ಹೇಗೆ ಅದನ್ನ ಅರ್ಥೈಸ್ತೀರಾ ಅವ್ರಿಗೆ?
1: ನೋಡಿ ರಶ್ಮಿ ಅವರೇ, ಒಂದು ತಮಾಷೆ ಮಾತು ಹೇಳ್ತೀನಿ. ನನಗೆ ಎಐ ಅಂದ್ರೆ ನೀವು ಹೇಳಿದ್ದು ಒಂದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಎಐ, ಎಐ ಅಂದ್ರೆ ಎರಡು ಇದು ಅರ್ಥ ಮಾಡಿಸ್ಕೋಬಹುದು. ಒಂದ್ ಇಸ್ ಆಸ್ಪಿರೇಷನಲ್ ಇಂಡಿಯಾ, ಅಂದ್ರೆ ಎಲ್ಲರಿಗೂ ಒಂದು ಏನೋ ಒಂದು ಆಸೆಗಳಿದೆ. ಓಕೆ, ಆಸ್ಪಿರೇಷನಲ್ ಇಂಡಿಯಾ ಅಂದ್ರೆ ಆಸೆಗಳು, ಎಲ್ಲರಿಗೂ ಆಸೆಗಳು, ಎಲ್ಲರೂ ಕನಸು. ಇವತ್ತು ಅದು ನಮ್ಮ ದೇಶ ಇಷ್ಟೊಂದು ಮುಂದೆ ಬರ್ತಾ ಇರೋದು ನೋಡಿದ್ರೆ, ಅದು ಸ್ಪೀಡ್ ಆಗಿ ಬರ್ತಾ ಇರೋದು ನೋಡಿದ್ರೆ ಎಲ್ಲರಿಗೂ ಆಸೆ ಇದೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ದೊಡ್ಡ ಮುಖೇಶ್ ಅಂಬಾನಿ ತನಕ ದೊಡ್ಡ ದೊಡ್ಡ ಕಂಪನಿಗಳು ಮಾಡಬೇಕು, ಸ್ಟಾರ್ಟ್ಅಪ್ಗಳು ಮಾಡಬೇಕು, ಆಮೇಲೆ ಮುಂದೆ ಬರಬೇಕು, ನಾವು ಕಾರ್ ತಗೋಬೇಕು, ಮನೆಗಳು ಕಟ್ಟಬೇಕು ಅಂತೆಲ್ಲ ಆಸೆಗಳು. ಸೊ ಏ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಆಸೆ ಇಂಡಿಯಾ, ಇಲ್ಲ ಆಸ್ಪಿರೇಷನಲ್ ಇಂಡಿಯಾ ಅಂತ ಹೇಳಿ. ನೀವೊಂದು ಮಾತು ಕೇಳಿದ್ರಿ, ಅಜ್ಜಿ ಅಜ್ಜಕ್ಕೆ ಹೆಂಗೆ ತಿಳಿಸೋದು, ಅವ್ರಿಗೇನು ತಿಳಿಸೋದೇ ಅನ್ಬೇಕಿಲ್ಲ. ನನಗೆ ನನ್ನ ಪ್ರಕಾರ ನಿಮ್ಮ ಕ್ವಶನ್ ಕೇಳಿದ್ಮೇಲೆ ಎಐ ಅಂದರೆ ಅಜ್ಜೀಸ್ ಇಂಟೆಲಿಜೆನ್ಸ್ ಅಂತ ಕೂಡ ಹೇಳ್ಬೋದು. ಯಾಕಂದ್ರೆ ಅವ್ರಿಗಿರೋ ಇಂಟೆಲಿಜೆನ್ಸ್ ಯಾರಿಗೂ ಇಲ್ಲ.
0: ಅಜ್ಜಿಯ ಇಂಟೆಲಿಜೆನ್ಸ್ ತುಂಬಾ ಚೆನ್ನಾಗಿ ಹೇಳಿದ್ರಿ.
1: ಇನ್ನ ಇನ್ಫ್ಯಾಕ್ಟ್ ಅಜ್ಜಿಗಿಂತ ಅಜ್ಜಗಿಂತ ಅಜ್ಜಿನೇ ಬೆಟ್ರ್. ಯಾಕಂದ್ರೆ ನಾವು ಕೇಳಿರೋ ಕಥೆಗಳು ಚಿಕ್ಕವರಿರುವಾಗ, ಎಸ್ಪೆಷಲಿ ನಾನು ನಮ್ಮ ಅಜ್ಜಿ ಅಜ್ಜ ಜೊತೆನೆ ಬೆಳೆದಿರೋನು. ನಮ್ಮ ಜನರೇಷನ್ ಆ ಟೈಮಲ್ಲಿ ಹಂಗಿತ್ತು. ಇವಾಗೆಲ್ಲ ಸ್ಪ್ರೆಡ್ ಔಟ್ ಆಗ್ಬಿಟ್ಟಿದ್ದಾರೆ, ಒಬ್ರು ಅಮೆರಿಕಾದಲ್ಲಿ ಇದಾರೆ, ಬೇರೆ ಬೇರೆ ಕಡೆಗಳು ಹೋಗ್ಬಿಟ್ಟಿದಾರೆ. ಸೊ ಅವ್ರು ಹೇಳಿರೋ ಒಂದು ರಾಮಾಯಣ ಇರಲಿ, ಮಹಾಭಾರತ ಇರಲಿ, ಇಲ್ಲ ನಮ್ಮ ಚಂದಮಾಮ ತರ ಕಥೆಗಳಿರಲಿ, ಎಲ್ಲ ಅವರಿಂದಾನೇ ಕೇಳಿರೋದು. ಸೊ ನನಗೆ ಅನ್ಸುತ್ತೆ ಅವ್ರ ಇಂಟೆಲಿಜೆನ್ಸ್ಗೆ ನಾವು ಚಾಲೆಂಜ್ ಮಾಡೋಕೆ ಆಗೋದೇ ಇಲ್ಲ. ಸೊ ಏನು ಹೇಳ್ಬೋದಂದ್ರೆ, ಇವತ್ತಿನ ಕಾಲದಲ್ಲಿ ಐ ಥಿಂಕ್ ದಿ ಎಲ್ಡರ್ಲಿ ಪೀಪಲ್ ಆರ್ ಗ್ರ್ಯಾಂಡ್ ಪೇರೆಂಟ್ಸ್ ಆರ್ ಆಲ್ರೆಡಿ ಇಂಟೆಲಿಜೆಂಟ್. ವಿ ಹ್ಯಾವ್ ಟು ಯೂಸ್ ದೇರ್ ಇಂಟೆಲಿಜೆನ್ಸ್ ಟು ಯುನೋ, ಫಾರ್ ಎಕ್ಸಾಂಪಲ್ ಇದು ಏನಪ್ಪ, ನಮ್ಮ ಯಂಗ್ಸ್ಟರ್ಸ್ ಅಂದ್ರೆ ನಾವೇ ತಿಳ್ಕೊಳ್ಳಿ, ಯು ಹ್ಯಾವ್ ಟು ಯುನೋ ಸಪೋರ್ಟ್ ಮಾರಲ್ ವ್ಯಾಲ್ಯೂಸ್. ಓಕೆ, ಮಾರಲ್ ವ್ಯಾಲ್ಯೂಸ್ ಅಂಡ್ ಅದ್ ಯಾರಿಂದ ಕಲ್ತಿದ್ದು, ಹಾನೆಸ್ಟಿ ಇರಬೇಕು, ಇಂಟೆಗ್ರಿಟಿ ಇರಬೇಕು. ಅಂಡ್ ಇವತ್ತಿನ ಥೀಮು, ಇವತ್ತಿನ ಥೀಮ್ ರೆಸ್ಪಾನ್ಸಿಬಿಲಿ, ಅದೆಲ್ಲ ಅದಕ್ಕೆ ಸೇರಿದವರು. ಸೊ ಐ ಥಿಂಕ್ ವಿ ಹ್ಯಾವ್ ಟು ಟೇಕ್ ದಟ್ ಪಾರ್ಟ್ ಆಫ್ ದ ಇಂಟೆಲಿಜೆನ್ಸ್ ಫ್ರಮ್ ದ ಗ್ರ್ಯಾಂಡ್ ಪೇರೆಂಟ್ಸ್.
0: ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲ, ಅಜ್ಜಿ ಅಜ್ಜನಿಂದ ಬಂದಿದ್ದು ನೈಜವಾದ ಇಂಟೆಲಿಜೆನ್ಸ್.
1: ಕರೆಕ್ಟ್. ಸೊ ಅದು ಇಸ್ ಮೋರ್ ಇಂಪಾರ್ಟೆಂಟ್ ಟುಡೇ. ಅವ್ರಿಗೇನು ಟೆಕ್ನಾಲಜಿ ಬಗ್ಗೆ ಬೇಕು ಹೇಳ್ತೀನಿ, ಅದ್ರ ಬಗ್ಗೆ ದೇ ಕ್ಯಾನ್ ಆಲ್ಸೋ ಯೂಸ್ ಟೆಕ್ನಾಲಜಿ, ಬಟ್ ಐ ಥಿಂಕ್ ದೇರ್ ಇಸ್ ಮೋರ್ ಟು ಟೇಕ್ ಫ್ರಮ್ ಅಜ್ಜಿಸ್ ಇಂಟೆಲಿಜೆನ್ಸ್ ದ್ಯಾನ್ ಆರ್ಟ್ ವಿ ಗಿವಿಂಗ್ ದೆಮ್ ಫ್ರಮ್ ಆರ್ಟಿಫಿಷಿಯಲ್.
0: ಖಂಡಿತ, ಈಗ ನಾವು ಎಲ್ಲಾ ನಾಲೆಜ್ ಇದೆ ನಮಗೆ, ಎಲ್ಲಾ ತರದ ಜ್ಞಾನ ಸಂಪಾದಿಸ್ಕೊಂಡಿದೀವಿ ಅಂತ ಅನ್ಕೊಂಡಿದೀವಿ. ಆದ್ರೆ ನಮ್ಮ ಪ್ರಕೃತಿಯನ್ನ ತುಂಬಾ ಸೊಗಸಾಗಿ ಸ್ವಚ್ಛಂದವಾಗಿ ಚೆನ್ನಾಗಿ ಕಾಪಾಡಿದವರು ಅಂತಂದ್ರೆ ಆಗಿನ ಒಂದು ಜನರೇಷನ್ ಅಲ್ಲ. ಅವ್ರಿಗೆ ಟೆಕ್ನಾಲಜಿಯ ಅರಿವಿರ್ಲಿಲ್ಲ. ನಮ್ಗೆಲ್ಲಾದ್ರ ಅರಿವಿದೆ, ಆದ್ರೆ ಹಾಳು ಮಾಡ್ತಾ ಇರೋದು ಕೂಡ ನಮ್ಮ ಒಂದು ಜನತೆನೆ ಅಂತ ಅನ್ಸುತ್ತೆ.
1: ಇದ್ರ ಬಗ್ಗೆ ಇನ್ನೊಂದು ಹೇಳ್ತೀನಿ ನೋಡಿ, ನಾವು ನೀವು ಪರಿಸರ ಅಂತ ಹೇಳಿದ್ರಿ, ಐ ಥಿಂಕ್ ನೇಚರ್ ಇವತ್ತು ತುಂಬಾ ಡಿಸ್ಟ್ರಾಯ್ ಆಗ್ತಾ ಇದೆ. ಡೆವಲಪ್ಮೆಂಟ್ ಹೆಸರಲ್ಲಿ ತುಂಬಾ ನೇಚರ್ ಡೆವಲಪ್ ಡಿಸ್ಟ್ರಾಯ್ ಆಗ್ತಾ ಇದೆ. ನಾವು ಚಿಕ್ಕವರು ಇರುವಾಗ ನಾವು ಅಜ್ಜ ಅಜ್ಜಿ ಎಲ್ಲೆಲ್ಲ ಇರ್ತಾ ಇದ್ರು, ಗೌರ್ಮೆಂಟ್ ಸರ್ವಿಸ್ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಅಲ್ಲಿ ಚಿತ್ರದುರ್ಗ, ಮಧುಗಿರಿ, ಶಿವಮೊಗ್ಗ, ಭದ್ರಾವತಿ, ಬೇರೆ ಬೇರೆ ಡಿಸ್ಟ್ರಿಕ್ಟ್ಗಳಲ್ಲಿ ನಾವು ಸಮರ್ ಇದು ಹಾಲಿಡೇಸ್ಗೆ ಅಲ್ಲಿ ಹೋಗಿರ್ತಾ ಇದ್ವಿ. ಆವಾಗ ಅವರು ಇವಾಗ ಫಾರೆಸ್ಟಲ್ಲಿ ನಮ್ಮ ಟೈಗರ್ಸ್ ಇರಲಿ, ಎಲಿಫೆಂಟ್ಸ್ ಇರಲಿ, ಇಲ್ಲ ಈವನ್ ಸ್ನೇಕ್ಸ್, ಅದಕ್ಕೆ ಯಾರು ಅವತ್ತು ದೇ ನೆವರ್ ಯೂಸ್ ಟು ಹಾರ್ಮ್, ದೇ ಯೂಸ್ ಟು ಟೆಲ್ ದಟ್ ಯುನೋ ಪ್ರೊಟೆಕ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ರು. ಇವತ್ತು ನೋಡಿ ಅಂತ ಎಂಥ ಮಟ್ಟಕ್ಕೆ ಬಂದಿದೆ ಅಂದರೆ, ಜನರು ಹೇಳ್ತಾ ಇದ್ದಾರೆ ದಟ್ ಇಫ್ ವಿ ಡೋಂಟ್ ಪ್ರೊಟೆಕ್ಟ್ ಪರಿಸರ ಅಂದರೆ ಫಾರೆಸ್ಟ್ ಅಂಡ್ ನೇಚರ್ ಅಂಡ್ ಯುನೋ ವೈಲ್ಡ್ ಲೈಫ್, ವಿ ವಿಲ್ ಬಿ ಇನ್ ವೆರಿ ಬ್ಯಾಡ್ ಶೇಪ್. ಸೊ ಅದಕ್ಕೂ ಕೂಡ ಟೆಕ್ನಾಲಜಿ ಇದೆ ಇವತ್ತು. ಅದ್ರ ಬಗ್ಗೆ ಟೈಮ್ ಸಿಕ್ಕಿದ್ರೆ ಇವತ್ತು ಮಾತಾಡ್ಬೋದು. ಟೆಕ್ನಾಲಜಿ ಫಾರ್ ಕನ್ಸರ್ವೇಷನ್.
0: ಈ ಟೆಕ್ನಾಲಜಿ ಬಂದ ಮೇಲೆ ಎಷ್ಟೋ ಉದ್ಯೋಗಗಳು ಹೋಗ್ತಾ ಇದೆ, ಹೋಗ್ಬಿಡುತ್ತೆ, ಮುಂದೆ ಇರೋದಿಲ್ಲ ಅಂತ ಹೇಳ್ತಾರೆ. ಇದಕ್ಕೆ ನೀವು ಕೊಡುವಂತಹ ಒಂದು ಕೌಂಟರ್ ಆನ್ಸರ್ ಏನು?
1: ಖಂಡಿತ ಇಲ್ಲ. ನಾನು 4 ದಶಕದಲ್ಲಿ ಅಂದ್ರೆ 4 decades ಕೆಲಸ ಮಾಡಿದ್ದೀನಲ್ಲ, ಎಲ್ಲ ತರ ರೆವಲ್ಯೂಷನ್ ನೋಡಿದ್ದೀನಿ. ಬ್ಯಾಂಕಿಂಗ್ ರೆವಲ್ಯೂಷನ್ ನೋಡಿದ್ದೀನಿ. ಬ್ಯಾಂಕಿಗೆ ನಾವು ಕಂಪ್ಯೂಟರ್ ಸೆಟಪ್ ಮಾಡಿದಾಗ, ಕಂಪ್ಯೂಟರ್ಗೂ ಅಷ್ಟೇ, ಆಮೇಲೆ ವಿ ಸ್ಯಾಟ್ಗಳು, ಎ ಟಿ ಎಂಗಳು ಸೆಟಪ್ ಮಾಡಿದಾಗ ತುಂಬ

0: ಜನರು ಹೇಳ್ತಾ ಇದ್ರು ಎಲ್ಲ ಬ್ಯಾಂಕ್ ಮುಚ್ಚಿಬಿಡ್ತಾರೆ,
1: ಕೆಲಸಗಳು
0: ಆಮೇಲೆ ರೈಲ್ವೆ ಸ್ಟೇಷನ್ ಅಲ್ಲೂ ಅಷ್ಟೇ, ರೈಲ್ವೆ ಸ್ಟೇಷನ್ ರೈಲ್ವೇಸ್ಗೆ ನಾವು ನೆಟ್ವರ್ಕ್ ಮಾಡಿದ್ವಿ, ಇದು ಏನಪ್ಪ ಟಿಕೆಟಿಂಗ್ ಎಲ್ಲ ಕಂಪ್ಯೂಟರೈಸ್ ಮಾಡಿದ್ವಿ. ಇವಾಗ ರೈಲ್ವೆಗಳು ಜಾಸ್ತಿ ಆಗ್ತಾನೆ ಇದೆ, ಬ್ಯಾಂಕ್ಗಳು ಬೆಳೀತಾನೆ ಇದಾರೆ,
1: ಸಿಬ್ಬಂದಿಗಳು ಇದ್ದಾರೆ.
0: ಸೊ ಉದಾಹರಣೆಗೆ ಅದು ಕೊಟ್ಟಿದ್ದು, ಅದು ಅದಾದ್ಮೇಲೆ ಇಂಟರ್ನೆಟ್ ರೆವಲ್ಯೂಷನ್ ನೋಡಿದ್ವಿ. ಇಂಟರ್ನೆಟ್ ರೆವಲ್ಯೂಷನ್ ಕೂಡ ಗ್ರೋತ್ ಆಗಿದೆಯಲ್ಲ ನಮ್ಮ ದೇಶದಲ್ಲಿ. ಇವಾಗ ಯು ಪಿ ಐ ಬಂದಿದೆ, ಜನ್ಧನ್ ಹೇಳಿದ್ನಲ್ಲ, ಜಾಮ್ ಟ್ರಿನಿಟಿ ಎಲ್ಲ ಬೆಳೀತಾನೆ ಇದೆ, ಗ್ರೋತ್ ಆಗ್ತಾನೆ ಇದೆ.
1: ಹಾಗಿದ್ರೆ ನಾವು ಹೀಗೆ ಹೇಳ್ಬೋದು, ಅದನ್ನ ಉದ್ಯೋಗವನ್ನ ಕಳ್ಕೊಳ್ತಾರೆ ಅನ್ನೋ ಭಯಕ್ಕಿಂತ ಹೆಚ್ಚು ಸ್ಟಾರ್ಟ್ಅಪ್ಗಳು ಹೆಚ್ಚು ಮಾಡಬೇಕು ಅನ್ನೋ ಒಂದು ಆಸ್ಪಿರೇಷನ್, ಕನಸುಗಳು ಶುರು ಆಗಿದೆ ಈ ಒಂದು ಟೆಕ್ನಾಲಜಿ ಅಂತ ಹೇಳ್ಬೋದು.
0: ಖಂಡಿತ ಹೇಳ್ಬೋದು, ಯಾಕಂದ್ರೆ ನಮ್ಮ ದೇಶದಲ್ಲಿ ತುಂಬಾ ಇನೋವೇಷನ್ ಬೇಕು. ಯಾಕಂದ್ರೆ ನಾನು ಉದಾಹರಣೆ ಕೊಟ್ಟನಲ್ಲ, ಈ ಮೈಕಲ್ಲೂ ಒಂದು ಚೈನೀಸ್ ಚಿಪ್ ಇರುತ್ತೆ. ಯಾಕೆ ನಾವು ಚೈನೀಸ್ ಚಿಪ್ ಯಾಕೆ ಅದ್ರ ಬದಲು ಇಂಡಿಯನ್ ಚಿಪ್ ಇಂಡಿಯಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿ ಮಾಡ್ಬೋದಾ? ಇದೊಂದೇ ಅಲ್ಲ ನೋಡಿ, ಇವತ್ತಿನ ಕಾಲದಲ್ಲಿ ನಾವು ಚಿಕ್ಕವರಿರುವಾಗ ಹೀರೋ ಪೆನ್ ಅಂತ ಬರ್ತಾ ಇತ್ತು. ಎಲ್ಲಿಂದ ಬರ್ತಾ ಇದ್ದು? ಚೈನಾ. ಸೊ ಆ ಸ್ಟೇಜ್ ಇಂದ ಇವತ್ತು ನಾವು ತುಂಬಾ ಬೆಳೆದಿದ್ದೀವಿ, ತುಂಬಾ ಬೆಳೆದಿದ್ದೀವಿ, ತುಂಬಾ ಇಂಡಿಜಿನೈಸೇಷನ್ ಆಗಿದೆ, ಆತ್ಮನಿರ್ಭರತ ಆಗಿದೆ. ಸೊ ಇನ್ನ ಮುಂದೆ ತುಂಬಾ ಆಗಿದೆ. ಇವನ್ ಒಂದು 10% ಕೂಡ ನಾವು ಆ ಮಟ್ಟಕ್ಕೆ ಬಂದಿಲ್ಲ, ಇನ್ನ 90% ಮುಂದೆ ಹೋಗೋದು ಇದೆ ಖಂಡಿತ.
1: ನಮ್ಮ ಭಾರತೀಯತೆಯಲ್ಲಿ ಏನು ವಿಶೇಷತೆ ಏನು ಅಂತಂದ್ರೆ, ನಮ್ಮಲ್ಲಿರುವಂತಹ ಒಂದು ವೈವಿಧ್ಯತೆ ಇದೆಯಲ್ಲ, ಇದರಿಂದಾಗಿ ನಮ್ಮಲ್ಲಿ ಟೆಕ್ನಾಲಜಿಗೆ ತುಂಬಾ ಆಸ್ಪದ ಇದೆ, ಸ್ಟಾರ್ಟ್ಅಪ್ಗಳಿಗೆ ತುಂಬಾ ಅವಕಾಶ ಇದೆ. ಯಾಕೆಂದ್ರೆ ನಮ್ಮಲ್ಲಿರುವ ಅವಶ್ಯಕತೆಗಳು ತುಂಬಾ ಇದೆ, ಇಡೀ ವಿಶ್ವದಲ್ಲಿ ಬಹುಶಃ ಇಷ್ಟು ಅವಶ್ಯಕತೆಗಳು ಯಾವ ದೇಶದಲ್ಲೂ ಇಲ್ಲ.
0: ಒಂದು ಏನಂದ್ರೆ, ನಮ್ಮ ನೋಡಿ ಎಲ್ಲಾರು ಹೇಳ್ತಾರೆ ನಮ್ಮ ಪಾಪ್ಯುಲೇಷನ್ ಜಾಸ್ತಿ ಇದ್ದಾರೆ ಅಂತ. ಏನು 140 ಕೋಟಿ ಪಾಪ್ಯುಲೇಷನ್ ಇರೋದ್ರಿಂದ ಒಂದು ಒಂಥರ ಇದು ಓವರ್ ಹೆಡ್ ಅಂತ ನನಗಂತೂ ಅನ್ಸಲ್ಲ. ಅದು ಇರೋ ಟ್ಯಾಲೆಂಟ್ ಸ್ಕಿಲ್ ಅದು ಉಪಯೋಗಿಸಿ ಮುಂದೆ ನಾವು ಡೆವಲಪ್ಡ್ ನೇಷನ್ ಆಗಬೇಕು, ಅದು ಓವರ್ ಹೆಡ್ ಅಂತ ಯಾವತ್ತು ತಿಳ್ಕೊಬಾರ್ದು. ಸೊ ಅದಕ್ಕೋಸ್ಕರ ಬೇರೆ ದೇಶಗಳು ಅಷ್ಟೇ ನಮ್ಮ ದೇಶಕ್ಕೆ ಏನಕ್ಕೆ ಬರ್ತಾರೆ ಬಿಸ್ನೆಸ್ ಮಾಡೋಕೆ, ಯಾಕಂದ್ರೆ ಇಲ್ಲಿ ಇಷ್ಟೊಂದು ಆಪರ್ಚುನಿಟೀಸ್ ಇದೆ.
1: ಖಂಡಿತ. ಮತ್ತೆ ಮುಂದೆ ಮಾತನಾಡೋಣ. ನಮ್ಮ ಜೊತೆ ಪ್ರೊಫೆಸರ್ ಉದಯ್ ರಘುನಾಥ್ ಬಿರ್ಜಿಯವರಿದ್ದಾರೆ, ಟೆಕ್ ಎಕ್ಸ್ಪರ್ಟ್. ಇವರು ಇವತ್ತು ನ್ಯಾಷನಲ್ ಟೆಕ್ನಾಲಜಿ ಡೇ, ಹಾಗಾಗಿ ಅವರನ್ನು ಆಹ್ವಾನಿಸಿ ಅವ್ರ ಜೊತೆ ಅವರು ತಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನು ಹಾಗೆಯೇ ಒಂದಷ್ಟು ಸಲಹೆಗಳ ಸೂಚನೆಗಳನ್ನು ಕೂಡ ಹಂಚಿಕೊಳ್ತಾ ಇದ್ದಾರೆ. ಮಾತು ಮುಂದುವರಿಯುತ್ತೆ ಒಂದು ಹಾಡಿನ ನಂತರ.

0: ಉದಯ್ ಅವರೇ, ಈ ಒಂದು ಎಐ ನಲ್ಲಿ ಅಥವಾ ಟೆಕ್ನಾಲಜಿಲಿ ನೈತಿಕತೆನ ನಾವು ನೋಡೋದಾದ್ರೆ ಈ ಡೀಪ್ ಫೇಕ್ ಅನ್ನೋದು ಸ್ಕ್ಯಾಮ್ಗಳು ಎಲ್ಲ ಜಾಸ್ತಿ ಆಗ್ತಾ ಇದೆ. ಎಲ್ಲಿ ಹೇಗೆ ಬಳಸಬೇಕು, ಲಕ್ಷ್ಮಣ ರೇಖೆ ಹೇಗೆ ಹಾಕಬೇಕು ಅನ್ನೋದು ನಮ್ಮ ಈ ಒಂದು ಪೀಳಿಗೆಗೂ ಸ್ವಲ್ಪ ತಿಳಿಸ್ಕೊಡ್ಬೇಕಾಗತ್ತೆ.
1: ಟಾಪಿಕ್ ಅಂತ ಹೇಳ್ಬೋದು ಇದಕ್ಕೆ, ಇದ್ರ ಬಗ್ಗೆ ಮಾತಾಡೋಕ್ಕೆ ಒಂದು ಫುಲ್ ಸೆಷನ್ ಬೇಕು. ಬಟ್ ನಾನೊಂದು ಒಂದು ಸಮರಿ ಕೊಡ್ತೀನಿ ನೋಡಿ. ಫಸ್ಟ್ ನ್ಯಾಷನಲ್ ತಂತ್ರಜ್ಞಾನ ದಿನ ಇವತ್ತು, ಅದ್ರ ಥೀಮೇ ರೆಸ್ಪಾನ್ಸಿಬಲ್ ಇನೋವೇಷನ್. ರೆಸ್ಪಾನ್ಸಿಬಲ್ ಇನೋವೇಷನ್ ಫಾರ್ ಗ್ರೋತ್, ಇನ್ಕ್ಲೂಸಿವ್ ಗ್ರೋತ್. ಅಂದ್ರೆ ಇನೋವೇಷನ್ ಇರಲಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಎಲ್ಲದಕ್ಕೂ ನಾವು ಜವಾಬ್ದಾರಿಯಿಂದ ಉಪಯೋಗಿಸ್ಬೇಕು, ಜವಾಬ್ದಾರಿಯಿಂದ ಆವಿಷ್ಕಾರಗಳವರು ಮಾಡಬೇಕು. ಸೊ ಅದು ಇವಾಗ ನೀವು ಹೇಳಿದ್ರಿ, ಒಂದು 10 ವರ್ಷದ ಮಗು, ನಾವು ಇನ್ನೊಂದು 2047 2047 ಡೆವಲಪ್ಡ್ ಇಂಡಿಯಾ ಮಿಷನ್ ಆಗೋ ಟೈಮಲ್ಲಿ 30 ವರ್ಷದ ಇದು ವಯಸ್ಸು ಬರ್ತಾರೆ. ಅದು ಪೀಕ್ ಏಜ್. ಅಂದರೆ ಆ ಏಜಲ್ಲೇ ಎಲ್ಲ ಇನೋವೇಷನ್ನು, ಇವತ್ತಿನ ಕಾಲದಲ್ಲಿ 20-25 ವರ್ಷದ ಸಿಇಒಗಳಾಗ್ತಾ ಇದ್ದಾರೆ, ಸ್ಟಾರ್ಟ್ಅಪ್ ಸಿಇಒಗಳು. ಸೊ ಅವ್ರಿಗೆ ನಾವು ಇನ್ಸ್ಪೈರ್ ಮಾಡಿ ಡೆವಲಪ್ ಮಾಡಬೇಕಂದ್ರೆ ಇವತ್ತೇ ಸ್ಟಾರ್ಟ್ ಮಾಡಬೇಕು, 10 ವರ್ಷದ ವಯಸ್ಸಲ್ಲೇ ಸ್ಟಾರ್ಟ್ ಮಾಡಬೇಕು. ಅಂದರೆ ಅವ್ರಿಗೆ ತಿಳಿಸ್ಬೇಕು ಈ ಜವಾಬ್ದಾರಿಯಿಂದ ಇನೋವೇಷನ್ ಮಾಡಿದ್ರೆ ಏನಾಗುತ್ತೆ, ಬೇಜವಾಬ್ದಾರಿಯಿಂದ ಮಾಡಿದ್ರೆ ಏನಾಗ್ಬೋದು. ಈ ಡೀಪ್ ಫೇಕ್ಗಳು ಅದೆಲ್ಲ ಬೇಜವಾಬ್ದಾರಿಯಿಂದ ಮಾಡಿರೋ ಮಕ್ಕಳೇ ಇದು ನಡೆಸ್ಕೊಳ್ತಾ ಇರೋದು. ಓಕೆ, ಆಮೇಲೆ ಅಫ್ಕೋರ್ಸ್ ಬೇರೆ ಬೇರೆ ಕಾನ್ಸ್ಪಿರಸಿಗಳಿದೆ, ಬೇರೆ ಬೇರೆ ದೇಶದಿಂದ ಎನಿಮೀಸ್ ಎಲ್ಲ, ದೇ ಆರ್ ಆಲ್ಸೋ ಟ್ರೈಂಗ್ ಟು ಡೂ ಯುನೋ ಐ ವುಡ್ ಸೇ ಸೈಬರ್ ವಾರ್ಫೇರ್, ಅದೆಲ್ಲ ನಡೀತಾ ಇದೆ. ಬಟ್ ಅದು ಬಿಟ್ಬಿಟ್ಟು ನಮ್ಮ ಮಕ್ಕಳಿಗೆ 10 ವರ್ಷದಿಂದ ಹಿಡಿದು ಅಲ್ಲ 8-5 ವರ್ಷದಿಂದನೇ ಸ್ಟಾರ್ಟ್ ಮಾಡ್ಬೋದು. ನಾವು ಅದೇ ಮಾಡ್ತಾ ಇರೋದು. ಈ ಅವ್ರಿಗೆ ಈ ಬೇಜವಾಬ್ದಾರಿಯಿಂದ ಆವಿಷ್ಕಾರಗಳು ಮಾಡಿದ್ರೆ ಏನು ಇಂಪ್ಯಾಕ್ಟ್ ಆಗುತ್ತೆ, ದೇಶಕ್ಕೆ ಏನಪ್ಪ ಇಂಪ್ಯಾಕ್ಟ್ ಆಗುತ್ತೆ, ಅವ್ರ ಕೆರಿಯರ್ಗೆ ಏನು ಇಂಪ್ಯಾಕ್ಟ್ ಆಗುತ್ತೆ, ಅವ್ರ ತಂದೆ ತಾಯಿಗಳಿಗೂ ಬ್ಯಾಡ್ ನೇಮ್ ಬರುತ್ತೆ ಒಂದ್ಸಲ ಇದು ಇದರಲ್ಲಿ ಸಿಕ್ಕಾಕೊಂಡ್ರೆ. ಇದನ್ನ ನಾವು ತಿಳಿಸ್ಬೇಕು ನೋಡಿ. ಟೆಕ್ನಾಲಜಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರಲಿ, ಕ್ವಾಂಟಮ್ ಇರಲಿ, ಸೆಮಿಕಂಡಕ್ಟರ್, ಅದು ಟೆಕ್ನಾಲಜಿ ಮಕ್ಕಳಿಗೆ, ಇವತ್ತಿನ ಕಾಲದ ಮಕ್ಕಳು ತುಂಬಾ ಇಂಟೆಲಿಜೆಂಟ್. ಅದು ಕಲ್ಸಕ್ಕೆ ಏನು ಒಂದು ಆನ್ಲೈನ್ ಕೋರ್ಸ್ಗಳು ಇಲ್ಲ ನಾವೇ ಒಂದು ಒಂದು ಒಂದು ವಾರದ ಕೋರ್ಸ್ಗಳು ಮಾಡಿಬಿಟ್ರೆ ಆಗೋಯ್ತು, ಇದು ತುಂಬಾ ಸುಲಭ. ಬಟ್ ಕ್ಯಾರೆಕ್ಟರ್ ಬಿಲ್ಡಿಂಗ್ ಇದೆಯಲ್ಲ, ನಾವೇ ಮಾಡಬೇಕು.
0: ಬಹುಶಃ ಈ ಕ್ಯಾರೆಕ್ಟರ್ ಬಿಲ್ಡಿಂಗ್ ಇಂದ ಶುರು ಮಾಡಿದಾಗ ಅಷ್ಟೇ ಈ ಒಂದು ತಂತ್ರಜ್ಞಾನ ಎಷ್ಟೇ ಮುಂದುವರೆದ್ರು ಆ ಒಂದು ಫ್ಯಾಮಿಲಿ ವ್ಯಾಲ್ಯೂಸ್ ಇರಬಹುದು, ಎಥಿಕ್ಸ್ ಇರ್ಬೋದು, ಮಾರಲ್ಸ್ ಇರ್ಬೋದು, ಇವೆಲ್ಲ ಇದ್ದಾಗಷ್ಟೇ ಈ ಒಂದು ತಂತ್ರಜ್ಞಾನವನ್ನ ಸೂಕ್ತವಾಗಿ ಬಳಸ್ಕೊಳ್ಳುವಂತ ಒಂದು ಜನರೇಷನ್ ಅನ್ನ ನಾವು ಹುಟ್ಟಾಕ್ತೇವೆ.
1: ಸೊ ನಾವು ನಮ್ಮ ತಂದೆ ತಾಯಿ ಆಗಲಿ ಇಲ್ಲ ಪೇರೆಂಟ್ಸ್, ಇನ್ ಜನರಲ್ ಪೇರೆಂಟ್ಸ್ ಗೆ ಮೆಸೇಜ್ ಏನಂದ್ರೆ, ನೀವು ಬರೀ ಕೋಡಿಂಗ್ ಕಲ್ಸೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರೋಬೋಟಿಕ್ಸ್ ಮಾಡೋದು ಕಲ್ಸಕ್ಕಿನ್ನ ನೀವು ಫಸ್ಟ್ ಸ್ಟಾರ್ಟ್ ಮಾಡಿ, ಇದು ಮೇಕ್ ದ ಚಿಲ್ಡ್ರನ್ ರೆಸ್ಪಾನ್ಸಿಬಲ್ ಸಿಟಿಸನ್ಸ್, ಆಟೋಮ್ಯಾಟಿಕಲಿ ದೇ ವಿಲ್ ಲರ್ನ್, ದೇ ವಿಲ್ ಬಿಕಮ್ ಸಕ್ಸಸ್ಫುಲ್. ಅವರು ರೋಬೋಟ್ಸ್ ಕಲಿತಾರೆ, ಆರ್ಟಿಫಿಷಿಯಲ್ ಕಲಿತಾರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಲಿತಾರೆ, ಎಲ್ಲರೂ ಎಲ್ಲ ಟೆಕ್ನಾಲಜಿಗಳು ಕಲಿತಾರೆ. ಇದು ನೀವು ಕೋರ್ ವ್ಯಾಲ್ಯೂಸ್ ನೀವು ಅವ್ರಿಗೆ ಕಲಿಸಿದ್ರೆ, ಆನೆಸ್ಟಿ, ಇಂಟೆಗ್ರಿಟಿ, ಎಥಿಕಲ್ ಬಿಹೇವಿಯರು, ಅದು ಕಲಿಸಿದ್ರೆ ಈ ಏಜ್ ಅಲ್ಲಿ ಸಾಕು. ಮಿಕ್ಕಿದಲ್ಲಿ ಅವರೇ ಕಲಿತಾರೆ, ಇಲ್ಲ ಅವರೇ ಕಲಿತಾರೆ. ಇವತ್ತಿನ ಎಲ್ಲಾರು ಯೂಟ್ಯೂಬ್ ಅಲ್ಲಿ ಎಲ್ಲಾ ಸಿಗತ್ತೆ.
0: ಅಂದ್ರೆ ಈ ಕರ್ನಾಟಕದ ಮೂಲೆ ಮೂಲೆಯಲ್ಲೂ, ಅಥವಾ ನಾವು ಇಡೀ ದೇಶದ ಬಗ್ಗೆ ಮಾತಾಡ್ತಾ ಇದೀವಿ ಅಂದ್ರೆ, ದೇಶದ ಹಳ್ಳಿಯ ಮೂಲೆ ಮೂಲೆಗಳಲ್ಲೂ ಕೂಡ ಈ ರೋಬೋಟಿಕ್ಸ್, ಕೋಡಿಂಗ್ ಇದೆಲ್ಲ ಕಲ್ಸಿದ್ರೆ ಉತ್ತಮ ಅಂತ ಒಂದು ಅಭಿಪ್ರಾಯ.
1: ನಾನು ಇದು ಈ ನಿಮ್ಮ ಅಭಿಪ್ರಾಯದ 100% ಕರೆಕ್ಟ್. ಏನಕ್ಕಂದ್ರೆ ಫಸ್ಟ್ ನೋಡಿ, ನಮ್ಮ ಮೇನ್ ಸಿಟೀಸ್ ಮೆಟ್ರೋಸ್, ಬೆಂಗಳೂರು ಆಗಲಿ, ಹೈದರಾಬಾದ್ ಆಗಲಿ, ಡೆಲ್ಲಿ, ಬಾಂಬೆ, ಕಲ್ಕಟ್ಟಾ, ಇವೆಲ್ಲ ತುಂಬ ಓವರ್ ಕ್ರೌಡೆಡ್ ಆಗಿಬಿಟ್ಟಿದೆ ಫಸ್ಟ್. ಅದೊಂದು ಮಾತು. ಅಂದರೆ ಇವಾಗ ಏನು ಬೆಂಗಳೂರಲ್ಲಿ ಇನ್ಫ್ರಾಸ್ಟ್ರಕ್ಚರ್, ಟ್ರಾಫಿಕ್ ಏನಕ್ಕೆ, ಎಲ್ಲರೂ ಇಲ್ಲೇ ಬರ್ತಾ ಇದ್ದಾರೆ. ಇಲ್ಲೇ ಬರೋಕ್ಕಿಂತ ಇವಾಗ ಮಂಗಳೂರಿಗೆ ಯಾಕೆ ಹೋಗ್ಬಾರ್ದು, ಮೈಸೂರಿಗೆ ಯಾಕೆ ಹೋಗ್ಬಾರ್ದು, ಇಲ್ಲ ಇದು ಬೆಳಗಾವಿ, ಧಾರವಾಡ, ಹುಬ್ಳಿ, ಎಲ್ಲ ಇಲ್ಲ, ಅಲ್ಲಿ ಓದಿರೋ ಮಕ್ಕಳು ಅಲ್ಲೇ ಇರ್ಬೋದಲ್ಲ, ಎಲ್ಲರೂ ಇಲ್ಲಿ ಬೆಂಗಳೂರಿಗೆ ಯಾಕೆ ಬರ್ಬೇಕು. ಸೊ ಅದನ್ನ ನಾವು ಎನ್ಕರೇಜ್ ಮಾಡೋಕ್ಕೆ, ನಾವು ಇಕೋ ಇಕೋ ಸಿಸ್ಟಮ್ ಅದೇ ಇದು ಸಿಟೀಸ್ ಅಲ್ಲಿ ಇಕೋ ಸಿಸ್ಟಮ್ ಡೆವಲಪ್ ಮಾಡ್ತಾರೆ. ಇವಾಗ ಒಂದು ಮಗು ತಿಳ್ಕೊಳ್ಳಿ ಹುಣಸೂರಲ್ಲಿ ಓದ್ತಾ ಇದಾರ, ಸೈನ್ಸ್ ಓದ್ತಾ ಇದ್ದಾನೆ. ಅಲ್ಲಿ ಹುಣಸೂರಿಂದ ಹುಣಸೂರಲ್ಲಿ ಒಂಥರ ಅಟ್ಲೀಸ್ಟ್ ಮಿನಿಮಮ್ ಟೆಕ್ನಿಕಲ್ ನಾಲೆಜ್ ಇಲ್ಲ ಸೈನ್ಸ್ ನಾಲೆಜ್ ಕಲ್ಸಿದ್ರೆ ಅವರು ಹುಣಸೂರಿಂದ ಬೆಂಗಳೂರು ಬರೋಕ್ಕಿಂತ ಮೈಸೂರಲ್ಲಿ ಒಳ್ಳೆ ಕಾಲೇಜಲ್ಲಿ ಓದ್ಬೋದಲ್ಲ, ಬೆಂಗಳೂರು ಯಾಕೆ ಬರಬೇಕು? ಹಂಗೆ ಒಂದು ಉದಾಹರಣೆಗೆ ಅಲ್ಲಲ್ಲಿ ಸುತ್ತಮುತ್ತ ಹಳ್ಳಿಗಳೇ ಇರಲಿ, ಸುತ್ತಮುತ್ತ ಥರ್ಡ್ ಇಯರ್ ಸಿಟೀಸ್ ಇರಲಿ, ಅಲ್ಲೇ ನಾವು ಡೆವಲಪ್ ಮಾಡಬೇಕು.
0: ಅಂದ್ರೆ ನೀವು ಈ ಮಾತು ಒಂದೇ ಮಾತಿಂದ ಎರಡಕ್ಕೆ ನೀವು ಪರಿಹಾರ ಕೊಟ್ಬಿಟ್ರಿ. ಒಂದು, ಎಲ್ಲಾ ಶಹರಗಳು ಕೂಡ ಈ ಟೆಕ್ನಿಕಲ್ ಇರಬೇಕು, ಟೆಕ್ನಾಲಜಿ ಸ್ವಾವಲಂಬಿಗಳಾಗಬೇಕು ಅನ್ನೋದು ಒಂದು. ಎರಡನೇದು ಟ್ರಾಫಿಕ್ಗೆ ಒಂದು ಸೊಲ್ಯೂಷನ್ ಇದು.
1: ನಾನು ಯಾವಾಗಲೂ ತಮಾಷೆಲ್ಲ ಹೇಳ್ತೀನಿ, ಅಲ್ಲಿ ಬೇರೆ ಬೇರೆ ಸಿಟಿಗಳಿಂದ ಬರ್ತಾರೆ, ಡೆಲ್ಲಿ ಬಾಂಬೆ ಎಲ್ಲ ಲಕ್ನೋ ಅಲ್ಲಿ ಇಲ್ಲಿ ಕಲ್ಕಟ್ಟೆಯಿಂದ ಬಂದ್ಬಿಟ್ಟು ನಾನು ಫ್ರೆಂಡ್ಲಿಯಾಗಿ ಮಾತಾಡ್ತೀನಲ್ಲ, ನಾನು ಎಲ್ಲ ಕಡೆ ಹೋಗ್ತೀನಿ. ಸೊ ಅವರು ಇಲ್ಲಿ ಬಂದಾಗ ಏ ಏನಪ್ಪ ಇದು ಟ್ರಾಫಿಕ್ ಹಿಂಗಿದೆ ಅಂದ್ರೆ ಏ ನೀನೇಪ್ಪ ಟ್ರಾಫಿಕ್ಕು, ನಾವು ಡೈಲಿ ನಾವು ಆರಾಮಾಗಿದ್ದೀವಿ, ನೀನ್ ಬಂದ್ಬಿಟ್ಟೆ ಟ್ರಾಫಿಕ್ ಆಗಿರೋದು.
0: ಅದು ಎಷ್ಟೋ ಸಲ ಗೊತ್ತಾಗೋದಿಲ್ಲ, ನಾವೇ ಬೇರೆ ಕಡೆ ಹೋಗಿ ಅಲ್ಲಿ ಟ್ರಾಫಿಕ್ ಮಾಡಿರ್ತೀವಿ, ಗದ್ದಲ ಆಗಿರುತ್ತೆ.
1: ಸೊ ನಾನು ಇಂಗ್ಲಿಷ್ ಅಲ್ಲಿ ಯಾವಾಗಲೂ ಹೇಳ್ತಾನೆ, ಡೋಂಟ್ ಕಂಪ್ಲೇನ್ ಅಬೌಟ್ ದ ಟ್ರಾಫಿಕ್, ಯು ಆರ್ ದ ಟ್ರಾಫಿಕ್. ಸೊ ಹಂಗನ್ಬಿಟ್ಟು ನಾವು ಸುಮ್ಮನೆ ಇರೋಕ್ಕಾಗಲ್ಲ. ಹೌದು, ಟ್ರಾಫಿಕ್ ಒಂದು ತುಂಬಾ ದೊಡ್ಡ ಸಮಸ್ಯೆ. ಅದಕ್ಕೆ ಐ ಥಿಂಕ್ ಗವರ್ನಮೆಂಟ್ ತುಂಬಾ ಕಷ್ಟ ಪಡ್ತಾ ಇದಾರೆ, ಬಟ್ ಕಷ್ಟ ಇದೆ.
0: ಇಂಬ್ಯಾಲೆನ್ಸ್
1: ಆಗಿಬಿಟ್ಟಿದೆ ಆಲ್ರೆಡಿ. ಇದಕ್ಕೆ ಸೊಲ್ಯೂಷನ್ ಒಂದೇ, ವಿ ಹ್ಯಾವ್ ಟು ಪುಷ್ ದ ಇನಿಷಿಯೇಟಿವ್ಸ್ ಔಟ್ಸೈಡ್ ಬೈ ದ ಮೈನ್ ಸಿಟಿ.
0: ಅಂದ್ರೆ ತಂತ್ರಜ್ಞಾನವನ್ನ ಪ್ರತಿಯೊಂದು ಟಿಯರ್ ಟೂ ಸಿಟಿ ಅಂತೀವಿ, ಟಿಯರ್ ತ್ರೀ ಸಿಟಿ ಅಂತೀವಿ, ಅಲ್ಲೆಲ್ಲ ಬೆಳೆಸಿದ್ರೆ ಈ ಒಂದು ಪ್ರಮುಖ ನಗರಗಳಿಗೆ ಈ ಒಂದು ಟ್ರಾಫಿಕ್ ಏನು ಸಮಸ್ಯೆ ಇದೆ ಅದನ್ನ ಕಡಿಮೆ.
1: ಟ್ರಾಫಿಕ್ ಒಂದೇ ಇಲ್ಲ, ಈ ಬಿಲ್ಡಿಂಗ್ ಗಳು ಬರ್ತಾ ಇದೆ, ಬರೀ ಬೆಂಗಳೂರೇ ಬೆಳೀತಾ ಇದ್ರೆ ಏನಾಗುತ್ತೆ? ಈ ಸಲ ನೋಡಿ ಎಷ್ಟೊಂದು ಅಂತ ಎಲ್ಲಾರು ಹೇಳ್ತಾ ಇದಾರೆ, ಹೀಟ್ ವೇವ್ ಬಂದಿದೆ ಬೆಂಗಳೂರಿಗೆ. ಯಾವತ್ತು ಇಂತ ಹೀಟ್ ನೋಡಿ,
0: ಈ ವರ್ಷ ತುಂಬಾ ಅತಿಯಾಗಿ ಬಂತು.
1: ಏನಕ್ಕೆ? ನಾವು ಆಲ್ಮೋಸ್ಟ್ ಬೆಂಗಳೂರು ಎಂತ ಸುಂದರವಾದ ನಗರ, ಒಂದು ಕಾಂಕ್ರೀಟ್ ಜಂಗಲ್ ಆಗ್ತಾ ಇದೆ. ಮರಗಳು ಕತ್ತರಿಸಿ ಲೇಕ್ಗಳೆಲ್ಲ ಅಕ್ವೈರ್ ಮಾಡಿ,
0: ಅಂತರ್ಜಲ ಇಲ್ಲ, ಕಾಣೆಯಾಗಿದೆ.
1: ಸೊ ದ ಸೊಲ್ಯೂಷನ್ ಫಾರ್ ದಟ್ ಇಸ್ ಯು ಹ್ಯಾವ್ ಟು ಡೆವಲಪ್ ಬಿಯಾಂಡ್ ಬೆಂಗಳೂರು. ಸೊ ದಟ್ ಈಸ್ ದ ಮೈನ್ ಥಿಂಗ್ ಐ ಥಿಂಕ್, ಯು ನೋ. ಸೊ ಅದು ಇನ್ ಐ ಥಿಂಕ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಇನ್ನೊಂದು ಮಾತು ಹೇಳ್ತೀನಿ ಅಂದ್ರೆ, ಅಫ್ಕೋರ್ಸ್ ನಾನು ಒಂದು ವೆರಿ ಐ ವುಡ್ ಸೇ ವೆರಿ ಪ್ಯಾಷನೇಟ್ ಬೆಂಗಳೂರಿಯನ್ ಅಂಡ್ ಪ್ಯಾಷನೇಟ್ ಕನ್ನಡಿಗ. ಹಂಗಂದ್ ಎಲ್ಲಾ ಸಿಟೀಸು ನೋಡ್ತೀನಿ, ಡೆಲ್ಲಿ ನೋಡ್ತೀನಿ, ಬಾಂಬೆ ನೋಡ್ತೀನಿ, ಕಲ್ಕಟ್ಟಾ ನೋಡ್ತೀನಿ, ಈವನ್ ಸಮ್ ಫಾರಿನ್ ಸಿಟೀಸು, ಎಲ್ಲಾ ಕಡೆ ಟ್ರಾಫಿಕ್ ಸಮಸ್ಯೆ ಇದೆ. ಬಟ್ ಬೆಂಗಳೂರಿಂದ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರೋದ್ರಿಂದ ಬಂದ್ಬಿಟ್ಟು ಕಂಪ್ಲೇಂಟ್ ಮಾಡ್ತಾರೆ ಅಷ್ಟೇ.
0: ಅಂದ್ರೆ ಬಹುಶಃ ನಾವು ಕೂಡ ಇಲ್ಲಿಯ ನಾಗರಿಕರಾಗಿ ನಾವು ಮಿನಿಮಮ್ ಆಗಿ ಏನ್ ಮಾಡಬಹುದು ಅಂದ್ರೆ ಕೆಲವೊಂದು ರೂಲ್ಸ್ ಅನ್ನ ಫಾಲೋ ಮಾಡಿದ್ರೆ ನಾವು ಕೂಡ ಕಡಿಮೆ ಮಾಡಬಹುದು.
1: ರೂಲ್ಸ್ ಆಮೇಲೆ ಮಿನಿಮಮ್ ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರ್ ಕೂಡ ಇಂಪ್ರೂವ್ ಮಾಡಬೇಕು. ಜನರು ಬರ್ತಾ ಇದ್ದಾರೆ ಅಂದ್ಬಿಟ್ಟು ನಾವು ಅವ್ರ ಮೇಲೆ ಬ್ಲೇಮ್ ಮಾಡಕ್ ಆಗಲ್ಲ. ನೋಡಿ ಇವಾಗ ಅದೊಂದು, ಇವಾಗ ಆಚೆಯಿಂದ ನೋಡಿ, ಇವಾಗ ನಾನ್ ನೋಡ್ತೀನಿ ಇಲ್ಲಿ ಯಾವ್ದಪ್ಪ ಕನಿಂಗ್ಹ್ಯಾಮ್ ರೋಡ್ ಇರ್ಲಿ, ಒಳ್ಳೊಳ್ಳೆ ರೋಡ್ ಗಳಲ್ಲಿ ಟ್ರಾಫಿಕ್ ಜಾಮ್ ಆದ್ರೆ ಜನರು ಸ್ಕೂಟರ್ಗಳು ಫುಟ್ಪಾತ್ ಅಲ್ಲೆಲ್ಲ ಓಡಿಸ್ತಾರೆ. ಸೊ ಇದು ಈ ವ್ಯಾಲ್ಯೂಸ್ ಎಲ್ಲ ನಾವು ಸ್ವಲ್ಪ ಏನೋ ಫಾಲೋ ಮಾಡಬೇಕು.
0: ಇದು ಮಿಜೋರಾಂ ಅಲ್ಲಿ ನಾವು ಬಹಳ ನೋಡಬಹುದು. ಈ ಒಂದು ಡಿಸಿಪ್ಲಿನ್ ಆಗ್ಲಿ ಅಥವಾ ಮತ್ತೊಬ್ಬರ ಬಗ್ಗೆ ಯೋಚನೆ ಮಾಡೋದು ಆಗ್ಲಿ, ಕಾಳಜಿ ಆಗ್ಲಿ, ಮಿಜೋರಾಂ ಅಲ್ಲಿ ತುಂಬಾ ಇದನ್ನ ಪಾಲಿಸ್ತಾರೆ. ಬಹಳ ಖುಷಿಯಾಗುತ್ತೆ ಅಲ್ಲಿ ಆ ಒಂದು ಜನತೆಯನ್ನ ನೋಡಿ, ಕಲಿಯೋದು ಸಾಕಷ್ಟು ಇದೆ.
1: ಮಿಜೋರಾಂ ಮುಂದೆ ಅಲ್ಲ, ನಾವು ನಮ್ಮ ಮಗಳು ರೀಸೆಂಟ್ ಆಗಿ ಭೂಟಾನ್ ಹೋಗ್ಬಿಟ್ಟು ಬಂದ್ರು, ಅಲ್ಲೂ ಅದೇ ಯುನೋ ವೆರಿ ಡಿಸಿಪ್ಲಿನ್ಡ್ ಯುನೋ ಸಿವಿಲೈಸ್ಡ್ ಬಿಹೇವಿಯರ್. ಇಲ್ಲಿ ಒಂಥರ ನನ್ಗೆ ಅನ್ಸುತ್ತೆ, ನಮ್ಮ ಬೇಜಾರಾಗುತ್ತೆ ಅನ್ನಕ್ಕೆ ಅನ್ಸಿವಿಲೈಸ್ಡ್ ಆಗ್ಬಿಟ್ಟಿದೆ. ಯಾಕಂದ್ರೆ ಐ ಥಿಂಕ್ ಎಲ್ಲರಿಗೂ 9 ಗಂಟೆ ಹೋಗ್ಬೇಕು ಆಫೀಸು. ಸೊ ಅನ್ಸಿವಿಲೈಸ್ ಬಿಹೇವಿಯರ್ ಫುಟ್ಪಾತ್ ಮೇಲೆ
0: ಹೋಗ್ಬಿಡೋದು,
1: ಇಲ್ಲ ಗ್ರೀನ್ ಲೈಟ್ ರೆಡ್ ಲೈಟ್ ಇದ್ರು ಟ್ರಾಫಿಕ್ ಫಾಲೋ ಮಾಡ್ದಂಗೆ ಹೋಗ್ಬಿಡೋದು. ಸೊ ಇದನ್ನ ಸ್ವಲ್ಪ ಚೇಂಜ್
0: ಮಾಡ್ಬೇಕು. ಉದಯ ರಘುನಾಥ್ ಬಿರ್ಜೆ ಅವರು ನಮ್ಮ ಜೊತೆ ಇದ್ದಾರೆ, ಟೆಕ್ ಎಕ್ಸ್ಪರ್ಟ್ ಇವರು, ಹಾಗೇನೆ ಇನ್ಸ್ಪಿರೇಷನಲ್ ಅಂಡ್ ಮೋಟಿವೇಶನಲ್ ಲೀಡರ್ಶಿಪ್ ಸ್ಪೀಕರ್ ಕೂಡ. ಒಂದು ಕ್ವಿಕ್ ಫನ್ ರ್ಯಾಪಿಡ್ ಫೈರ್ ಆಗ್ಲಾ?
1: ಆಗ್ಲಿ, ಖಂಡಿತ.
0: ನಿಮಗೆ ಆಂಡ್ರಾಯ್ಡ್ ಅಥವಾ ಐಓಎಸ್ ಯಾವ್ದು ಯೂಸ್ ಮಾಡೋದು?
1: ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಆಂಡ್ರಾಯ್ಡ್ ಅಂಡ್ ಮೈಕ್ರೋಸಾಫ್ಟ್, ಯಾಕಂದ್ರೆ ಮೈಕ್ರೋಸಾಫ್ಟ್ ಅಂದ್ರೆ ನಮ್ಮೆಲ್ಲ ನಾರ್ಮಲ್ ಪಿ ಸಿ. ಸೊ ನಾರ್ಮಲ್ ಪಿ ಸಿ ಮೈಕ್ರೋಸಾಫ್ಟ್ ಪ್ರಾಡಕ್ಟ್ ಯೂಸ್ ಮಾಡುವಾಗ ಆಂಡ್ರಾಯ್ಡ್ ನಾನು ಇದ್ದೆ, ಯಾಕಂದ್ರೆ ಮೈಕ್ರೋಸಾಫ್ಟ್ ಐ ಕುಡ್ ನಾಟ್ ಯೂಸ್ ಐಓಎಸ್. ಸೊ ಬಟ್ ಕಂಪನೀಸ್ ಎಲ್ಲ ನಾವು ಶಿಫ್ಟ್ ಆದ್ಮೇಲೆ ನೌ ಐ ಆಮ್ 100% ಐಓಎಸ್. ಮೊಬೈಲ್ ಇಂದ ಹಿಡಿದು ಎಲ್ಲ ಡಿವೈಸಸ್, ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಒಂದು ಆಪಲ್ ಶೋರೂಮ್ ಆಗ್ಬಿಟ್ಟಿದೆ.
0: ಚಾಟ್ ಜಿಪಿಟಿನ ಅಥವಾ ಕಾಲೇಜ್ ಪ್ರೊಫೆಸರ ಯಾವುದು?
1: ಖಂಡಿತ ಕಾಲೇಜ್ ಪ್ರೊಫೆಸರ್, ಖಂಡಿತ ಕಾಲೇಜ್ ಪ್ರೊಫೆಸರ್. ನಾನು ಬಂದಿರೋದು ಇಷ್ಟು ಮಟ್ಟಕ್ಕೆ, ನಾಲ್ಕು ದಶಕಗಳು ಟೆಕ್ನಾಲಜಿ ಫೀಲ್ಡ್ ಇರೋದು ರೆಸ್ಪಾನ್ಸಿಬಿಲಿಟಿ ನಮ್ಮ ಕಾಲೇಜ್ ಪ್ರೊಫೆಸರ್.
0: ಆದ್ರೆ ಮುಂದೇನು ಹೀಗೆ ಇರುತ್ತಾ?
1: ಮುಂದೇನು ಇರುತ್ತೆ. ಎರಡು ಕೆಲಸಗಳು ಹೋಗಲ್ಲ, ಒಂದು ಡಾಕ್ಟರ್, ಒಂದು ಟೀಚರ್.
0: ಅಂದ್ರೆ ನೀವು ಹೇಳೋದು ಎಷ್ಟೇ ತಂತ್ರಜ್ಞಾನ ಮುಂದುವರೆದ್ರು ಈ ಎರಡು ಕೆಲಸಗಳು ಅತ್ಯುನ್ನತವಾದದ್ದು.
1: ಒಂದು ಸಜೆಷನ್, ಸಲಹೆ ಕೊಡ್ತೀನಂದ್ರೆ, ಕಾಲೇಜ್ ಪ್ರೊಫೆಸರ್ ಇವತ್ತಿನ ಕಾಲದಲ್ಲಿ ಕಾಲೇಜ್ ಪ್ರೊಫೆಸರ್ ಸ್ವಲ್ಪ ಅಂಡರ್ ಪ್ರೆಷರ್ ಇದ್ದಾರೆ. ಯಾಕಂದ್ರೆ ಅವ್ರಿಗೂ ತುಂಬಾ ಆಚೆಯಿಂದ ಎಲ್ಲ ಆವಿಷ್ಕಾರಗಳಾಗ್ತಾ ಇದೆ, ಹುಡುಗರಿಗೂ ಆದ ಸ್ಟಾರ್ಟ್ಅಪ್ ಮಾಡಬೇಕು, ಯೂನಿಕಾರ್ನ್ಗಳು ಮಾಡಬೇಕು ಅಂದ್ಬಿಟ್ಟು ಸ್ವಲ್ಪ ಅವ್ರ ಅವೇರ್ನೆಸ್ ಸ್ವಲ್ಪ
0: ಹೆಚ್ಚು
1: ಮಾಡ್ಕೊಳ್ಬೇಕು. ಅಂದ್ರೆ ದೇ ಆಲ್ಸೋ ಶುಡ್ ಬಿಕಮ್ ಆಸ್ ಸ್ಮಾರ್ಟ್ ಆಸ್ ದ ಕಿಡ್ಸ್ ಇನ್ ನ್ಯೂ ಟೆಕ್ನಾಲಜೀಸ್. ಅಂದ್ರೆ AI ಇರಲಿ, ಕ್ವಾಂಟಮ್ ಇರಲಿ, ಅದರಲ್ಲಿ ಸ್ವಲ್ಪ ಅವರು ಪಿಕಪ್ ಆಗಬೇಕು ಅಂತ ನನಗೆ ಅನ್ಸುತ್ತೆ.
0: ನೀವು ಕೋಡಿಂಗ್ ಎಲ್ಲ ಮಾಡಿದ್ದೀರಾ?
1: ಇಲ್ಲ, ಖಂಡಿತ ಐ ವಾಸ್ ನೆವರ್ ಎ ಕೋಡಿಂಗ್ ಪರ್ಸನ್. ಬಟ್ ನಾನು ಐ ಆಮ್ ಮೋಸ್ಟ್ಲಿ ಇನ್ ದ ಟೆಕ್ನಾಲಜಿ ಫೀಲ್ಡ್. ಅಂದರೆ ನಾನು ಒಂದು ಅದೃಷ್ಟವಾದ ಇದು ಇರ್ಬೋದು, ಐ ವಾಸ್ ಲಕ್ಕಿ. ಒನ್ ಇಸ್ ನಾನು ಐ ಸ್ಪೆಂಟ್ ಎ ಲಾಟ್ ಆಫ್ ಟೈಮ್ ಇನ್ ನೆಟ್ವರ್ಕಿಂಗ್. ಅಂದರೆ ನೆಟ್ವರ್ಕಿಂಗ್ ಅಂದರೆ ಇವತ್ತಿನ ಕಾಲ ನೆಟ್ವರ್ಕಿಂಗ್ ಏನ್ ಹೇಳ್ತಾರೆ, ಈ ಫೇಸ್ಬುಕ್ ಆ ನೆಟ್ವರ್ಕಿಂಗ್ ಅಲ್ಲ, ಟ್ರೂ ನೆಟ್ವರ್ಕಿಂಗ್, ಕನೆಕ್ಟ್ ಮಾಡೋದು. ಇವಾಗ ನಿಮ್ಮ ಸ್ಟುಡಿಯೋಲ್ಲಿ ಕಂಪ್ಯೂಟರ್ಗಳಿದೆ, ಅದು ಒಂದು ಇನ್ನೊಂದು ಎರಡು ಕಂಪ್ಯೂಟರ್ ಮಾತಾಡಬೇಕಂದ್ರೆ ನೆಟ್ವರ್ಕ್ ಮಾಡಬೇಕು, ಇಂಟರ್ನೆಟ್. ಸೊ ಐ ವಾಸ್ ಎ ನೆಟ್ವರ್ಕಿಂಗ್ ಆರ್ಕಿಟೆಕ್ಟ್ ಅಂತ ಹೇಳ್ಬೋದು. ಸೊ ಆ ನೆಟ್ವರ್ಕಿಂಗ್ ಆರ್ಕಿಟೆಕ್ಟ್ ಒಂದು 10-12 ವರ್ಷ ಕೆಲಸ ಮಾಡಿದ್ಮೇಲೆ ಇಮಿಡಿಯೇಟ್ಲಿ ದೇ ಮೇಡ್ ಮಿ ಎ ಲೀಡರ್, ಐ ಬಿಕೇಮ್ ಎನ್ MD. ಸೊ ಐ ಆಮ್ ಐ ವುಡ್ ಸೇ ನೆಟ್ವರ್ಕ್ ಆರ್ಕಿಟೆಕ್ಟ್ ಆರ್ ಎ ನೆಟ್ವರ್ಕ್ ಸ್ಪೆಷಲಿಸ್ಟ್ ಆರ್ ಇಂಟರ್ನೆಟ್ ಸ್ಪೆಷಲಿಸ್ಟ್ ಅಂಡ್ ಎ ಬಿಸ್ನೆಸ್ ಲೀಡರ್ ಅಂತ ಹೇಳ್ಬೋದು ಅಷ್ಟೇ.
0: So
1: I am never into coding because I could not manage that so much of logical thinking.
0: ತಂತ್ರಜ್ಞಾನ ಮಾಡೋರು, ತಂತ್ರಜ್ಞಾನದಲ್ಲಿ ಕೆಲಸ ಮಾಡೋರು, ಟೆಕ್ನಿಕಲ್ ಫೀಲ್ಡ್ ಅಲ್ಲಿ ಇರೋರು ಕಾಫಿ ಅಥವಾ ಚಹಾ ಸೇವನೆ ತುಂಬಾ ಮಾಡ್ತಾರಂತೆ, ನೀವು ಯಾವ್ದು ಮಾಡ್ತೀರಾ?
1: ನಾನು ಖಂಡಿತ ಕಾಫಿ. ಕಾಫಿ ಇಸ್ ಮೈ ಒಂಥರ ವಿಷ ಅಂತ ಹೇಳ್ಬೋದು, ಪಾಯ್ಸನ್. ಕಾಫಿ ಇಸ್ ಮೈ ಪಾಯ್ಸನ್, ಯಾಕಂದ್ರೆ
0: ಅಥವಾ ಕಾಫಿ ಫ್ಯೂಲ್ ಅಂತಾನು ಹೇಳ್ಬೋದಲ್ಲ, ಪೆಟ್ರೋಲ್ ಇದ್ದಂಗೆ.
1: ಕರೆಕ್ಟ್. ಏನಕ್ಕೆ ಪಾಯ್ಸನ್ ಅಂತ ಹೇಳಿದ್ರೆ, ನಾವು ತುಂಬಾ ಇವಾಗ ಸ್ವಲ್ಪ ಮಾಡರೇಷನ್ ಆಗಿದೆ ಎಲ್ಲ ಇದಾದ್ಮೇಲೆ, ತುಂಬಾ ಕಾಫಿ ಕುಡಿದ್ರೆ ಅಸಿಡಿಟಿ ಆಗುತ್ತೆ. ಸೊ ಇಟ್ ಈಸ್, ಸೊ ಐ ವುಡ್ ಸಜೆಸ್ಟ್ ಯಂಗ್ಸ್ಟರ್ಸ್ ಟು ಡೂ ವಾಟ್ ಎವರ್ ಇಟ್ ಈಸ್ ಇನ್ ಮಾಡರೇಷನ್. ಕಾಫಿ ಜಾಸ್ತಿ

0: ಕುಡಿದ್ರೆ ಆಸಿಡಿಟಿ ಖಂಡಿತ ಆಗುತ್ತೆ, ಎಂತ ಹೆಲ್ತಿ ಇದ್ರೂ ಹಾಗೆ
1: ಹಾಗೆ ಆಗುತ್ತೆ. ಓಕೆ, ಒಂದು ಟೆಕ್ ಗ್ಯಾಜೆಟ್ ಯಾವ್ದಾದ್ರು ಬ್ಯಾನ್ ಮಾಡೋ ಅಧಿಕಾರ ನಿಮಗೆ ಕೊಟ್ರೆ ಯಾವ್ದನ್ನ ಬ್ಯಾನ್ ಮಾಡ್ತೀರಾ?
0: ನೋಡಿ, ಅಧಿಕಾರ ನಾನು ಕೊಡೋಕ್ಕಿಂತ ಮುಂಚೆನೆ ಆಲ್ರೆಡಿ ಕರ್ನಾಟಕ ಗೌರ್ಮೆಂಟ್ ಮೊಟ್ಟ ಮೊದಲ ರಾಜ್ಯದಲ್ಲಿ ಗೌರ್ಮೆಂಟ್ ಟು ಕೆಸ್ಟ್ ಏನೋ ಮೊನ್ನೆ ಬಜೆಟಲ್ಲಿ ಪಾಸ್ ಮಾಡಿದ್ರು ನಮ್ಮ ಮುಖ್ಯಮಂತ್ರಿಯವರು, ಟು ಬ್ಯಾನ್ ಮೊಬೈಲ್ ಫೋನ್ಸ್ ಅಪ್ ಟಿಲ್ ದ ಏಜ್ ಆಫ್ 15. ಐ ಥಿಂಕ್ ದಟ್ ಈಸ್ ದ ಬೆಸ್ಟ್ ಪಾಲಿಸಿ ದಟ್ ಹಸ್ ಎವರ್ ಕಮ್, ಅಂಡ್ ವಿ ವರ್ ದ ಫಸ್ಟ್ ಸ್ಟೇಟ್. ಬಟ್ ನಾನು ಹೇಳ್ತೀನಿ, ಇದನ್ನ ಇಂಪ್ಲಿಮೆಂಟ್
1: ಮಾಡಬೇಕು,
0: ಸ್ಟ್ರಿಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡಬೇಕು. ನಾವು ನಮ್ಮ ಪೇರೆಂಟ್ಸ್ ಆಗಲಿ, ಇಲ್ಲ ನಮ್ಮ ಸ್ಕೂಲ್ ಟೀಚರ್ಸ್ ಆಗಲಿ, ಇಲ್ಲ ಸ್ಕೂಲ್ ಅಡ್ಮಿನಿಸ್ಟ್ರೇಷನ್ ಆಗಲಿ, ಇದು ಸ್ಟ್ರಿಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡಿ. ಮುಂದೆ ಮಕ್ಕಳು ಅಂಟಿಲ್ 15 ದೇ ಶುಡ್ ನಾಟ್ ಇವನ್ ನೋ ವಾಟ್ ಈಸ್ ಎ ಮೊಬೈಲ್ ಫೋನ್. ಅಂತ ಸ್ಟ್ರಿಕ್ಟ್ ಮಾಡಿದ್ರೆ ಐ ಥಿಂಕ್ ಅವರ್ ಚಿಲ್ಡ್ರನ್, ಅವರ್ ಯೂತ್ ವಿಲ್ ಡೆವಲಪ್ ರೆಸ್ಪಾನ್ಸಿಬಿಲಿ.
1: ಖಂಡಿತ. ಟೆಕ್ನಾಲಜಿ ಇಲ್ಲದೆ 24 ಗಂಟೆಗಳು ಇರೋದಕ್ಕೆ ಸಾಧ್ಯನಾ ನಿಮಗೆ? ಯಾವ ಗ್ಯಾಜೆಟನ್ನು ಮಿಸ್ ಮಾಡ್ಕೊಳ್ತೀರಿ ಅಕಸ್ಮಾತ್ ಈ ಒಂದು 24 ಗಂಟೆಗಳ ಕಾಲ ಟೆಕ್ನಾಲಜಿ ಇಲ್ಲದೆ ಇರಬೇಕು ಅನ್ನೋದಾದರೆ ಯಾವುದು?
0: ಖಂಡಿತ ಇರ್ಬೋದು, ಖಂಡಿತ ಇರ್ಬೋದು. ನಾನು ಬೇರೆ ನಮ್ಮ ಯಂಗ್ಸ್ಟರ್ಸ್ಗೆ ಹೇಳ್ತೀನಿ, ಟೆಕ್ನಾಲಜಿ ಆದಷ್ಟು ಮಾಡರೇಷನ್ ಇರಬೇಕು. ತುಂಬ ನಾನು ಏರ್ಪೋರ್ಟಲ್ಲಿ ನೋಡ್ತೀನಿ, ಬಸ್ ಸ್ಟ್ಯಾಂಡ್ಗಳಲ್ಲಿ ನೋಡ್ತೀನಿ, ರೈಲ್ವೆ ಸ್ಟೇಷನ್, ಎಲ್ಲರೂ ಈ ಕಡೆ ಆ ಕಡೆ ಏನು ನಡೀತಾ ಇದೆ ಅಂತ ಗೊತ್ತಿಲ್ಲ, ಬರೀ ಮೊಬೈಲ್ನಲ್ಲಿ ನೋಡ್ಕೊಂಡು ಕೂತ್ಕೊಂಡು ಬಿಡ್ತಾರೆ. ಸೊ ಇಟ್ ಈಸ್ ಎ ವೆರಿ ವೆರಿ ಐ ವುಡ್ ಸೇ ಬ್ಯಾಡ್ ಅಡಿಕ್ಷನ್. ಸೊ ನಾನೇ ಅದು ನನಗೆ ಒಂಥರ ಐ ವುಡ್ ಸೇ ಐ ಆಮ್ ಲಕ್ಕಿ ಬಿಕಾಸ್ ಆಫ್ ಮೈ ಬ್ಯಾಕ್ಗ್ರೌಂಡ್, ಬಿಕಾಸ್ ಆಫ್ ಮೈ ಪೇರೆಂಟಲ್ ಆರ್ ಮೇ ಬಿ ಮೈ ಜನರೇಷನ್, ಲೈಕ್ ನಮ್ಮ ಜನರೇಷನ್ ಹಿಂಗಿರ್ಬೋದು. ನನಗೆ ಇವಾಗ ಫಾರೆಸ್ಟ್, ನಾನು ಐ ಆಮ್ ಆಲ್ಸೋ ವೈಲ್ಡ್ ಲೈಫ್ ಫೋಟೋಗ್ರಾಫರ್. ಫಾರೆಸ್ಟಲ್ಲಿ ಹೋದರೆ ಈ ಟೆಕ್ನಾಲಜಿ ಅಂದರೆ ಅಫ್ಕೋರ್ಸ್ ಕ್ಯಾಮರಾ ಈಸ್ ಆಲ್ಸೋ ಟುಡೇ ಟೆಕ್ನಾಲಜಿ, ಬಟ್ ಕ್ಯಾಮರಾ ಬಿಟ್ಟರೆ ನನ್ನ ಮೊಬೈಲ್ ಬೇಕೇ ಅನಿಸಲ್ಲ. ಓನ್ಲಿ ಸಾಯಂಕಾಲ ಬಂದುಬಿಟ್ಟು ಬೆಳಗ್ಗೆಯಿಂದ ಸಾಯಂಕಾಲ ರಾತ್ರಿ ತನಕ ಫಾರೆಸ್ಟಲ್ಲಿ ಇರ್ತೀವಿ, ಸಾಯಂಕಾಲ ಒಂದು ರೂಮಿಗೆ ಬಂದಮೇಲೆ ಸುಮ್ಮನೆ ತಿಳಿಸೋಕ್ಕೆ, ನಾನು ಎಲ್ಲಿದ್ದೀನಿ, ಎಲ್ಲ ಎಲ್ಲ ಸರಿ ಇದ್ದೀನಿ ಅಂತ ಮನೇಲಿ ತಿಳಿಸೋಕ್ಕೆ ಒಂದು ಕಮ್ಯುನಿಕೇಷನ್ಗೆ ಒಂದು ಮೊಬೈಲ್ ಇರಬೇಕು ಅಷ್ಟೇ. ಬಟ್ ಐ ನೆವರ್ ಮಿಸ್ ದ ಯುನೋ ಇಂಟರ್ನೆಟ್ ಅಂಡ್ ಮೊಬೈಲ್ ಫೋನ್ ಡ್ಯೂರಿಂಗ್ ದ ಡೇ ವೆನ್ ಐ ಆಮ್ ವಿತ್ ನೇಚರ್. ಒಂದು ಸೇಯಿಂಗ್ ಕೂಡ ಇದೆ, ಐ ಗೋ ಟು ದ ಫಾರೆಸ್ಟ್ ಟು ಲೂಸ್ ಮೈ ಮೈಂಡ್ ಅಂಡ್ ಫೈಂಡ್ ಮೈ ಸೋಲ್.
1: ಈ ಒಂದು ಟೆಕ್ನಾಲಜಿ ದಿವಸ, ತಂತ್ರಜ್ಞಾನ ದಿವಸದಂದು ಯಾವುದಾದ್ರೂ ಒಂದು ಸಂಕಲ್ಪ ನಮ್ಮ ಕೇಳುಗರಿಗಾಗಿ ಹಂಚಿಕೊಳ್ತೀರಾ ಅನ್ನೋದಾದ್ರೆ ಯಾವ ಸಂಕಲ್ಪ? ಅಂದರೆ ಉದಾಹರಣೆಗೆ ಈ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತಹ ಒಂದು ಸಂಕಲ್ಪ ಹೇಳೋದಾದ್ರೆ ಯಾವ್ದು ಹೇಳ್ತೀರಾ?
0: ನೋಡಿ, ಇವತ್ತು ಎಲ್ಲ ಕಡೆ ಜನ್ಧನ್ ಅಂದ್ರೆ ಈ ಜಾಮ್ಟರ್ನಿಟಿ, ಎಲ್ಲ ರೈತರುಗಳು ಇರಲಿ, ಇಲ್ಲ ಎಲ್ಲ ಮಾಮೂಲಿ ಆಟೋ ರಿಕ್ಷಾ ಡ್ರೈವರ್ಗಳು ಇರಲಿ, ಇಲ್ಲ ತರಕಾರಿ ಮಾರೋರು, ಇಲ್ಲ ಸೊಪ್ಪು ಮಾಡೋರು, ಎಲ್ಲರೂ ಇವಾಗ UPI ಉಪಯೋಗಿಸ್ತಾರ, UPI ಉಪಯೋಗಿಸ್ತಾ ಇದ್ದಾರೆ. ಸೊ ಆಲ್ರೆಡಿ ದೇ ಆರ್ ಯುನೋ ಅವೇರ್ ಆಫ್ ಟೆಕ್ನಾಲಜಿ, ಅದ್ರ ಬಗ್ಗೆ ಇವಾಗ ನಾವು ಹೇಳ್ಕೊಡೋ ಅವಶ್ಯಕತೆನೇ ಇಲ್ಲ. ಒಂದು ಇನ್ನೊಂದು ಏನಿದೆ, ಇವಾಗ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕಂದ್ರೆ ಅದೇ ಸೇಮ್ ಯಾರ್ಯಾರ ಹತ್ರ ಸ್ಮಾರ್ಟ್ ಫೋನ್ಗಳಿದೆಯೋ AI ಬಗ್ಗೆ ಸ್ವಲ್ಪ ಅವೇರ್ನೆಸ್ ಬಿಲ್ಡ್ ಮಾಡ್ಬೋದು. ನಾವೇನು ಇವಾಗ AI ಟೂಲ್ಸ್ ಇದೆ, ಅಫ್ಕೋರ್ಸ್ ನಮ್ಮ ಇಂಜಿನಿಯರಿಂಗ್ ಲೆವೆಲ್ ಅಲ್ಲಿ ದೊಡ್ಡ ದೊಡ್ಡ ಟೂಲ್ಸ್ ಇದೆ, ಕ್ಲಾಡ್ ಅಂತೆ, ಅದು ಇದು ಬೇರೆ ಬೇರೆ ಏನೋ ಟೂಲ್ಸ್ ಇದೆ AI ಕಲಿಯಕ್ಕೆ, ಕೋಡಿಂಗ್ ಮಾಡಕ್ಕೆ, ಬೇರೆ ಅಪ್ಲಿಕೇಶನ್ ಡೆವಲಪ್ ಮಾಡಕ್ಕೆ, ಇಲ್ಲ ಆಪ್ಸ್ ಡೆವಲಪ್ ಮಾಡಕ್ಕೆ ಬೇರೆ ಟೂಲ್ಸ್ ಇದೆ. ಬಟ್ ಸಾಮಾನ್ಯ ಜನರಿಗೆ ಇವಾಗ ಎಲ್ಲರ ಹತ್ರ ವಾಟ್ಸ್ಆ್ಯಪ್ ಇದೆ, ವಾಟ್ಸ್ಆ್ಯಪ್ ಅಲ್ಲಿ ಒಂದು ಐಕಾನ್ ಇದೆ ಮೆಟಾ AI ಅಂತ, ಅದನ್ನ ಉಪಯೋಗಿಸಿ ಯು ಕ್ಯಾನ್ ಲರ್ನ್ ಅಬೌಟ್ ಎನಿಥಿಂಗ್ ಯು ವಾಂಟ್, ಇನ್ಕ್ಲೂಡಿಂಗ್ ಭಗವದ್ಗೀತಾ.
1: ವಾಹ್, ತುಂಬಾ ಸೊಗಸಾಗಿ ಹೇಳಿದ್ರಿ ಸ್ನೇಹಿತರೆ. ಇವತ್ತು ರಾಷ್ಟ್ರೀಯ ತಂತ್ರಜ್ಞಾನ ದಿವಸ, ಹಾಗಾಗಿ ನಮ್ಮ ಜೊತೆ ಇಷ್ಟೊತ್ತು ಮಾಹಿತಿಯನ್ನ ಹಂಚಿಕೊಂಡವರು ಪ್ರೊಫೆಸರ್ ಉದಯ ರಘುನಾಥ್ ಬಿರ್ಜೆಯವರು, ಶಿಕ್ಷಣ ತಜ್ಞರು, ಟೆಕ್ ಎಕ್ಸ್ಪರ್ಟ್, ಇನೋವೇಷನ್ ಮತ್ತು ಲೀಡರ್ಶಿಪ್ ಸ್ಪೀಕರ್ ಇವರು, ಹಾಗೆಯೇ ಮೈಸೂರು ಲ್ಯಾನ್ಸರ್ಸ್ ಹೆರಿಟೇಜ್ ಫೌಂಡೇಶನ್ ಅಧ್ಯಕ್ಷರು ಕೂಡ. AIನಿಂದ ಹಿಡಿದು ಮೈಸೂರಿನ ಇತಿಹಾಸದವರೆಗೆ ಬಹಳಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರು. ಧನ್ಯವಾದಗಳು ಉದಯ ರಘುನಾಥ್ ಅವರೇ.
0: ತುಂಬಾ ತುಂಬಾ ಸಂತೋಷ ರಶ್ಮಿ ಅವ್ರಿಗೆ, ಎಲ್ಲರಿಗೂ ಮತ್ತೊಂದು ಸಲ ನ್ಯಾಷನಲ್ ಹ್ಯಾಪಿ ನ್ಯಾಷನಲ್ ಟೆಕ್ನಾಲಜಿ ಡೇ. ಸೊ ಥ್ಯಾಂಕ್ ಯು ರಶ್ಮಿ, ಥ್ಯಾಂಕ್ ಯು.
1: ಹೇಗೆ ಅನಿಸ್ತಾ ಇದೆ ನಮ್ಮ ಸ್ಟುಡಿಯೋಗೆ ಬಂದು?
0: ತುಂಬಾ ಒಂಥರ ಹೆಮ್ಮೆ ಅನ್ಸುತ್ತಾ ಇದೆ, ಯಾಕಂದ್ರೆ ಇದು ದಿಸ್ ಇಸ್ ಆಲ್ ದ ಗಿಫ್ಟ್ ಆಫ್ ಅವರ್ ಫೋರ್ ಫಾದರ್ಸ್, ಆಲ್ ಇಂಡಿಯಾ ರೇಡಿಯೋ, ದೂರದರ್ಶನ. ಅಲ್ಲಿ ದೂರದರ್ಶನ ಒಂದ್ಸಲ ಇಂಟರ್ವ್ಯೂ ಹೋದೆ, ದಟ್ ವಾಸ್ ಲ್ಯಾಂಡ್ ಗಿವನ್ ಬೈ ಮೈಸೂರು ಮಹಾರಾಜ ಅಗೇನ್. ಸೊ ತುಂಬಾ ಸಂತೋಷ, ಥ್ಯಾಂಕ್ ಯು. ಜೈ ಹಿಂದ್, ಜೈ ಭಾರತ್.
1: ಧನ್ಯವಾದಗಳು. ಜೈ ಹಿಂದ್.
0: ಸರಿ ಹೋಯ್ತಾ?

0: ಸ್ನೇಹಿತರೆ, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳಿರುವ ಹಿನ್ನೆಲೆ ಚಾರ್ಧಾಮ್ ಯಾತ್ರಿಕರು ಮತ್ತು ಪ್ರವಾಸಿಗರು ಸುರಕ್ಷಿತವಾಗಿ ಪ್ರಯಾಣಿಸಬೇಕು ಎಂದು ಉತ್ತರಾಖಂಡ ಸರ್ಕಾರ ಮನವಿ ಮಾಡಿದೆ. ನಾಳೆ ಉತ್ತರಾಖಂಡದ ಗುಡ್ಡಗಾಡು ಪ್ರದೇಶಗಳಲ್ಲಿ ಮಳೆ ಮತ್ತು ಪ್ರತಿಕೂಲ ಹವಾಮಾನದ ಸಾಧ್ಯತೆ ಹಿನ್ನೆಲೆಯಲ್ಲಿ ಭಾರತೀಯ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ನೀಡಿದೆ. ಹೊಸದಾಗಿ ಆಯ್ಕೆಯಾದ ತಮಿಳುನಾಡು ವಿಧಾನಸಭೆಯ ಮೊದಲ ಅಧಿವೇಶನ ಇಂದು ಆರಂಭವಾಗಲಿದೆ. ಹಂಗಾಮಿ ಸ್ಪೀಕರ್ ಎಂ ವಿ ಕರುಪಯ್ಯ ಹೊಸದಾಗಿ ಆಯ್ಕೆಯಾದ ಶಾಸಕರಿಗೆ ಪ್ರಮಾಣ ವಚನ ಬೋಧಿಸಲಿದ್ದಾರೆ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರು ಇಂದು ರಾಜ್ಯ ಸಚಿವ ಸಂಪುಟ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಂಪುಟ ಸಭೆಯಲ್ಲಿ ಶನಿವಾರ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ಮುಖ್ಯಮಂತ್ರಿ ಅವರೊಂದಿಗೆ ಪ್ರಮಾಣ ವಚನ ಸ್ವೀಕರಿಸಿದ 5 ಸಚಿವರಿಗೆ ಖಾತೆಗಳನ್ನು ಹಂಚಿಕೆ ಮಾಡುವ ಸಾಧ್ಯತೆ ಇದೆ. ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ನೀಡಲು ಮಹತ್ವದ ಕ್ರಮ ಕೈಗೊಂಡಿದ್ದು, ಮುಂದಿನ ವರ್ಷದೊಳಗೆ ಎಲ್ಲಾ ಶಾಲೆಗಳಲ್ಲಿ ದ್ವಿಭಾಷಾ ಮಾಧ್ಯಮ ಜಾರಿಗೆ ತರಲಾಗುವುದು ಎಂದು ಶಾಲಾ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಯೋಜನೆ ಮತ್ತು ಸಾಂಖ್ಯಿಕ ಸಚಿವ ಡಿ ಸುಧಾಕರ್ ನಿಧನದ ಹಿನ್ನೆಲೆಯಲ್ಲಿ ಇಂದು ವಿಧಾನಸೌಧದಲ್ಲಿ ನಿಗದಿಯಾಗಿದ್ದ ನೂತನ ಶಾಸಕರ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಮುಂದೂಡಲಾಗಿದೆ ಎಂದು ವಿಧಾನಸಭೆಯ ಕಚೇರಿ ಪ್ರಕಟಣೆ ತಿಳಿಸಿದೆ. ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದಲ್ಲಿ ನಡೆದಿರುವ ಪ್ರಾಚ್ಯ ಅವಶೇಷ ಅನ್ವೇಷಣೆ ಸಪ್ತಾಹದಲ್ಲಿ 200 ಹೆಚ್ಚು ಪ್ರಾಚ್ಯ ಅವಶೇಷಗಳು ಸಿಕ್ಕಿವೆ ಎಂದು ಪಾರಂಪರಿಕ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ರಾಜ್ಯ ಸಮಿತಿ ಅಧ್ಯಕ್ಷ ಸಿದ್ದು ಪಾಟೀಲ್ ತಿಳಿಸಿದ್ದಾರೆ. ಈಜಿಪ್ಟ್ನ ಗೀಜಾದಲ್ಲಿ ನಡೆಯುತ್ತಿರುವ ವಿಶ್ವ ಸ್ಕ್ವಾಶ್ ಚಾಂಪಿಯನ್ಶಿಪ್ನ 2 ಸುತ್ತಿನಲ್ಲಿ ವೀರ್ ಚೋತ್ರಾನಿ ಸೋಲನುಭವಿಸುವುದರೊಂದಿಗೆ ಭಾರತದ ಸವಾಲು ಅಂತ್ಯಗೊಂಡಿದೆ. ಇಂದಿನಿಂದ ಗುಜರಾತ್ನ ಗಾಂಧಿನಗರದಲ್ಲಿ 2026 ಪ್ರತಿಷ್ಠಿತ ಏಷ್ಯನ್ ವೆಯ್ಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಪಂದ್ಯಾವಳಿಗಳು ಆರಂಭವಾಗಲಿದೆ. 44 ವರ್ಷಗಳಲ್ಲಿ ದೇಶವು ಮೊದಲ ಬಾರಿಗೆ ಈ ಕ್ರೀಡಾಕೂಟವನ್ನು ಆಯೋಜಿಸುತ್ತಿದೆ. ಕ್ರೀಡಾಕೂಟವು ಇದೇ 17 ಮುಕ್ತಾಯಗೊಳ್ಳಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

ಸ್ನೇಹಿತರೆ, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ ಇದು. ಹಳೆಯ ಹಾಡುಗಳನ್ನು ಕೇಳ್ತಾ ಇದ್ದೀರಾ. ಹಾಗೆಯೇ ಈ ಹಿಂದೆ ನಡೆದಂತಹ ಮಾತುಕತೆ ಬಹಳ ಇಷ್ಟವಾಯಿತು. ಉದಯ್ ಸರ್ ಅವರಿಗೆ ನಮಸ್ಕಾರ ಹಾಗೂ ಧನ್ಯವಾದಗಳು. AI ಬಗ್ಗೆ, ಈಗಿನ ಟೆಕ್ನಾಲಜಿ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು ಅಂತ ವಾಣಿ ಶ್ರೀ ಧಾರವಾಡದಿಂದ ಹೇಳ್ತಾ ಇದ್ದಾರೆ. ಹಾಗೆಯೇ ಮಹಾಂತೇಶ್ ಜವಳಿ ಬೆಳಗಾವಿಯಿಂದ. ಉದಯ್ ಸರ್ ಅವರು ತುಂಬ ಸೊಗಸಾಗಿ ಮಾತನಾಡಿದರು. ಪ್ರೋಗ್ರಾಮ್ ತುಂಬ ಚೆನ್ನಾಗಿತ್ತು. ರಾಷ್ಟ್ರೀಯ ಟೆಕ್ನಾಲಜಿ ದಿವಸದ ಬಗ್ಗೆ ಕೂಡ ಎಷ್ಟೊಂದು ವಿಚಾರಗಳನ್ನು ನಾವು ತಿಳ್ಕೊಂಡ್ವಿ. ಧನ್ಯವಾದಗಳು ವಿವಿಧ ಭಾರತಿಗೆ ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಧನ್ಯವಾದಗಳು. ಇನ್ನು ತಂತ್ರಜ್ಞಾನದ ಬಗ್ಗೆ ಮಾಹಿತಿ ಬಹಳ ಅರ್ಥಪೂರ್ಣವಾಗಿತ್ತು. ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬಂತು ಅಂತ ಮಮತಾ ಮೇಘಾ ಧ್ರುವ ಕೇಶವಪುರ ಹುಬ್ಬಳ್ಳಿ ಇಲ್ಲಿಂದ ಮೆಸೇಜ್ ಮಾಡಿದ್ದಾರೆ. ಡಾಕ್ಟರ್ ಅಂಬುಜ ಇವರು ಕೂಡ AI ಮಾಹಿತಿ, ಸಂದರ್ಶನ, ಹಾಡುಗಳು ಎಲ್ಲ ಒಟ್ಟಾರೆ ತುಂಬ ಚೆನ್ನಾಗಿತ್ತು ಅನ್ನುವಂತಹ ಮೆಸೇಜನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮಗೂ ಕೂಡ. ರಾಜ ಹುಸೇನ್ ಶಿವಮೊಗ್ಗದಿಂದ ಮೆಸೇಜ್ ಮಾಡಿ ಕಾರ್ಯಕ್ರಮ ತುಂಬ ಇಷ್ಟವಾಯಿತು, ನಿಲಯಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದೀರಿ. ಟಾಕ್ ಶೋ ತುಂಬ ಸೊಗಸಾಗಿತ್ತು ಅಂತ ಹೇಳಿದ್ದೀರಿ. ಧನ್ಯವಾದಗಳು ತಮಗೆಲ್ಲ. ಹಾಗೆಯೇ ಹಳೆಯ ಹಾಡುಗಳು ಪ್ರಸಾರವಾಗ್ತಾ ಇವೆ. ಕೇಳ್ತಾ ಇರಿ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ.

ಮಲೆ ಮಾರುತ ಚಿತ್ರದ ಎರಡು ಹಾಡುಗಳನ್ನು ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಹಾಡಿದರು. ಈಗಷ್ಟೇ ಪ್ರಸಾರವಾಯ್ತಲ್ಲ ಹಾಡು, ಇದು ವಲ್ಲಭಾಚಾರ್ಯರ ರಚನೆ, ವಿಜಯ ಭಾಸ್ಕರ್ ಅವರ ಸಂಗೀತದಲ್ಲಿ ಪ್ರಸಾರವಾಯಿತು. ಹಾಡು ಹಳೆಯದಾದರೇನು ಭಾವನವ ನವೀನ, ಈ ಒಂದು ಹಾಡು ಪ್ರಸಾರವಾಯಿತು. ಮಾನಸ ಸರೋವರ ಚಿತ್ರದ ಈ ಹಾಡನ್ನು ಹಾಡಿದವರು ವಾಣಿ ಜಯರಾಮ್. ಜಿ ಎಸ್ ಶಿವರುದ್ರಪ್ಪನವರ ರಚನೆ, ವಿಜಯ ಭಾಸ್ಕರ್ ಅವರ ಸಂಗೀತ ಇತ್ತು. ಹಾಗೆಯೇ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಮರೆಯದಿರು ಸ್ನೇಹ ಅನ್ನುವಂಥ ಹಾಡನ್ನು ಕೇಳಿದ್ರಲ್ಲ, ಪ್ರತಿಧ್ವನಿ ಚಿತ್ರದ ಹಾಡದು. ಚಿವುದಯಶಂಕರ್ ಅವರ ರಚನೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಇತ್ತು. ಸ್ನೇಹಿತರೆ, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ ಇದು.

ಬೆಳಗ್ಗಿಂದ ಎಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೆ. ಟೆಕ್ನಾಲಜಿ ಡೇ ಪ್ರಯುಕ್ತ ಶ್ರೀ ಉದಯ್ ರಘುನಾಥ್ ಅವರ ಟಾಕ್ ಶೋ ವಾಸ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಓಲ್ಡ್ ಇಸ್ ಗೋಲ್ಡ್ ಹಾಡುಗಳು ಸುಶ್ರಾವ್ಯವಾಗಿವೆ ಅಂತ ಹೇಳ್ತಾ ಇದ್ದಾರೆ ಶೈಲಿನಿ ಮುರಳೀಧರ್ ಅವರು. ಧನ್ಯವಾದಗಳು ತಮಗೆ. ಮಾಧವನ್ ಜಯಲಕ್ಷ್ಮಿ ಚೆನ್ನೈಯಿಂದ AI ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ಕೊಟ್ಟರು, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಉದಯ್ ರಘುನಾಥ್ ಅವರಿಗೆ. ಹಾಗೆಯೇ MR ಶ್ರೀಕಂಠನ್ ಇವರು ಮೈಸೂರಿನಿಂದ AI ಬಗ್ಗೆ ಉಪಯುಕ್ತ ಮಾಹಿತಿ, ಹಾಗೆಯೇ ಸುಮಧುರವಾದ ಗೀತೆಗಳು, ಎರಡೂ ಕಾಂಬಿನೇಷನ್ ತುಂಬ ಚೆನ್ನಾಗಿ ಬಂತು ಟಾಕ್ ಶೋನಲ್ಲಿ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ಶ್ರೀಕಂಠನ್ ಅವರೇ. ಹಾಗೆಯೇ ಕಾರ್ಯಕ್ರಮ ಸೂಪರ್ ಆಗಿತ್ತು, ಒಳ್ಳೆಯ ಮಾಹಿತಿ, ಹಾಡುಗಳು ಎಲ್ಲವೂ ಒಟ್ಟಾರೆ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಾರೆ ಚಿದಾನಂದ್ TB ಸರ್ಕಲ್ ಹೊಸದುರ್ಗದಿಂದ. ಹಾಗೆಯೇ ಸೇಡಂ ತಾಲೂಕು ಇಲ್ಲಿಂದ ಶಿವಲಿಂಗಯ್ಯ ಅವರು ಕಾರ್ಯಕ್ರಮ ತುಂಬ ಚೆನ್ನಾಗಿ ಬಂತು ಟಾಕ್ ಶೋ ಅಂತ ಹೇಳ್ತಾ ಇದ್ದಾರೆ. ಮಲ್ಲೇಶ್ವರಂನಿಂದ ಸಂಪತ್ ಲಕ್ಷ್ಮಿ ಅವರ ಮೆಸೇಜ್ ಬಂದಿದೆ. ಬೊಮ್ಮೆ ನಗರಿ ಇಲ್ಲಿಂದ ರಾಣಿಯವರ ಮೆಸೇಜ್ ಬಂದಿದೆ. ಟಾಕ್ ಶೋ ಕೇಳಿದೆ, ತುಂಬ ಸೊಗಸಾಗಿ ಮೂಡಿ ಬಂತು, ಹಾಡುಗಳು ಬಹಳ ಇಷ್ಟವಾದವು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ರಾಣಿ ತಮಗೆ. ಶ್ರೀ ಉದಯ್ ಅವರ ಜೊತೆಗಿನ ಮಾತು ಬಹಳ ಇನ್ಫಾರ್ಮೇಟಿವ್ ಆಗಿತ್ತು, ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದಾರೆ ಶ್ರೀನಿವಾಸ್ ಪದ್ಮನಾಭನಗರದಿಂದ. ಡಾಕ್ಟರ್ ಅನಂತಕುಮಾರ್ ಅರಸು ತುಮಕೂರಿನಿಂದ ಮೆಸೇಜ್ ಮಾಡಿದ್ದಾರೆ, ಟಾಕ್ ಶೋ ಇಷ್ಟವಾಯಿತು, ಚೆನ್ನಾಗಿ ಬಂತು ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದಾರೆ. ಹಲಸೂರು ರಾಜೇಶ್ ಇವರು ಕೂಡ ಮಾಹಿತಿ ತುಂಬ ಅರ್ಥಪೂರ್ಣವಾಗಿತ್ತು, ಧನ್ಯವಾದಗಳು, ಹಾಡುಗಳು ಕೂಡ ಸೊಗಸಾಗಿದ್ವು ಅಂತ ಹೇಳ್ತಾ ಇದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಇನ್ನು ಅರುಣಾ ಮೈತ್ರಿ JC ನಗರದಿಂದ ಇವರು ಕೂಡ ಕಾರ್ಯಕ್ರಮವನ್ನು ಮೆಚ್ಕೊಂಡು ಮೆಸೇಜ್ ಮಾಡಿದ್ದಾರೆ, ಧನ್ಯವಾದಗಳು ನಮ್ಮೆಲ್ಲ ಕೇಳುಗ ಮಿತ್ರರಿಗೆ. ಎಸ್, ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ ಕೇಳ್ತಾ ಇದ್ದೀರಾ.

ಮುಗ್ಧ ಮಾನವ ಚಿತ್ರದ ಹಾಡನ್ನ ಕೇಳಿದ್ರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ್ರು. ಚಿವುದಯಶಂಕರ್ ಅವರ ರಚನೆ, ವಿಜಯಭಾಸ್ಕರ್ ಅವರ ಸಂಗೀತ ಇತ್ತು. ಹಾಗೇನೆ ಈಗ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಒಂದು ಹಾಡು ಪ್ರಸಾರವಾಗ್ತಾ ಇದೆ. ತಾಯಿಗೆ ತಕ್ಕ ಮಗ ಚಿತ್ರದ ಹಾಡಿದು. ಚಿವುದಯಶಂಕರ್ ಈ ಗೀತೆಯನ್ನ ಬರೆದಿದ್ದಾರೆ. ಟಿ ಜಿ ಲಿಂಗಪ್ಪ ಅವರ ಸಂಗೀತ ಇದೆ.

ಅಪರಿಚಿತ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಪಿ ಆರ್ ರಾಮದಾಸ್ ನಾಯ್ಡು ಇವರ ರಚನೆಯನ್ನ ಎಲ್ ವೈದ್ಯನಾಥನ್ ಅವರ ರಾಗ ಸಂಯೋಜನೆಯಲ್ಲಿ ಹಾಡಿದರು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮತ್ತೊಂದು ಹಾಡು ಪ್ರಸಾರವಾಗ್ತಾ ಇದೆ. ಬಂಗಾರದ ಮನೆ ಚಿತ್ರದ ಹಾಡಿದು ಬಸವರಾಜ್ ಕೆಸ್ತೂರ್ ಅವರ ರಚನೆ, ವಿಜಯಭಾಸ್ಕರ್ ಅವರ ಸಂಗೀತ ಇದೆ.

ಗಾಯಕರು ಕೆ ವಿ ಮಹಾದೇವನ್ ಅವರ ಸಂಗೀತ ಇತ್ತು, ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಪಿ ಸುಶೀಲಾ ಅವರ ಧ್ವನಿಯಲ್ಲಿ ಒಂದು ಹಾಡು ಪ್ರಸಾರವಾಗುತ್ತೆ. ಮಾನಿನಿ ಚಿತ್ರದ ಈ ಹಾಡು ಯೋಗೇಶ್ವರ ಶಂಕರಾನಂದ್ ಅವರ ರಚನೆ, ಕೆ ವಿ ಮಹಾದೇವನ್ ಅವರ ರಾಗ ಸಂಯೋಜನೆ ಇದೆ.

ಸ್ನೇಹಿತರೆ, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ ಇದು ಕೊನೆಯ ಹಾಡಾಗಿ ಪ್ರಸಾರವಾಗ್ತದೆ. ಹೃದಯ ಸಂಗಮ ಚಿತ್ರದ ಹಾಡು ಎಸ್ ಜಾನಕಿ ಹಾಡಿದ್ದಾರೆ. ವಿಜಯ ನರಸಿಂಹ ಅವರ ರಚನೆ, ವಿಜಯ ಭಾಸ್ಕರ್ ಅವರ ಸಂಗೀತ ಇದೆ. ಇಂದಿನ ಈ ಕಾರ್ಯಕ್ರಮಗಳಲ್ಲಿ ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ ಆರ್ ಜೆ ರಶ್ಮಿ.

0: ಸಮಯ 11 ಗಂಟೆ. ಈಗ ಕೇಳಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಷ್ಟ್ರೀಯ ತಂತ್ರಜ್ಞಾನ ದಿನದ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶವಾಸಿಗಳಿಗೆ ಶುಭಾಶಯ ಕೋರಿದ್ದಾರೆ. 1998ರಲ್ಲಿ ಪೋಖ್ರಾನ್ನಲ್ಲಿ ಯಶಸ್ವಿ ಪರೀಕ್ಷೆಗಳಿಗೆ ಕಾರಣವಾದ ವಿಜ್ಞಾನಿಗಳ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯನ್ನು ಈ ದಿನ ಭಾರತ ಹೆಮ್ಮೆಯಿಂದ ಸ್ಮರಿಸುತ್ತದೆ ಎಂದು ಪ್ರಧಾನಿಯವರು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿ ಎದುರಾಗಿರುವ ಸಂಘರ್ಷ ಪರಿಸ್ಥಿತಿ ಹಿನ್ನೆಲೆ ಪ್ರಧಾನಿ ನರೇಂದ್ರ ಮೋದಿ ಅವರು 1 ವರ್ಷದವರೆಗೆ ಚಿನ್ನ ಖರೀದಿಸಬೇಡಿ, ಇಂಧನ ಬಳಕೆ ಕಡಿಮೆ ಮಾಡಿ ಮತ್ತು ವಿದೇಶಿ ವಿನಿಮಯವನ್ನು ಉಳಿಸಿ ಎಂದು ದೇಶದ ನಾಗರಿಕರಿಗೆ ಮನವಿ ಮಾಡಿದ್ದಾರೆ. ಹ್ಯಾಂಟಾ ವೈರಸ್ ಪೀಡಿತ ಕ್ರೂಸ್ ಹಡಗಿನಲ್ಲಿರುವ 2 ಭಾರತೀಯ ಪ್ರಜೆಗಳು ಸುರಕ್ಷಿತವಾಗಿದ್ದಾರೆ ಎಂದು ಸ್ಪೇನ್ನ ಮ್ಯಾಡ್ರಿಡ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ ಪ್ರಸಕ್ತ ಸಾಲಿನ ಹಿಂಗಾರು ಹಂಗಾಮಿನಲ್ಲಿ ಕೇಂದ್ರ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ಕಡಲೆಕಾಳು ಖರೀದಿಯ ಕಾಲಾವಧಿಯನ್ನು ಇದೇ 28ರವರೆಗೆ ವಿಸ್ತರಿಸಲಾಗಿದೆ ಎಂದು ಕೃಷಿ ಮಾರಾಟ ಇಲಾಖೆಯ ಉಪನಿರ್ದೇಶಕ ಡಾ ಮಂಜುನಾಥ್ ಮನವಿ ಮಾಡಿದ್ದಾರೆ. ಮುಂದಿನ ತಿಂಗಳಿನಿಂದ ಅನ್ನಭಾಗ್ಯ ಅಕ್ಕಿ ಜೊತೆಗೆ ಇಂದಿರಾ ಕಿಟ್ ವಿತರಿಸಲು ಟೆಂಡರ್ ಕರೆಯಲಾಗಿದೆ ಎಂದು ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ಕಿಟ್ನಲ್ಲಿ ತೊಗರಿ, ಎಣ್ಣೆ, ಸಕ್ಕರೆ, ಉಪ್ಪು ಮೊದಲಾದ ವಸ್ತುಗಳು ಇರಲಿವೆ. ದಕ್ಷಿಣ ಕನ್ನಡ, ಬೆಳಗಾವಿ, ಮೈಸೂರು ಸೇರಿದಂತೆ ರಾಜ್ಯದ 12 ಜಿಲ್ಲೆಗಳ 1-2 ಕಡೆಗಳಲ್ಲಿ ಇಂದು ಗುಡುಗು ಸಹಿತ ಹಗುರದಿಂದ ಸಾಧಾರಣ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 846 ಅಂಕಗಳ ಇಳಿಕೆಯೊಂದಿಗೆ 76,482 ವಹಿವಾಟು ನಡೆಸಿದೆ.

0: ಅಂತೆಯೇ ಸಂವೇದಿ ಸೂಚ್ಯಂಕ ನಿಫ್ಟಿ ಕೂಡ 238 ಅಂಕ ಇಳಿಕೆಯ ನಂತರ 23,937 ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಪ್ರತಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 139 ಪೈಸೆ ಇಳಿಕೆಯೊಂದಿಗೆ 94.90 ರೂಪಾಯಿಯಷ್ಟಿದೆ. ಧರ್ಮಶಾಲಾದಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1:00.
1: ಸಮಯಾಗಿದೆ 11:02. ನೀವು ಕೇಳ್ತಾ ಇದ್ದಾರೆ ವಿದ್ಯಾರ್ಥಿ ಆಕಾಶವಾಣಿ ಕನ್ನಡ 102.9 FM. ಇದೀಗ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಗೀತೆಗಳನ್ನ ಕೇಳುವಂತಹ ಈ ಹೊತ್ತಿನಲ್ಲಿ ಮೊದಲಿಗೆ ಕೇಳಿ ಮುಂಗಾರು ಮಳೆ ಚಲನಚಿತ್ರದಿಂದ ಸೋನು ನಿಗಮ್ ಅವರ ಧ್ವನಿಯಲ್ಲಿ ಯೋಗರಾಜ್ ಭಟ್ ಅವರ ಸಾಹಿತ್ಯ, ಮನೋಮೂರ್ತಿಯವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಈಗ ಕೇಳಿ ಮುಗುಳು ನಗೆ ಚಲನಚಿತ್ರದಿಂದ ಸೋನು ನಿಗಮ್ ಅವರ ಧ್ವನಿಯಲ್ಲಿ, ಯೋಗರಾಜ್ ಭಟ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಈಗ ಕೇಳಿ ಎದೆಗಾರಿಕೆ ಚಲನಚಿತ್ರದಿಂದ ಸಾಧು ಕೋಕಿಲ ಅವರ ಗಾಯನ, ಸುಮನ ಕಿತ್ತೂರು ಡಿ ಅವರ ಒಂದು ಸಾಹಿತ್ಯ, ಸಾಧು ಕೋಕಿಲ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಈಗ ಕೇಳಿ ಕೆಂಡಸಂಪಿಗೆ ಚಲನಚಿತ್ರದಿಂದ ಬಲರಾಮ್ ಅವರ ಒಂದು ಧ್ವನಿಯಲ್ಲಿ, ಜಯನ್ ಕಾಯ್ಕಿನಿಯವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಈ ಒಂದು ಗೀತೆಗಿದೆ.

ಜನಪದ ಕಥೆಗಳು ಮೌಲ್ಯಗಳ ಅಕ್ಷಯ ನಿಧಿ, ಸಂಸ್ಕೃತಿ ಸಂಪ್ರದಾಯದ ಕಾಲಾತೀತ ರಾಯಭಾರಿಗಳು. ಪುಟ್ಟ ಮಕ್ಕಳಿಗೆ ಕತೆ ಹೇಳಿ ಅವರ ಜಗತ್ತನ್ನು ಬೆಳಗಿಸಿರಿ.

ನಮಸ್ತೆ, ಶುಭ ಮುಂಜಾನೆ ಎಲ್ಲ ಆತ್ಮೀಯ ಕೇಳುಗರಿಗೆ. ಕಲಾಭಾರತಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ದಿನದ ನಮ್ಮ ಕಲಾಭಾರತಿಯ ತಾರೆ ಯಾರು ಅಂದರೆ, ಇವರು ಕನ್ನಡ ಚಲನಚಿತ್ರರಂಗದಲ್ಲಿ ತಮ್ಮದೇ ಆದಂಥ ಒಂದು ಅಭಿನಯದ ಮೂಲಕ ಎಲ್ಲರ ಮನಸ್ಸನ್ನು ಗೆದ್ದವರು ಅಂತಲೇ ಹೇಳ್ಬೋದು. ಹಾಗೆಯೇ ಕನ್ನಡ ಚಲನಚಿತ್ರರಂಗದಲ್ಲಿ ಅತ್ಯಂತ ಪ್ರತಿಭಾನ್ವಿತ ಮತ್ತು ಜನಪ್ರಿಯ ಹಿರಿಯ ನಟರಲ್ಲಿ ಇವರು ಒಬ್ಬರಾಗಿದ್ದಾರೆ. ಸ್ಯಾಂಡಲ್ವುಡ್ನ ಬಹುಮುಖ ಪಾತ್ರದ ಕಲಾವಿದರು ಇವರು. ಹಾಗೆ ತಮ್ಮ ಸಹಜ ನಟನೆಯ ಮೂಲಕ ಪ್ರೇಕ್ಷಕರ ಗಮನವನ್ನು ಸೆಳೆದಿದ್ದಾರೆ. ಯಾರು ಅಂತ ಮಾತಾಡೋಣ ಈ ಒಂದು ಗೀತೆಯ ನಂತರ. ಈಗ ಕೇಳಿ ಆ ದಿನಗಳು ಚಲನಚಿತ್ರದಿಂದ ವಿಜಯ್ ಯೇಸುದಾಸ್ ಅವರ ಧ್ವನಿಯಲ್ಲಿ ಸುಮನ ಕಿತ್ತೂರು ಡಿ ಅವರ ಒಂದು ಸಾಹಿತ್ಯ, ಇಳೆಯರಾಜ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ನಮ್ಮ ಈ ದಿನದ ಕಲಾಭಾರತಿಯ ತಾರೆ ಅಚ್ಯುತ್ ಕುಮಾರ್. ಇವರು ಅನೇಕ ಚಲನಚಿತ್ರಗಳಲ್ಲಿ ಸಹಜವಾದ ನಟನೆ ಮೂಲಕ ನಮ್ಮೆಲ್ಲರನ್ನು ಗೆದ್ದವರು ಅಂತ ಹೇಳಿದೆ. ಇವರು ಮೂಲತಃ ತುಮಕೂರು ಜಿಲ್ಲೆಯ ತಿಪಟೂರಿನವರು, ಹಾಗೆ ಬೆಂಗಳೂರು ವಿಶ್ವವಿದ್ಯಾಲಯದ ಕಲ್ಪದರು ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಾಣಿಜ್ಯ ಪದವಿಯನ್ನು ಪಡಿತಾರೆ. ಚಲನಚಿತ್ರಗಳಿಗೆ ಬರೋದಕ್ಕಿಂತ ಮುಂಚೆ ರಂಗಭೂಮಿಯಲ್ಲಿ ಸಕ್ರಿಯವಾಗಿ ಕಲಾವಿದರಾಗಿ ಇವರು ತಮ್ಮ ನಟನೆಯಲ್ಲಿ ತರಬೇತಿಯನ್ನು ಪಡೆದಿರ್ತಾರೆ. ಹಾಗೆ ವೃತ್ತಿ ಜೀವನಕ್ಕೆ ಪಾದಾರ್ಪಣೆ ಮಾಡಿದ್ದು ಅಂದರೆ 2007 ತೆರೆ ಕಂಡಂತಹ ಆ ದಿನಗಳು ಚಲನಚಿತ್ರ ಇವರಿಗೆ ಒಂದು ರೀತಿಯ ಐಡೆಂಟಿಟಿನ ತಂದುಕೊಡುತ್ತೆ ಅಂತ ಹೇಳ್ಬೋದು. ಹಾಗೆ ಇವರು ನಟಿಸಿದಂತಹ ಪ್ರಮುಖ ಚಿತ್ರಗಳಲ್ಲಿ ಸಿದ್ಲಿಂಗು, ಲೂಸಿಯಾ, KGF, ಕಾಂತಾರ, ಜೋಶ್, ದೃಶ್ಯ ಮತ್ತು ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಚಲನಚಿತ್ರಗಳು ಕೂಡ ಒಂದಾಗಿವೆ. ಈಗ ಕೇಳಿ ದೃಶ್ಯ ಚಲನಚಿತ್ರದಿಂದ ಶರೀತ್ ಅವರ ಗಾಯನದಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಇಳಯರಾಜ ಅವರ ಸಂಗೀತ ಸಂಯೋಜನೆ ಇರುವಂತಹ ಒಂದು ಗೀತೆ.

ತಮ್ಮ ಕಲಾತ್ಮಕವಾದಂತಹ ನಟನೆಯಿಂದ ಹತ್ತು ಹಲವು ಪಾತ್ರಗಳಿಗೆ ಜೀವ ತುಂಬಿರುವಂತಹ ಈ ಒಬ್ಬ ಕನ್ನಡದ ಬಹುಬೇಡಿಕೆಯ ಕಲಾವಿದ ಅಚ್ಯುತ್ ಕುಮಾರ್ ಅವರು ತಮ್ಮ ಅಭೂತಪೂರ್ವ ನಟನೆಗಾಗಿ ಎರಡು ಬಾರಿ ರಾಜ್ಯ ಪ್ರಶಸ್ತಿಯನ್ನು ಮತ್ತೆ ಮೂರು ಬಾರಿ ಫಿಲ್ಮ್ಫೇರ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಈಗ ಕೇಳಿ ಕಾಂತಾರ ಚಲನಚಿತ್ರದಿಂದ ವೆಂಕಟೇಶ್ ಡಿಸಿ ಅವರ ಗಾಯನ, ತ್ರಿಲೋಕ್ ತ್ರಿವಿಕ್ರಮ ಅವರ ಸಾಹಿತ್ಯ, ಅಜನೀಶ್ ಲೋಕನಾಥ್ ಬಿ ಅವರ ಸಂಗೀತ ಸಂಯೋಜನೆಯಿರುವಂತಹ ಗೀತೆ.

ಆ ದಿನಗಳು ಚಿತ್ರದ ಆಯಲ್ ಕುಮಾರ ಪಾತ್ರ ಇವ್ರಿಗೆ ಸ್ವಲ್ಪ ಮಟ್ಟಿನ ಜನಪ್ರಿಯತೆಯನ್ನ ತಂದ್ಕೊಡುತ್ತೆ. ನಂತರ ಮೊಗ್ಗಿನ ಮನಸ್ಸು, ಜೋಶ್, ನಾನು, ನನ್ನ ಕನಸು, ಮನಸಾರೆ, ರಾಜಧಾನಿ ಲೈಫ್, ಇಷ್ಟೇನೆ ಸಿದ್ಲಿಂಗು ಡ್ರಾಮಾ ಸೇರಿದಂತೆ ಹಲವಾರು ವೈವಿಧ್ಯಮಯ ಚಿತ್ರಗಳಲ್ಲಿ ವಿವಿಧ ಪಾತ್ರಗಳಲ್ಲಿ ತಮ್ಮ ನಟನೆಯನ್ನ ಪ್ರದರ್ಶಿಸ್ತಾರೆ. ಇನ್ನು ಕಿರುತೆರೆಗಳಲ್ಲೂ ಕೂಡ ಇವರು ತಮ್ಮ ಅಭಿನಯದ ಮೂಲಕ ಎಲ್ಲರ ಮನಸ್ಸನ್ನು ತಲುಪಿದ್ದಾರೆ. ರಂಗಭೂಮಿಯಲ್ಲಿ ಸಕ್ರಿಯರಾಗಿದ್ದಾಗ ಗಿರೀಶ್ ಕಾಸರವಳ್ಳಿ ಅವರ ಎಸ್ ಎಲ್ ಭೈರಪ್ಪನವರ ಕಾದಂಬರಿ ಆಧಾರಿತವಾದಂತಹ ಒಂದು ಗೃಹಭಂಗ ಎಂಬ ಧಾರಾವಾಹಿಯಲ್ಲೂ ಕೂಡ ಇವರು ನಟಿಸಿದರು. ನಂತರ ಮೂಡಲ್ಮನೆ, ಪ್ರೀತಿ ಇಲ್ಲದ ಮೇಲೆ ಮುಂತಾದ ಸೀರಿಯಲ್ಗಳಲ್ಲಿ ನಟಿಸಿ ತಮ್ಮ ಅಭಿನಯದ ಪ್ರೌಢಿಮೆಯನ್ನು ಇವರು ಪಡೆದಿದ್ದಾರೆ ಅಂತ ಹೇಳ್ಬೋದು. ಈಗ ಕೇಳಿ ಮಿಸ್ಟರ್ ಅಂಡ್ ಮಿಸಸ್ ರಾಮಚಾರಿ ಚಲನಚಿತ್ರದಿಂದ ರಾಜೇಶ್ ಕೃಷ್ಣನವರ ಧ್ವನಿಯಲ್ಲಿ ಗೌಸ್ಪೀರ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಲೂಸಿಯಾ ಚಲನಚಿತ್ರದಿಂದ ಈ ಒಂದು ಗೀತೆನ ಆಲಿಸಿದ್ರಿ. 2013 ತೆರೆಕಂಡಂತಹ ಈ ಒಂದು ಚಿತ್ರದಲ್ಲಿ ನೀನಾಸಂ ಸತೀಶ್ ಮತ್ತು ಶ್ರುತಿ ಹರಿಹರನ್, ಹಾರ್ದಿಕ ಶೆಟ್ಟಿ ಹಾಗೆ ನಮ್ಮ ಅಚ್ಯುತ್ ಕುಮಾರ್ ಅವರು ಕೂಡ ಈ ಒಂದು ಚಲನಚಿತ್ರದಲ್ಲಿ ಅಭಿನಯವನ್ನ ಮಾಡಿದ್ರು ಅಂತ ಹೇಳ್ಬೋದು. ಈಗ ಕೇಳಿದಂತಹ ಒಂದು ಗೀತೆಗೆ ಅನನ್ಯ ಭಟ್ ಮತ್ತು ಉದಿತ್ ಹರಿತಾಜ್ ಅವರ ಧ್ವನಿ ಇತ್ತು. ರಘುಶಾಸ್ತ್ರಿ ಅವರ ಸಾಹಿತ್ಯ ಮತ್ತು ಪೂರ್ಣಚಂದ್ರ ತೇಜಸ್ವಿ ಎಸ್ ವಿ ಅವರ ಸಂಗೀತ ಸಂಯೋಜನೆ ಇತ್ತು. ಹಾಗೆ ಈ ಒಂದು ಚಲನಚಿತ್ರದ ಅಭಿನಯಕ್ಕಾಗಿ ಅಚ್ಯುತ್ ಕುಮಾರ್ ಅವರಿಗೆ ಫಿಲ್ಮ್ ಫೇರ್ ಪ್ರಶಸ್ತಿ ಕೂಡ ಬಂದಿದೆ ಅಂತ ಹೇಳ್ಬೋದು. ಹಾಗೆ ಕನ್ನಡ ಮಾತ್ರ ಅಲ್ಲದೆ ತಮಿಳು ಚಿತ್ರಗಳಲ್ಲಿ ಕೂಡ ಇವರು ನಟನೆಯನ್ನು ಮಾಡಿದ್ದಾರೆ. ಹಾಗೆ ಕೆಲವು ತೆಲುಗು ಚಿತ್ರಗಳಲ್ಲೂ ಕೂಡ ತಮ್ಮ ಅಭಿನಯವನ್ನು ಪ್ರದರ್ಶಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗ ಕೇಳಿ ಮತ್ತೊಂದು ಸುಂದರ ಗೀತೆ, ಅವಿನಾಶ್ ಚೆಬ್ಬಿ ಅವರ ಧ್ವನಿಯಲ್ಲಿ, ಅನೂಪ್ ಸೀಲಿನ್ ಅವರ ಸಂಗೀತ ಸಂಯೋಜನೆ ಮತ್ತು ಅರಸು ಅಂತಾರೆ ಅವರ ಸಾಹಿತ್ಯವಿರುವಂತಹ ಗೀತೆ ಸಿದ್ಲಿಂಗು ಚಲನಚಿತ್ರದಿಂದ.

ಈಗ ಕೇಳಿ ಮೊಗ್ಗಿನ ಮನಸ್ಸು ಚಲನಚಿತ್ರದಿಂದ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ, ಶಶಾಂಕ್ ಅವರ ಸಾಹಿತ್ಯ, ಮನೋಮೂರ್ತಿಯವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ನಮಸ್ತೆ ಎಲ್ಲ ಆತ್ಮೀಯ ಕೇಳಿದ್ರಿಗೆ ಶುಭ ಮಧ್ಯಾಹ್ನ. ಹಾಗೆ ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ದಿನದ ಕರೆಗೊಂದು ಹಾಡಿನಲ್ಲಿ ನಿಮ್ಮ ನೆಚ್ಚಿನ ಗೀತೆಯನ್ನ ಕರೆಯ ಮೂಲಕ ನೀವು ಆಲಿಸ್ಬೇಕಂದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಮ್ಮ ದೂರವಾಣಿ ಸಂಖ್ಯೆ 0802216125 ನಂಬರ್ ಮತ್ತೊಮ್ಮೆ 0802216125. ಈ ನಮ್ಮ ದೂರವಾಣಿ ಸಂಖ್ಯೆಗೆ ನಿಮ್ಮ ನೆಚ್ಚಿನ ಗೀತೆ ಯಾವುದು ಅಂತ ಹೇಳಿ

ಆಲಿಸ್ಲಿಕ್ಕೆ ಕರೆ ಮಾಡಿ ನಿಮ್ಮ ನೆಚ್ಚಿನ ಗೀತೆನ ನಮ್ಮ ಆಕಾಶವಾಣಿಯ ವಿವಿಧ ಭಾರತಿಯಲ್ಲಿ ಆಲಿಸ್ಬಹುದು. ಆಲಿಸೋದಕ್ಕಿಂತ ಮುಂಚೆ ಒಂದು ಗೀತೆ ಪ್ರಸಾರ ಆಗ್ತಿದೆ, ಆ ಗೀತೆಯ ಪ್ರಸಾರದ ಅವಧಿಯಲ್ಲಿ ನೀವು ಕರೆಯನ್ನು ಮಾಡಬಹುದು.

0: ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ಈಗ. ಸರ್ ನಮಸ್ತೆ.
1: ನಮಸ್ತೆ ಮೇಡಮ್.
0: ಸರ್ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ?
1: ಮೇಡಮ್ ನಾನು ಬೆಳಗಾವ್ ಡಿಸ್ಟ್ರಿಕ್ ಇಂದ ಮಾತಾಡೋದ್ರಿ, ವಿಠಲ್ ಕುಬೇಂದ್ರ ಕಾಮ್ಕರ್ ಅಂತ.
0: ಓಕೆ, ಯಾವ ಒಂದು ಚಲನಚಿತ್ರದ ಗೀತೆಗಾಗಿ ಇಂದು ಕರೆ ಮಾಡಿದ್ದೀರಾ ಸರ್?
1: ಮೇಡಮ್ ನಾನು ಒಂದು ಶಂಕರ್ ಮೇಗ ಒಂದು ಹಾಡಿದ್ದಿಲ್ಲ.
0: ಯಾವ್ದು ಸರ್?
1: ಆದ್ರೂ ನಾ ತೀರ ಆಗಲೇನೋ ನಿಮ್ಮ ಇಬ್ಬನಿ ಆಗಲೇ ಅಂತ ಹಾಡಿದ್ರು ಮೇಡಮ್. ರೀ
0: ನಾ ತೀರ ಆಗಲಿನ ಯಾವ ಚಿತ್ರ ಇದು?
1: ಶಂಕರ್ ನಾಗ ಮೇಡಮ್. ಸರ್
0: ಓಕೆ ಓಕೆ ಸರ್. ಮತ್ತೆ ನೀವೇನ್ ಮಾಡ್ಕೊಂಡಿದ್ದೀರಾ?
1: ಏನಿಲ್ಲ ಮೇಡಮ್, ನಾನು ಎಕ್ಸರ್ಸ್ ಒಂದ್ 20 ವರ್ಷ ಡ್ಯೂಟಿ ಮಾಡಿ ಬಂದ್ರೆ ಆರ್ಮಿಯಲ್ಲಿ.
0: ಆಕಾಶವಾಣಿನ ಕೇಳಿಸ್ಕೊತಾ ಇರ್ತೀರಾ ಸರ್
1: ದಿವಸ? ಮೇಡಮ್ ಅದಕ್ಕೆ ಕೇಳ್ಕೊಂತ ನಾ ಕೆಲಸ ಮಾಡ್ತಿದ್ದೀನಿ. ಇಲ್ಲಿ ನಮ್ದು ಪಾರ್ಲಮ್ ಮಗ್ ಇದೆಯಾ? ಪಾರ್ಲಮ್ ಮಗ್ ಅದ್ರ ಎಳಿ ನಾವ ಸುತ್ತ ಕೊಡ್ತವ್ರಿ.
0: ಓಕೆ ಸರ್.
1: ಈ ಸೀರಿಯಲ್ ನಾವ ದಡಿ ಬರ್ತಲ್ಲ ದಡಿ ಬಾರ್ಡರ್ ಬಾರ್ಡರ್ ಆ ಬಾರ್ಡರ್ ದಾರ ಸುತ್ತ ಕೊಡ್ತಾರೆ ಮೇಡಮ್ ಅವ್ರಿ.
0: ಓಕೆ ಸರ್, ಆಕಾಶವಾಣಿಗೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ನೆಚ್ಚಿನ ಗೀತೆ ಇದೀಗ ಪ್ರಸಾರ ಆಗ್ತಿದೆ, ಆಲಿಸಬಹುದು ಸರ್.
1: ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್.
0: ಥ್ಯಾಂಕ್ ಯು ಸರ್.

0: ನಮಸ್ತೆ ಮ್ಯಾಮ್.
1: ನಮಸ್ತೆ ಮೇಡಮ್.
0: ಹೇಳಿ, ಎಲ್ಲಿಂದ ಕರೆ ಮಾಡಿದ್ದೀರಾ?
1: ವಿಜಯನಗರಿಂದ.
0: ಓಕೆ, ಯಾವ ಒಂದು ಗೀತೆಯನ್ನ ನಾವು ಪ್ರಸಾರ ಮಾಡಬೇಕಾಗಿತ್ತು? ನಿಮ್ಮ ಹೆಸರೇನು?
1: ನನ್ನ ಹೆಸರು ಭಾಗ್ಯಮ್ಮ.
0: ಓಕೆ, ಯಾವ ಗೀತೆ ಪ್ರಸಾರ ಮಾಡಬೇಕಾಗಿತ್ತು ಮ್ಯಾಮ್?
1: ಅಪ್ಪು ಫಿಲಮ್ ಹಾಕಿ ಮೇಡಮ್.
0: ಓಕೆ, ಅಪ್ಪು ಚಲನ ಅಪ್ಪು ನಟಿಸಿರುವಂತ ಯಾವುದೇ ಚಿತ್ರ ಆದ್ರೂ ಪರವಾಗಿಲ್ವಾ? ಆಕಾಶವಾಣಿನ ಕೇಳಿಸ್ಕೊತಾ ಇರ್ತೀರಾ ಮ್ಯಾಮ್ ಪ್ರತಿನಿತ್ಯ?
1: ಹೌದು ಮೇಡಮ್, ಲೈನ್ ಸಿಗೋದೆ ಕಷ್ಟ ಆಗ್ಬಿಟ್ಟಿದೆಯಲ್ಲ.
0: ಏನ್ ಮಾಡ್ಕೊಂಡಿದ್ದೀರಾ ನೀವು? ಹೌದಾ, ಓಕೆ ಮ್ಯಾಮ್, ಆಕಾಶವಾಣಿಗೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಈಗ ಕೇಳಿ, ಅಭಿನಯ ಚಲನಚಿತ್ರದಿಂದ ಈ ಒಂದು ಗೀತೆ, ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯ ಈ ಗೀತೆಗಿದೆ, ಗುರುಕಿರಣ್ ಅವರ ಸಂಗೀತ ಸಂಯೋಜನೆ ಇದೆ.

0: ನಮಸ್ತೆ ಮ್ಯಾಮ್.
1: ನಮಸ್ತೆ.
0: ನಿಮ್ಮ ಹೆಸರೇನು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ?
1: ನಾನು ಯಲಹಂಕದಿಂದ ನಾಗರತ್ನ ಮೇಡಮ್.
0: ಓಕೆ, ಯಾವ ಒಂದು ಗೀತೆಯನ್ನು ಪ್ರಸಾರ ಮಾಡಬೇಕಾಗಿತ್ತು ಇವತ್ತು?
1: ನನಗೆ ಗಾಳಿ ಮಾತು ಚಿತ್ರದಿಂದ ಒಮ್ಮೆಯಿಂದ ಕಣ್ತುಂಬ ನೋಡುವ ಆಸೆ.
0: ಖಂಡಿತ, ಆ ಒಂದು ಗೀತೆಯನ್ನ ಪ್ರಸಾರ ಮಾಡ್ತೀವಿ. ಹಾಗೆ ಆಕಾಶವಾಣಿನ ಪ್ರತಿನಿತ್ಯ ಕೇಳ್ತಾ ಇರ್ತೀರಾ?
1: ಮೇಡಮ್ ಕೇಳ್ತಾನೆ, ಕೆಲಸ ಮಾಡೋದು ಕೇಳ್ತಾನೆ, ಅಡುಗೆ ಮಾಡೋದು ಎಲ್ಲ ಆಕಾಶವಾಣಿ ಕೇಳ್ತಾನೆ ಮಾಡ್ತಾ ಇದೀವಿ. ಇವಾಗ ಈ ಒಂದು ಹಾಡನ್ನ ನಮ್ಮ ಅಕ್ಕ ನಮ್ಮ ಅವನಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀವಿ.
0: ಸರಿ ಮ್ಯಾಮ್, ಖಂಡಿತ ಆ ಗೀತೆಯನ್ನ ಪ್ರಸಾರ ಮಾಡ್ತೀವಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
1: ಧನ್ಯವಾದ.
0: ಈಗ ಕೇಳಿ ಗಾಳಿ ಮಾತು ಚಲನಚಿತ್ರದಿಂದ ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಚಿರುದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

0: ಹಾಗೆಯೇ ಇದೀಗ ನಮಗೆ ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ಯಾರು ಕಾಲ್ ಮಾಡಿದ್ದಾರೆ, ಹಾಗೆ ಯಾವ ಒಂದು ಗೀತೆಗೆ ಕಾಲ್ ಮಾಡಿದ್ದಾರೆ ಕೇಳೋಣವಾ? ಮ್ಯಾಮ್ ನಮಸ್ತೆ.
1: ನಮಸ್ತೆ ರೀ.
0: ಎಲ್ಲಿಂದ ಕರೆ ಮಾಡ್ತಿದ್ದೀರಾ, ನಿಮ್ಮ ಹೆಸರೇನು ಮ್ಯಾಮ್?
1: ನಾವು ಹುಬ್ಳಿ ಕೇಶವಪುರದಿಂದ ಕರೆ ಮಾಡ್ತಾ ಇದ್ದೀವಿ.
0: ಓಕೆ.
1: ಅಂತ ಅಂತ.
0: ಹಾ ಮ್ಯಾಮ್, ಯಾವ ಒಂದು ಗೀತೆಯನ್ನ ಪ್ರಸಾರ ಮಾಡಬೇಕಾಗಿತ್ತು?
1: ಅಮೃತವರ್ಷಿಣಿಯಿಂದ ಯಾವ್ದಾದ್ರು ಹಾಡನ್ನು ಪ್ರಸಾರ ಮಾಡಿ.
0: ಓಕೆ, ಖಂಡಿತ ಪ್ರಸಾರ ಮಾಡ್ತೀವಿ. ಹಾಗೆ ಹೇಳಿ ಮ್ಯಾಮ್, ನೀವು ಏನ್ ಮಾಡ್ಕೊಂಡಿದ್ದೀರಾ?
1: ಚೆನ್ನಾಗಿದೆ ಮೇಡಮ್.
0: ಥ್ಯಾಂಕ್ ಯು.
1: ಹೌಸ್ ವೈಫ್.
0: ಹೌಸ್ ವೈಫ್
1: ಮನೆಯಲ್ಲೇ ಇರೋದ್ರಿ.
0: ಓಕೆ. ಆಕಾಶವಾಣಿಯನ್ನ ಬೆಳಗ್ಗೆ ಆನ್ ಮಾಡಿದ್ರೆ
1: ಎಲ್ಲಾನು ಪ್ರೋಗ್ರಾಮ್ ಕೇಳ್ತಾ ಇರ್ತೀನಿ. ತುಂಬಾ ಚೆನ್ನಾಗಿದಾವ್ರಿ. ಈಗ ಮೊನ್ನೆ ಮ್ಯಾರಥಾನ್ ಇತ್ತಲ್ಲ, ಅದು ಅಲ್ಲಿ ಎಲ್ಲಾ ಇದು ಆರ್ಜೆಗಳು ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡ್ವಿ.
0: ಖುಷಿ ಆಯ್ತಾ ಮ್ಯಾಮ್?
1: ಅದು ಖುಷಿ ಆಯ್ತ್ರಿ. ಅವ್ರ ಮಂಜುಳಾ ಅಶ್ವಿನ್ ಮೇಡಮ್ ತುಂಬಾ ಬಹಳ ಪರಿಚಯ.
0: ಓಕೆ.

0: ಓಕೆ ಮ್ಯಾಮ್, ಹೀಗೆ ನಮ್ಮ ಆಕಾಶವಾಣಿಯನ್ನ ಆಲಿಸ್ತಾ ಇರಿ, ಹಾಗೆ ಈ ಸಂತೋಷದ ಜೊತೆ ಸದಾ ನಿಮ್ಮ ಜೊತೆ
1: ಮೇಡಮ್ ಎಲ್ಲಾ ಕಾರ್ಯಕ್ರಮಗಳನ್ನ.
0: ಓಕೆ, ಧನ್ಯವಾದಗಳು ಮ್ಯಾಮ್ ಕರೆ ಮಾಡಿದ್ದಕ್ಕಾಗಿ. ಈಗ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ದೇವ ಅವರ ಸಂಗೀತ ಸಂಯೋಜನೆ ಇರುವಂತಹ ಒಂದು ಗೀತೆ ಅಮೃತ ವರ್ಷಿಣಿ ಚಲನಚಿತ್ರದಿಂದ.

0: ನಾವು ನೋಡಿ ಸ್ವಾಮಿ, ನಾವ್ ಇರೋದೇ ಹೀಗೆ ಚಿತ್ರದಿಂದ ಮೇಡಮ್.
1: ಹಾ ಸರ್.
0: ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಮತ್ತೊಂದ್ ಮೇಡಮ್.
1: ಹಾ ಖಂಡಿತ, ಆ ಒಂದು ಗೀತೆನ ಪ್ರಸಾರ ಮಾಡಿ.
0: ಹಲೋ ಮೇಡಮ್, ಮೇಡಮ್ ಒಂದ್ ನಿಮಿಷ, ನನ್ನ ಮುದ್ದಿನ ಮಡದಿಗೆ 36ನೇ ವರ್ಷದ ವಿವಾಹ ವಾರ್ಷಿಕೋತ್ಸವ ಶುಭಾಶಯಗಳನ್ನ ಹೇಳ್ಬೇಕಿತ್ತು ಮೇಡಮ್.
1: ಹಾ ಶುಭಾಶಯಗಳು ಸರ್, ಹಾಗೆ ಆಕಾಶವಾಣಿಗೆ ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮ ನಿಮ್ಮ ನೆಚ್ಚಿನ ಗೀತೆಯನ್ನ ಆಲಿಸ್ಲಿಕ್ಕೆ ಮಾತ್ರ ಆಗಿರುತ್ತೆ. ಧನ್ಯವಾದಗಳು ಸರ್.
0: ಥ್ಯಾಂಕ್ ಯು ಮೇಡಮ್.
1: ಈಗ ಕೇಳಿ ನೋಡಿ ಸ್ವಾಮಿ, ನಾವಿರೋದು ಹೀಗೆ ಚಲನಚಿತ್ರದಿಂದ ಭೀಮಸೇನ್ ಜೋಶಿಯವರ ಧ್ವನಿಯಲ್ಲಿ ಪುರಂದರದಾಸರ ರಚನೆ, ಜಿ ಕೆ ವೆಂಕಟೇಶ್ವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

0: ನಮಸ್ತೆ ಮೇಡಮ್.
1: ಸರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಿಮ್ಮ ಹೆಸರೇನು?
0: ಮಂಜಪ್ಪ ಅಂತ, ಯಲಂಕ ನ್ಯೂಟೋನಿಂದ ಮಾತಾಡ್ತಿದ್ದೀನಿ.
1: ಓಕೆ ಸರ್, ಯಾವ ಒಂದು ಗೀತೆಗಾಗಿ ಕರೆ ಮಾಡಿದ್ದೀರಾ?
0: ಹೆಣ್ಣಿನ ಕೂಗು ಚಿತ್ರದ ನಿನ್ನ ಮುರುಳಿ ಗಾನ ಕೇಳಿ ಬಂದೆ ಕೃಷ್ಣ ಅಂತ.
1: ಖಂಡಿತ ಸರ್, ಆ ಗೀತೆನ ಪ್ರಸಾರ ಮಾಡ್ತೀವಿ. ಪ್ರತಿನಿತ್ಯ ನೀವು ಆಕಾಶವಾಣಿನ ಕೇಳಿಸ್ಕೊತಾ ಇರ್ತೀರಾ?
0: ಖಂಡಿತ ಕೇಳ್ತೇವೆ, ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ ರಾತ್ರಿ 11 ಗಂಟೆವರೆಗೂ ಕೇಳ್ತಾ ಇರ್ತೀವಿ.
1: ಯಾವ ಕಾರ್ಯಕ್ರಮಗಳು ನಿಮ್ಗೆ ಇಷ್ಟ ಆಗುತ್ತೆ ಸರ್?
0: ನಮ್ಗೆ ತುಂಬಾ ಇಷ್ಟ ಆಗೋದು ಓಲ್ಡ್ ಇಸ್ ಗೋಲ್ಡ್ ಮೇಡಮ್.
1: ಓಕೆ ಓಕೆ ಸರ್,
0: ಓಲ್ಡ್ ಇಸ್ ಗೋಲ್ಡ್ ಇಷ್ಟ ಆಗುತ್ತೆ. ಆಮೇಲೆ
1: ಓಕೆ ಸರ್, ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು. ನಿಮ್ಮ ನೆಚ್ಚಿನ ಗೀತೆನ ಇದೀಗ ಪ್ರಸಾರ ಮಾಡಲಾಗುತ್ತೆ. ಈಗ ಕೇಳಿ, ಹೆಣ್ಣಿನ ಕೂಗು ಚಲನಚಿತ್ರದಿಂದ ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಚಿವುದಯ ಶಂಕರ್ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

0: ನಮಸ್ತೆ.
1: ನಮಸ್ತೆ ಮೇಡಮ್.
0: ಸರ್ ಹೇಳಿ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಿಮ್ಮ
1: ಮಾದಪ್ಪ ಮೇಡಮ್, ಕಮಂಡಲ ಗೊಂದಿ ಜಗೂರ್ ತಾಲೂಕಿಂದ.
0: ಹಾ ಸರ್ ಹೇಳಿ, ಯಾವ ಒಂದು ಗೀತೆಯ ಪ್ರಸಾರವನ್ನು
1: ಮೇಡಮ್? ಸೈನಿಕ ಚಿತ್ರದಿಂದ ಮಳೆಬಿಲ್ಲೆ ಮಳೆಬಿಲ್ಲೆ ಅಂತಿದೆಲ್ಲ ಮೇಡಮ್.
0: ಹಾ ಸರ್,
1: ಆ ಸಾಂಗ್ ಮೇಡಮ್.
0: ಅದೇ ಗೀತೆಯನ್ನ ಯಾಕೆ ಹೇಳ್ತಾ ಇದೀರಾ ಸರ್? ಅಷ್ಟು
1: ಇಷ್ಟ? ಇದು ತುಂಬಾ ದಿನ ಆಯ್ತು ಮೇಡಮ್, ಪ್ರಸಾರ ಆಗಿದಿಲ್ಲ, ಅದಕ್ಕೋಸ್ಕರ ಮೇಡಮ್ ಕೇಳಿದೆ.
0: ಸರ್ ಖಂಡಿತ. ನೀವೇನ್ ಮಾಡ್ಕೊಂಡಿದೀರಾ ಸರ್?
1: ಮೇಡಮ್ ನಾವು ರೈತರು ಇದೀವಿ ಮೇಡಮ್.
0: ರೈತರ ಏನೇನ್ ಬೆಳಿತಿದೀರಾ ಸರ್?
1: ನಾವು ಶೇಂಗಾ, ಸೂರ್ಯಕಾಂತಿ, ಮೆಕ್ಕೆಜೋಳ, ತೊಗರಿ ಬಿತ್ತು ಮೇಡಮ್, ಕಡಲೆ.
0: ಓಕೆ ಸರ್, ಮಳೆ ಆಗಿದೆಯಾ ನಿಮ್ಮ ಸೈಡ್?
1: ಮಳೆ ರಾತ್ರಿ ಸ್ವಲ್ಪ ಬಂದೋಗಿದೆ ಮೇಡಮ್.
0: ಹಾ ಓಕೆ ಸರ್,
1: ಒಂದು ಅರ್ಧ ಗಂಟೆ ಮಳೆ ಆಗಿದೆ ರಾತ್ರಿ. ಹಾಗಾಗಿ ಸ್ವಲ್ಪ ಇವತ್ತು ವಾತಾವರಣ ತಂಪಿದೆ, ಆದ್ರೂ ಬಿಸಿಲು ಜಾಸ್ತಿ ಇದೆ.
0: ನಿಮ್ಮ ಕೆಲಸದ ನಡುವೆ ನಮ್ಮ ಆಕಾಶವಾಣಿನು ಕೂಡ ಕೇಳಿಸ್ಕೊತೀವಿ.
1: ಹೌದು ಮೇಡಮ್, ಹೌದು ಮೇಡಮ್, ಕೆಲಸ ಮಾಡ್ಕಂತ ಕೇಳ್ತಾ ಇರ್ತೀವಿ.
0: ಸರಿ ಸರ್, ಆಕಾಶವಾಣಿಗೆ ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು.
1: ಥ್ಯಾಂಕ್ ಯು ಮೇಡಮ್.
0: ಈಗ ಕೇಳಿ ಸೈನಿಕ ಚಲನಚಿತ್ರದಿಂದ ಹರಿಣಿ ಅವರ ಧ್ವನಿಯಲ್ಲಿ ಕೆ ಕಲ್ಯಾಣ್ ಅವರ ಸಾಹಿತ್ಯ, ದೇವ ಅವರ ಸಂಗೀತ ಸಂಯೋಜನೆ ಇರುವಂತಹ ಒಂದು ಗೀತೆ.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ನಮಸ್ತೆ.
2: ನಮಸ್ಕಾರ ಮೇಡಮ್.
1: ಸರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಿಮ್ಮ ಹೆಸರೇನು ಸರ್?
2: ಮೇಡಮ್, ನಮ್ಮ ಹೆಸರು ಬೋಪ ವೆಂಕಟೇಶ್ ಅಂತ. ಬೋಧನಹೊಸಳ್ಳಿಯಿಂದ ಕರೆ ಮಾಡ್ತಾ ಇದ್ರಿ ಮೇಡಮ್.
1: ಓಕೆ, ಏನ್ ಮಾಡ್ಕೊಂಡಿದ್ದೀರಾ ಸರ್ ನೀವು?
2: ಮೇಡಮ್, ಸರ್ಕಾರಿ ಶಾಲಾ ಶಿಕ್ಷಕರು.
1: ಓಕೆ, ಯಾವ ಒಂದು ಗೀತೆಗಾಗಿ ಇಂದು ಕರೆ ಮಾಡಿದ್ದೀರಾ ಸರ್? ಯಾವ ಗೀತೆಯನ್ನ ಪ್ರಸಾರ ಮಾಡ್ಬೇಕು?
2: ಮೇಡಮ್, ಇವತ್ತು ರಾಷ್ಟ್ರೀಯ ತಂತ್ರಜ್ಞಾನದ ದಿನ ಇದೆ. ಅದರ ಒಂದು ಸ್ಮರಣೆಗೋಸ್ಕರ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಚಿಕ್ಕಮ್ಮ ಫಿಲಮ್,
1: ಆ
2: ಚಿಕ್ಕಮ್ಮ ಫಿಲಮ್ ಅಲ್ಲಿ ಕಾಯಕವೇ ಕೈಲಾಸಕ್ಕೆ
1: ಹಿರಣ್ಣ
2: ದಯಮಾಡಿ ಪ್ರಸಾರ ಮಾಡಿ ಮೇಡಮ್.
1: ಖಂಡಿತ ಆಗಿತ್ತೇನೆ, ಪ್ರಸಾರ ಮಾಡ್ತೀವಿ. ಕರೆ ಮಾಡೋದಕ್ಕಾಗಿ ಧನ್ಯವಾದಗಳು ಸರ್.
2: ಓಕೆ, ಧನ್ಯವಾದಗಳು ಮೇಡಮ್.
1: ಈಗ ಕೇಳಿ, ಚಿಕ್ಕಮ್ಮ ಚಲನಚಿತ್ರದಿಂದ ಎಲ್ ಆರ್ ಈಶ್ವರಿ, ಪಿತಾಪುರಂ ನಾಗೇಶ್ವರ ರಾವ್ ಅವರ ಒಂದು ಧ್ವನಿಯಲ್ಲಿ, ಆರ್ ಎನ್ ಜಯ ಗೋಪಾಲ್ ಅವರ ಸಾಹಿತ್ಯ, ರಮೇಶ್ ನಾಯ್ಡು ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

0: ನಮ್ಮ ಬಸವಣ್ಣ ಅವರಂತೆ ಬಾಳಿದರೆ ಸುಖವಲ್ಲ ಬಲು ಸುಖವಲ್ಲ.
1: ನಮಸ್ತೆ.
2: ನಮಸ್ತೆ ಮೇಡಮ್.
1: ಸರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಿಮ್ಮ ಹೆಸರೇನು ಸರ್?
2: ನಾನು ಗುಲ್ಬರ್ಗ್ನಿಂದ ಮಾತಾಡ್ತಾ ಇದ್ದೀನಿ ಮೇಡಮ್ ಅವರೇ.
1: ನಿಮ್ಮ ಹೆಸರು ಸರ್?
2: ನಮ್ಮ ಹೆಸರು ರಾಜೇಂದ್ರ ಪೊದ್ದಾರ್ ಅಂತಂದು.
1: ಓಕೆ, ಯಾವ ಒಂದು ಗೀತೆಯನ್ನ ಪ್ರಸಾರ ಮಾಡಬೇಕಾಗಿತ್ತು ಸರ್? ಖಂಡಿತ, ಆ ಒಂದು ಚಿತ್ರದ ಗೀತೆಯನ್ನ ಪ್ರಸಾರ ಮಾಡ್ತೀವಿ. ಪ್ರತಿನಿತ್ಯ ಆಕಾಶವಾಣಿನ ಕೇಳಿಸ್ಕೊಳ್ತಾ ಇರ್ತೀರಾ?
2: ಬೆಳಗ್ಗೆ ನಿಮ್ದು ಭಕ್ತಿ ಗೀತೆ ಕೂಡ ನಾಗೋಪಾಸನೆ ಕಾರ್ಯಕ್ರಮ ಎಲ್ಲ ಬೆಳಗ್ಗೆ 6 ಗಂಟೆಯಿಂದ ಕೇಳ್ತಾ ಇರ್ತೀನಿ ಮೇಡಮ್ ಅವ್ರೆ.
1: ಓಕೆ ಸರ್, ಓಕೆ. ಈಗ ಆಕಾಶವಾಣಿನ ಕೇಳ್ತಾ ಇರಿ. ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು ಸರ್.
2: ಎಲ್ಲ ಬಹಳ ಸಂತೋಷ ಮೇಡಮ್ ಅವ್ರೆ. ಆದ್ರೆ ನಿಮ್ಗೊಂದು ನಾನು ಕ್ವಶನ್ ಕೇಳಿದ್ರೆ ಮೇಡಮ್ ಅವ್ರೆ, ಒಂದು 15 ಡೇಸ್ ಬಿಫೋರ್ ನಾನು.
1: ಖಂಡಿತ ನಿಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಗುತ್ತೆ ಸರ್. ಈಗ ಇದು ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಗೀತೆಯನ್ನ ನಾವಿಲ್ಲಿ ಪ್ರಸಾರ ಮಾಡಬಹುದು. ಓಕೆನಾ?
2: ಓಕೆ ಓಕೆ
1: ಓಕೆ. ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕಾಗಿ. ಈಗ ಕೇಳಿ, ಎಸ್ ಜಾನಕಿ ಅವರ ಗಾಯನದಲ್ಲಿ ನಾನಿನ್ನ ಬಿಡಲಾರೆ ಚಲನಚಿತ್ರದಿಂದ, ಚಿ ಉದಯ್ ಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

0: ಸಮಯ ಆಗ್ತಿದೆ 1 ಗಂಟೆ. ಈಗ ಕೇಳಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಸೋಮನಾಥ ಅಮೃತ ಪರ್ವದ ಆಚರಣೆಯಲ್ಲಿ ಭಾಗವಹಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಗುಜರಾತ್ನ ಪ್ರಭಾಸ್ ಪಠಾಣ್ಗೆ ಆಗಮಿಸಿದ್ದು ಹಮೀರ್ಜಿ ಗೋಹಿಲ್ ವೃತ್ತದವರೆಗೆ ರೋಡ್ ಶೋ ನಡೆಸಿದರು. ಸೋಮನಾಥ ದೇವಾಲಯ ಪುನರ್ ನಿರ್ಮಾಣಕ್ಕೆ 75 ವರ್ಷಗಳಾಗಿರುವ ಹಿನ್ನೆಲೆ ಸೋಮನಾಥ ಸ್ವಾಭಿಮಾನ್ ಉತ್ಸವದ ಸಂದರ್ಭದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ದೇಶವಾಸಿಗಳಿಗೆ ಶುಭಾಶಯ ಕೋರಿದ್ದಾರೆ. ಇಂದು ರಾಷ್ಟೀಯ ತಂತ್ರಜ್ಞಾನ ದಿನ. ಈ ಹಿನ್ನೆಲೆಯಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ದೇಶವಾಸಿಗಳಿಗೆ ಶುಭಾಶಯ ಕೋರಿದ್ದಾರೆ. ಜಾಗತಿಕವಾಗಿ ನಡೆಯುತ್ತಿರುವ ಅನಿಶ್ಚಿತತೆಗಳನ್ನು ಗಮನದಲ್ಲಿಟ್ಟುಕೊಂಡು ಆಮದಾಗುವ ವಸ್ತುಗಳ ಮೇಲಿನ ವೆಚ್ಚವನ್ನು ಕಡಿಮೆ ಮಾಡುವಂತೆ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ನಾಗರಿಕರಿಗೆ ಮನವಿ ಮಾಡಿದ್ದಾರೆ. ನವದೆಹಲಿಯಲ್ಲಿಂದು ನಡೆದ ಸಿಐಐ ವಾರ್ಷಿಕ ವ್ಯವಹಾರ ಶೃಂಗಸಭೆಯನ್ನುದ್ದೇಶಿಸಿ ಅವರು ಮಾತನಾಡಿದರು. ಪ್ರಸಿದ್ಧ ಯಾತ್ರಾಸ್ಥಳವಾದ ಹನೂರು ತಾಲೂಕಿನ ಮಲೆ ಮಹದೇಶ್ವರ ಬೆಟ್ಟದಿಂದ ನಾಗಮಲೆಗೆ ತೆರಳುವಾಗ ಬೆಂಗಳೂರಿನ ಕಾಮಾಕ್ಷಿಪಾಳ್ಯದ ಹರ್ಷಿತ್ ಎಂಬ ಬಾಲಕ ಮೃತಪಟ್ಟ ಹಿನ್ನೆಲೆ ನಾಗಮಲೆಗೆ ಚಾರಣ ತೆರಳಲು ತಾತ್ಕಾಲಿಕ ನಿರ್ಬಂಧ ಹೇರಲಾಗಿದೆ. ಕೃಷಿ ಕ್ಷೇತ್ರದಲ್ಲಿ ಮಕ್ಕಳ ಬಳಕೆಯನ್ನು ತಡೆಗಟ್ಟುವ ಹಾಗೂ ಮಕ್ಕಳ ಶಿಕ್ಷಣ ಮತ್ತು ಸುರಕ್ಷತೆಗೆ ಆದ್ಯತೆ ನೀಡುವ ಉದ್ದೇಶದಿಂದ ಕೈಗೊಳ್ಳಲಾಗುತ್ತಿರುವ ಪ್ರಾಯೋಗಿಕ ಅಧ್ಯಯನಕ್ಕೆ ಬಾಗಲಕೋಟೆ ಜಿಲ್ಲೆಯನ್ನು ಆಯ್ಕೆ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ತಿಳಿಸಿದ್ದಾರೆ. ಹ್ಯಾಂಟಾ ವೈರಸ್ ಕಂಡುಬಂದಿರುವ ಕ್ರೂಸ್ ಅಡಗಿನಲ್ಲಿರುವ 2 ಭಾರತೀಯ ಪ್ರಜೆಗಳು ಸುರಕ್ಷಿತವಾಗಿದ್ದಾರೆ ಎಂದು ಸ್ಪೇನ್ನ ಮ್ಯಾಡ್ರಿಡ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ. ಹಿಮಾಚಲ ಪ್ರದೇಶದ ಚಂಬಾ ಜಿಲ್ಲೆಯ ಭಟ್ಟಿಯತ್ ಉಪವಿಭಾಗದ ಕಾಕಿರಾ ಲಹರು ರಸ್ತೆಯಲ್ಲಿ ಕಾರು ಅಪಘಾತಕ್ಕೀಡಾಗಿ 6 ಪ್ರವಾಸಿಗರು ಮೃತಪಟ್ಟಿದ್ದಾರೆ. ಘಟನೆಯಲ್ಲಿ ಇತರೆ 4 ಪ್ರವಾಸಿಗರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 5 ಗಂಟೆಗೆ.
2: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ, ಬರೀ 1 ಕ್ಲಿಕ್ನಲ್ಲಿ ಅದ್ಭುತ ಸಿಕ್ಬಿದ್ರು.
3: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
2: ಜಾಣರಾಗಿರಿ, ಜಾಗರೂಕರಾಗಿರಿ.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಸಮಯ ಆಗಿದೆ 1:03. ಈ ದಿನದ ಒಂದು ವಿಶೇಷ ಕಾರ್ಯಕ್ರಮ ಅಂತ ಹೇಳಿದ್ರೆ, ಇಮೇಲ್ ಮೂಲಕ ನೀವು ಕೋರಿದಂತಹ ಒಂದು ಗೀತೆಯನ್ನು ನಾವಿಲ್ಲಿ ಪ್ರಸಾರ ಮಾಡಬಹುದು. ಹಾಗೆ ಕಾಗದದ ಮೂಲಕ ಕೂಡ ನಿಮ್ಮ ನೆಚ್ಚಿನ ಗೀತೆಯನ್ನು ನೀವು ನಮಗೆ ತಿಳಿಸಿದ್ರೆ ಆ ನಿಮ್ಮ ನೆಚ್ಚಿನ ಗೀತೆಯನ್ನು ನಾವು ಪ್ರಸಾರ ಮಾಡ್ತೀವಿ. ಹಾಗೆ ಯಾವ ಒಂದು ಮೇಲ್ ಐಡಿಗೆ ನೀವು ನಿಮ್ಮ ನೆಚ್ಚಿನ ಗೀತೆಯನ್ನು ಕಳಿಸ್ಬೇಕಂತ ಹೇಳಿದ್ರೆ, ನಮ್ಮ ಇಮೇಲ್ ಹೀಗಿದೆ: VBNIMMA ನಿಮ್ಮ HA ಹಾಡು VB ನಿಮ್ಮ ಹಾಡು @gmail.com. VB ನಿಮ್ಮ ಹಾಡು @gmail.com. ಈ ನಮ್ಮ ಒಂದು ಇಮೇಲ್ಗೆ ನಿಮ್ಮ ನೆಚ್ಚಿನ ಗೀತೆನ ಕಳಿಸಿದ್ರೆ ಆ ಒಂದು ಗೀತೆನ ನೀವಿಲ್ಲಿ ಆಲಿಸ್ಬೋದು. ಈಗ ಕೇಳಿ, ಸಂಗಮ ಚಲನಚಿತ್ರದಿಂದ ಒಂದು ಗೀತೆ, PB ಶ್ರೀನಿವಾಸ್ ಮತ್ತು CK ರಮಾ ಅವರ ಗಾಯನದಲ್ಲಿ, ಸಿ ವಿ ಶಿವಶಂಕರ್ ಅವರ ಸಾಹಿತ್ಯ, ಸುಖದೇವ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

ನಿರಾಕಾರ ನಿರ್ಗುಣ ನಿಶಾಚರ ನಿಸ್ಸಂಗ ನಿರಂಜನ ನಿರ್ಮಲ ನಿಶ್ಚಲ ನಿರ್ಲಿಪ್ತ ನಿರಾಧಾರ ನಿರಾಳ ನಿರಂತರ ನಿರಜ್ಞ ನಿಯಂತೃ ನಿರಾತಂಕ ನಿತ್ಯಾತ್ಮ ನಿತ್ಯ ಕರ್ಮ ನಿತ್ಯಾನಂದ ನಿತ್ಯ ಸತ್ಯ ಶಿವ.

0: ಈಶ್ವರ.
1: ದೆಹಲಿ ಕೇಂದ್ರದ ಸಹ ಪ್ರಸಾರದ ಒಂದು ಕಾರ್ಯಕ್ರಮಗಳು ಹೋಗ್ತಾ ಇರೋದ್ರಿಂದ ಇವತ್ತಿನ ಕನ್ನಡದ ವಾರ್ತೆಗಳು ಸದ್ಯಕ್ಕೆ ಇದೀಗ ಇಲ್ಲ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ
1: ಈಗಲೇ ಮತ್ತೊಂದು ಚಲನಚಿತ್ರ ಗೀತೆ.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ 150 ವರ್ಷದ ಸಂಭ್ರಮ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನ ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನ ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

ನಮಸ್ತೆ, ಶುಭ ಮಧ್ಯಾಹ್ನ. ಸಮಯ ಆಗಿದೆ 1:22. ಎಲ್ಲ ಆತ್ಮೀಯ ಕೇಳುಗರಿಗೂ ಕೂಡ ಇಮೇಲ್ ಮೂಲಕ ತಮ್ಮ ನೆಚ್ಚಿನ ಗೀತೆಯನ್ನ ಕೇಳುವಂತಹ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಿಮ್ಮ ನೆಚ್ಚಿನ ಗೀತೆ ಯಾವುದು ಅಂತ ಹೇಳಿ ನೀವು ಇಮೇಲ್ ಕಳಿಸುವುದರ ಮೂಲಕ ಅಥವಾ ಕಾಗದ ಕಳಿಸುವುದರ ಮೂಲಕ ನಮ್ಮ ಆಕಾಶವಾಣಿಯ ವಿವಿಧ ಭಾರತಿ ಕನ್ನಡದಲ್ಲಿ ಆಲಿಸಬಹುದು. ನಮ್ಮ ಇಮೇಲ್ ಐಡಿ ಈಗಿದೆ, vbnimmahaadu@gmail.com, vbnimmahaadu@gmail.com. ನಿಮ್ಮೆಲ್ಲರ ನೆಚ್ಚಿನ ಗೀತೆಗಳು ಇಮೇಲ್ ಮೂಲಕ ನಮಗೆ ಹರಿದು ಬರಲಿ ಅಂತ ಹೇಳ್ತಾ, ಈಗಾಗಲೇ ನಿಮ್ಮ ನೆಚ್ಚಿನ ಗೀತೆಗಳು ಕೆಲವೊಂದು ನಮ್ಮನ್ನು ತಲುಪಿದೆ.

ಅವರು ಸಂದೇಶವನ್ನ ಕಳಿಸಿದ್ದಾರೆ. ಚಿನ್ನ ನಿನ್ನ ಮುದ್ದಾಡುವೆ ಚಲನಚಿತ್ರದಿಂದ ಒಂದು ಹಾಡನ್ನ ಪ್ರಸಾರ ಮಾಡಿ ಅಂತ ಹೇಳ್ತಿದ್ದಾರೆ ಭಾಸ್ಕರ್ ಅವರು. ಖಂಡಿತ ಈ ಒಂದು ಗೀತೆಯನ್ನ ಇದೀಗ ಪ್ರಸಾರ ಮಾಡ್ತಾ ಇದ್ದೇವೆ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಅನಿತಾ ಚೌಧರಿ ಅವರ ಗಾಯನ, ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯ, ಸಲೀಲ್ ಚೌಧರಿ ಅವರ ಸಂಗೀತ ಸಂಯೋಜನೆ ಈ ಒಂದು ಗೀತೆಗಿದೆ.

ಹಾಗೆ ಸಂದೇಶನ ಕಳಿಸಿದ್ದಾರೆ ಡಾಕ್ಟರ್ ಅನಂತ್ ಕುಮಾರ್ ಅರಸು, ಕಡಬ ಗುಬ್ಬಿ ತಾಲೂಕಿನಿಂದ ಈ ಒಂದು ಸಂದೇಶನ ಕಳಿಸಿದ್ದಾರೆ. ಮೇಲಲ್ಲಿ ಹೇಳ್ತಿದ್ದಾರೆ, ನಮಗೆ ದಯಮಾಡಿ ಕಲ್ಪವೃಕ್ಷ ಚಲನಚಿತ್ರದ ಒಂದು ಗೀತೆಯನ್ನು ಪ್ರಸಾರ ಮಾಡಿ. ಖಂಡಿತ ಪ್ರಸಾರ ಮಾಡ್ತಾ ಇದ್ದೀವಿ. ಈಗ ಕೇಳಿ ಮನ್ನಾ ಡೇ ಅವರ ಒಂದು ಗಾಯನದಲ್ಲಿ ಸೀತಾರಾಮ ಶಾಸ್ತ್ರಿ ಅವರ ಸಾಹಿತ್ಯ, ಜಯದೇವ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಒಂದು ಗೀತೆ.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಇನ್ನು ಮೀರಾ ಸುಭಾಷ್ ಕುಲಕರ್ಣಿ ಅವರು ಕೆಂಗೇರಿ ಬೆಂಗಳೂರಿನಿಂದ ಇಮೇಲ್ನ ಕಳಿಸಿ ನಮಗೆ ಕಪ್ಪು ಬಿಳುಪು ಚಿತ್ರದಿಂದ ಅಮ್ಮ ನಿನ್ನ ತೋಳಿನಲ್ಲಿ ಗೀತೆನ ಪ್ರಸಾರ ಮಾಡಿ ಅಂತ ಹೇಳ್ತಿದ್ದಾರೆ. ಅದೇ ಗೀತೆ ಇದೀಗ ಪಿ ಸುಶೀಲ ಅವರ ಗಾಯನದಲ್ಲಿ, ಆರ್ ಎನ್ ಜೈ ಗೋಪಾಲ್ ಅವರ ಸಾಹಿತ್ಯ, ಆರ್ ರತ್ನ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

ಸಮಯ 1:34 ಆಗಿದೆ. ಹಾಗೆಯೇ ಈ ದಿನದ ಕನ್ನಡದಲ್ಲಿ ವಾರ್ತೆಗಳು 1:10 ಪ್ರಸಾರ ಆಗಬೇಕಾಗಿತ್ತು, ಆದರೆ ದೆಹಲಿ ಕೇಂದ್ರದ ವತಿಯಿಂದ ಒಂದು ಬೇರೆ ಕಾರ್ಯಕ್ರಮ ಇದ್ದ ಕಾರಣ ಈ ಒಂದು ವಾರ್ತೆಯು 3:00 ಸರಿಯಾಗಿ ಪ್ರಸಾರ ಆಗಲಿದೆ, ತಪ್ಪದೆ ಕೇಳಿ. ಹಾಗೆ ಇಮೇಲ್ ಇಂದ ಸಂದೇಶವನ್ನು ಕಳಿಸಿದ್ದಾರೆ GS ಚಂದನ್ ಅವರು ಚಿತ್ರದುರ್ಗದಿಂದ. ಪರಿಚಯ ಚಿತ್ರದ ನಡೆದಾಡುವ ಕಾಮನಬಿಲ್ಲು ಹಾಡನ್ನ ಹಾಕಿ ಅಂತ ಹೇಳ್ತಾರೆ, ದಯಮಾಡಿ ಸಾರಿ ಅಂತ ಹೇಳಬೇಕು, ಯಾಕಂದ್ರೆ ಈ ಒಂದು ಗೀತೆ ನಮ್ಮಲ್ಲಿ ಲಭ್ಯವಿಲ್ಲ. ಆದರೆ ನಿಮಗೆ ಇಷ್ಟವಾಗುವಂತಹ ಒಂದು ಒಳ್ಳೆಯ ಗೀತೆಯನ್ನು ಇದೀಗ ಪ್ರಸಾರ ಮಾಡ್ತಾ ಇದ್ದೀವಿ. ನಂದಿತಾ ಅವರ ಧ್ವನಿಯಲ್ಲಿ ಈ ಒಂದು ಗೀತೆ, ಪ್ಯಾರಿಸ್ ಪ್ರಣಯ ಚಲನಚಿತ್ರದ್ದು. ಹಾಗೆ ಈ ಒಂದು ಗೀತೆಗೆ GS ಶಿವರುದ್ರಪ್ಪ ಅವರ ಸಾಹಿತ್ಯ, ಪ್ರಯೋಗ್ ಅವರ ಸಂಗೀತ ಸಂಯೋಜನೆ ಇದೆ.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಇನ್ನು ಮೇಲ್ಮೂಲಕ ತಮ್ಮ ಸಂದೇಶನ ತಿಳಿಸ್ತಾ ಇದ್ದಾರೆ ಕಿರಣ್ ದೇವರ ಚಿಕ್ಕನ ಹಳ್ಳಿಯಿಂದ. ಜನ್ಮ ಜನ್ಮದ ಅನುಬಂಧ ಚಿತ್ರದ ಯಾವ ಶಿಲ್ಪಿ ಕಂಡ ಕನಸು ಈ ಗೀತೆನ ಪ್ರಸಾರ ಮಾಡಿ ಅಂತ ಹೇಳ್ತಿದ್ದಾರೆ. ಇದೀಗ ಆ ಒಂದು ಗೀತೆ ಚಿಯುದಯ ಶಂಕರ್ ಅವರ ಸಾಹಿತ್ಯ, ಇಳೆಯರಾಜ್ ಅವರ ಸಂಗೀತ ಸಂಯೋಜನೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರ ಗಾಯನ ಈ ಒಂದು ಗೀತೆಗಿದೆ.

ಇನ್ನು ಸಂದೇಶನ ಕಳಿಸಿದರೆ ಧನ್ಪಾಲ್ ಸಕಲೇಶ್ಪುರದಿಂದ. ದೂರದ ಬೆಟ್ಟ ಚಲನಚಿತ್ರದ ಆ ಪ್ರೀತಿನೇ ನಮಗೆ ದೇವರು ತಂದ ಒಂದು ಕೊಡುಗೆ ಅನ್ನೋ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾರೆ. ಪಿ ಬಿ ಶ್ರೀನಿವಾಸ್ ಅವರ ಗಾಯನ ಮತ್ತು ಪಿ ಸುಶೀಲ್ ಅವರು ಧ್ವನಿಯಾಗಿರುವಂತಹ ಗೀತೆ, ಚಿ ಉದಯಶಂಕರ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ ಇದೀಗ.

ಹಾಗೆಯೇ ನಮ್ಮ ಕೇಳುಗರೊಬ್ರು ಮೇಲ್ನ ಕಳಿಸಿದ್ದಾರೆ. ನಾಗರಾಜ್ ಶರ್ಮಾ ಬೆಂಗಳೂರಿಂದ ಸಂದೇಶನ ಕಳಿಸಿ ಕಳ್ಳರ ಕಳ್ಳ ಚಲನಚಿತ್ರದಿಂದ ಈ ಒಂದು ಗೀತೆನ ತಪ್ಪದೇ ಪ್ರಸಾರ ಮಾಡಿ ಅಂತ ಹೇಳಿದ್ದಾರೆ. ಇದೀಗ ಆ ಗೀತೆ ಪ್ರಸಾರ ಆಗ್ತಿದೆ. ಪಿ ಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ ಅವರ ಗಾಯನ, ಜೈಗೋಪಾಲ್ ಅವರ ಸಾಹಿತ್ಯ, ಸತ್ಯಮೋರ ಸಂಗೀತ ಸಂಯೋಜನೆ ಈ ಒಂದು ಗೀತೆಗಿದೆ. ಕಳ್ಳರ ಕಳ್ಳ ಚಲನಚಿತ್ರದಿಂದ ಈ ಗೀತೆ.

ಸಂಧ್ಯಾ ಮೋಹನ್ ಬಿ ಆರ್ಎಂ ನಗರಿಂದ ಸಂದೇಶನ ಕಳಿಸಿದ್ದಾರೆ. ಹಾಗೆ ಹೇಳ್ತಾ ಇದ್ದಾರೆ, ನಮಗೆ CID 72 ಚಲನಚಿತ್ರದಿಂದ ಒಂದು ಗೀತೆನ ಪ್ರಸಾರ ಮಾಡಿ ಅಂತೇಳಿ. ಇದೀಗ ಈ ಗೀತೆ ಪ್ರಸಾರ ಆಗ್ತಿದೆ. PB ಶ್ರೀನಿವಾಸ್ ಮತ್ತು ಪಿ ಸುಶೀಲ ಅವರ ಗಾಯನ, ಶಿವದಯಶಂಕರ್ ಅವರ ಸಾಹಿತ್ಯ, ವಿಜಯ್ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಈ ಒಂದು ಗೀತೆಗಿದೆ.

0: ಪ್ರೀತಿಯ ಆತ್ಮೀಯ ಕೇಳುಗರಿಗೆಲ್ಲ ಸ್ಪಂದನ ವಿಶೇಷ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ನಮಸ್ಕಾರ ಸುಮತಿಯವರೇ.
1: ನಮಸ್ಕಾರ ಕೃಷ್ಣಪ್ಪ.
0: ಮತ್ತೆ ಈಗ ಪತ್ರ ಬರೆದ ತಕ್ಷಣ ಅಥವಾ ಮೇಲ್ ಮುಖಾಂತರ ನಮ್ಗೆ ಸಂದೇಶ ಕಳಿಸಿದ ತಕ್ಷಣ ಇಂಥವ್ರದ್ದು ಓದಬೇಕು, ಇಂಥವ್ರದ್ದು ಓದಬಾರ್ದು, ಅಥವಾ ಇವ್ರದ್ದು ಯಾಕೆ ಬಿಡಬೇಕು ಅನ್ನೋದು ನಮ್ಮಲ್ಲಿ ಯಾವುದೇ ಇಲ್ಲ.
1: ನಿಜ,
0: ಆಕಾಶವಾಣಿಗೆ ಎಲ್ಲ ಶ್ರೋತೃಗಳು ಸಮಾನನೇ.
1: ಹೌದು,
0: ಎಲ್ಲರಿಗೂ ಇದು ಮುಕ್ತವಾದಂತಹ ಒಂದು ವೇದಿಕೆ, ಸಾರ್ವಜನಿಕ ಆಸ್ತಿ ಇದು.
1: ಹೌದು,
0: ಹಾಗಾಗಿ ನಾವೊಬ್ಬರಿಗೆ ಮೇಲು, ಒಬ್ಬರು ಕೀಳು, ಒಬ್ಬರನ್ನ ತುಂಬಾ ಆತ್ಮೀಯತೆ ತೋರಿಸೋದು, ಒಬ್ಬರಿಗೆ ಎಲ್ಲ ಒಂದೇ. ನಾವು ಪ್ರಸಾರ ಮಾಡುವಂತಹ ಒಂದು ಪ್ರಸಾರಕರು, ನಾವು ಅವ್ರು ಕೇಳೋರು, ಇಷ್ಟೇ ನಮ್ಮ ನಿಮ್ಮ ಸಂಬಂಧ. ನಮ್ಗೆ ಯಾರೂ ತುಂಬ ಆತ್ಮೀಯರಿಲ್ಲ, ಯಾರೂ ನಮ್ಗೆ ಸಂಬಂಧಿಕರು ಇಲ್ಲ. ಎಲ್ಲರಿಗೂ ಒಂದೇ ತರದ ಒಂದು ಏನು ಕಾರ್ಯಕ್ರಮಗಳನ್ನು ಕೊಡುವಂಥದ್ದು ನಮ್ಮ ಜವಾಬ್ದಾರಿ. ಮುಕ್ತವಾಗಿ ನಿಮ್ಗೆ ಏನು ಸಲಹೆ ಸೂಚನೆ, ನಿಮ್ಮಲ್ಲಿ ದೂರು ದುಮ್ಮಾನ, ಯಾವುದೇ ಒಂದು ವಿಷಯವನ್ನು ನೀವು ವ್ಯಕ್ತಪಡಿಸಬೇಕು, ನಮ್ಗೆ ತಿಳಿಸಬೇಕು ಅನ್ನೋದಾದರೆ ನೀವು ಖಂಡಿತ ನಮ್ಗೆ ಇಮೇಲ್ ಮುಖಾಂತರ ನೀವು ಸಂದೇಶವನ್ನು ಕಳಿಸಿ, ನಾವು ಅದಕ್ಕೆ ಸ್ಪಂದನಾ ಕಾರ್ಯಕ್ರಮದಲ್ಲಿ ಸ್ಪಂದಿಸ್ತೀವಿ. ಬಹುಜನ ಸುಖಾಯ, ಬಹುಜನ ಹಿತಾಯ, ಇದು ನಮ್ಮ ಆಕಾಶವಾಣಿಯ ಮುಖ್ಯ ಧ್ಯೇಯ
1: ಅಲ್ವಾ? ಸೊ ಹಾಗಾಗಿ ಬಹುಜನ ಹಿತಾಯ, ಬಹುಜನ ಸುಖಾಯ ಅಂದಾಗ ಅದು ಒಬ್ರು ಇಬ್ರು ಒಂದು ಗುಂಪು ಅಂತ ಅಲ್ಲ, ಬಹುಜನ ಎಲ್ಲರೂ ಒಳಗೊಂಡಂತೆ ಅಂತ. ಅಂದ್ರೆ ಎಷ್ಟೋ ಜನ ಕೃಷ್ಣಪ್ಪ ಕೇಳುಗರು, ಅವರು ಪತ್ರ ಬರೀದೇ ಇರಬಹುದು, ಅವರು ಇಮೇಲ್ ಕಳಿಸದೇ ಇರಬಹುದು, ಆದ್ರೆ ಅವ್ರು ಕೇಳ್ತಾ ಇರ್ತಾರೆ.
0: ನಿಜ,
1: ಅವರು ನಮ್ ಕೇಳುಗರಲ್ವಾ?
0: ಖಂಡಿತ ಖಂಡಿತ. ಬರೀ ನಮಗೆ ವಾಟ್ಸಪ್ ಮುಖಾಂತರ ಸಂದೇಶವನ್ನು ಕಳಿಸೋರು, ಅಥವಾ ಇಮೇಲ್ ಮುಖಾಂತರ ಸಂದೇಶವನ್ನು ಕಳಿಸೋರು, ಅಥವಾ ಫೋನಿನ ಮುಖಾಂತರ ಕರಿಗೊಂದು ಗೀತೆಯಲ್ಲೋ ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನಮ್ಮ ಜೊತೆ ಮಾತಾಡೋರು ಅಷ್ಟೇ ನಮಗೆ ಕೇಳುಗರಲ್ಲ. ತುಂಬ ಜನ ಕೇಳುಗರು ಕೇಳಿಸ್ಕೊತ ಇರ್ತಾರೆ ನಮ್ಮ ಕಾರ್ಯಕ್ರಮಗಳನ್ನು, ದಿನನಿತ್ಯ ಪ್ರತಿ ಕಾರ್ಯಕ್ರಮಗಳನ್ನು ಕೂಡ ಕೇಳಿಸ್ಕೊಂತಿರ್ತಾರೆ, ಆದರೆ ನಮ್ಮ ಜೊತೆಗೆ ಸ್ಪಂದಿಸಲ್ಲ.
1: ಅನೇಕರಿಗೆ ಅದೇ ಅದೇ ಹೆಸರುಗಳು ಹೋದಾಗ, ಪತ್ರ ಬರೆಯದೇ ಇರುವ, ಇಮೇಲ್ ಮಾಡದೇ ಇರುವ ಶ್ರೋತೃಗೆ ಪ್ರತಿದಿನ ಇವರ ಹೆಸರು ಹೇಳ್ತಾರೆ ಅಂತ ಅವರಿಗೆ ಕಿರಿಕಿರಿ ಆಗೋದು ಉಂಟು.
0: ಹೌದು ಖಂಡಿತ, ದಿನಾ ಒಬ್ಬರ ಹೆಸರೇ ಹೇಳ್ತಾ ಹೋದ್ರೆ ತುಂಬಾ ಏನು ಆತ್ಮೀಯತೆ ತೋರಿಸ್ತಿದ್ದಾರೆ, ತುಂಬಾ ಯಾಕೋ ಇವ್ರ ಮಧ್ಯೆ ನಂಟಿದೆ, ಇವೆಲ್ಲನೂ ತಲೆಗೆ ಬರುತ್ತೆ ಕೇಳೋರಿಗೆ. ಆದ್ರೆ ಈ ಸ್ಪಂದನ ಅನ್ನೋದು ಏನು ಮುಖ್ಯ ಉದ್ದೇಶ ಅಂದರೆ, ನಾವು ಯಾವುದೇ ಒಂದು ಕಾರ್ಯಕ್ರಮವನ್ನು ಪ್ರಸಾರ ಮಾಡಿದರೆ ಅದರ ಫೀಡ್ಬ್ಯಾಕ್ ಅಂತ ಏನು ಕರಿತೀವಿ ನಾವು, ಅದು ನಮ್ಗೆ ಮುಖ್ಯ ಆಗುತ್ತೆ. ಏನು ಕಾರ್ಯಕ್ರಮಕ್ಕೆ ಮೆಚ್ಚುಗೆ ಬಂದಿದೆಯಾ, ಅಥವಾ ಏನನ್ನು ಬದಲಾವಣೆ ಮಾಡ್ಕೋಬೇಕಾ, ಈ ಕಾರ್ಯಕ್ರಮದಲ್ಲಿ ಏನನ್ನು ಸುಧಾರಣೆ ತರಬೇಕಾ? ಯಾಕಂದರೆ ನಮ್ಮ ಕಾರ್ಯಕ್ರಮ ಮಾಡಿದ ಮೇಲೆ ಅದು ನಮ್ಗೆ ಚೆನ್ನಾಗಿ ಕಾಣುತ್ತೆ, ನಮ್ಮ ಮಗು ನಮ್ಗೆ ಹೇಗೆ ಚೆನ್ನಾಗಿ ಕಾಣುತ್ತೋ, ನಮ್ಮ ಕಾರ್ಯಕ್ರಮ ನಾವು ರೂಪಿಸುವಂತಹ ಕಾರ್ಯಕ್ರಮ, ನಾವು ತಯಾರು ಮಾಡಿದಂಥ ಕಾರ್ಯಕ್ರಮ ನಮ್ಗೆ ಸರಿ ಅನಿಸಿರಬಹುದು, ಅನಿಸ್ಬಹುದು ಕೂಡ, ಸಹಜ ಅದು. ಆದರೆ ಕೇಳುಗರಿಗೆ ಆ ಕಾರ್ಯಕ್ರಮ ಇಷ್ಟ ಆಗುತ್ತೋ ಇಷ್ಟ ಆಗಲ್ವೋ, ಸಣ್ಣ ಪುಟ್ಟ ಬದಲಾವಣೆಗಳು ಮಾಡ್ಕೋಬೇಕಾ ಅನ್ನೋದು ಒಂದು ಸಲಹೆ ಸೂಚನೆಗಳು ಅವ್ರು ಕೊಡುವುದಕ್ಕೆ ಒಂದು ಅವಕಾಶ ಇದು.
1: ಬರೀ
0: ಮೆಚ್ಚುಗೆ ಕೊಡಬೇಕು ಅಂತ ಏನಿಲ್ಲ, ಕೇಳುಗರಾಗಿ ಅವ್ರು ಹೇಳಿದ್ರೆ ಅದಕ್ಕೆ ತುಂಬಾ ಬೆಲೆ.
1: ಹೌದು,
0: ನಮ್ಮ ವಿವಿಧ ಭಾರತಿ ಅಂದ್ರೆ ಮುಖ್ಯವಾಗಿ ನಾವು ಮನೋರಂಜನೆ ನೀಡುವಂತದ್ದು ಕಾರ್ಯಕ್ರಮಗಳ ಮುಖಾಂತರ, ಹಾಡುಗಳ ಮುಖಾಂತರ ಹೆಚ್ಚಿನ ಪ್ರಮಾಣದಲ್ಲಿ ಅವ್ರಿಗೆ ಮನೋರಂಜನೆ ನೀಡುವಂಥದ್ದೇ ನಮ್ಮ ಉದ್ದೇಶ. ಹಾಗಾಗಿ ಅವ್ರಿಗೆ ಯಾವ್ಯಾವ ಹಾಡು ಇಲ್ಲ ಅಂತ ಗಮನಕ್ಕೆ ಬಂದಿದೆಯೋ ಆ ಹಾಡುಗಳನ್ನು ಪಟ್ಟಿ ಮಾಡಿ ಇಮೇಲ್ ಮುಖಾಂತರ ನಮ್ಗೆ ಕಳಿಸಿದ್ರೆ ನಮಗೆ ಅದನ್ನು ಹುಡುಕ್ಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಕೆಲವೊಂದು ಹಾಡುಗಳು ಅಂದರೆ ಯಾವುದು ಅಂತ ನಮಗೆ ಗೊತ್ತಾಗುತ್ತೆ.
1: ನಿಜ, ಅವರು ಒಂದು ಎರಡು ಹಾಡು, ಈಗ ರಾಮ ಪರಶುರಾಮ ಹಾಡನ್ನ ಇವರು ಸೂಚನೆ ಕೊಟ್ಟಿದ್ದಾರೆ, ಹಾಗೆ ನಮ್ಮ ಶ್ರೋತೃಗಳು ಬೇರೆ ಬೇರೆ ಚಿತ್ರಗಳ ಗೀತೆಗಳು ಅವರು ಗಮನಿಸಿದ್ದು ಕೆಲವನ್ನ ಕಳಿಸಿದ್ರೆ ನಾವು ಅದನ್ನ ತರಿಸಿ ಪ್ರಸಾರ ಮಾಡುವ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡ್ತೀವಿ ಅಂತ ಅವರಿಗೆ ಖಂಡಿತ ಭರವಸೆ ಕೊಡಬಹುದು.
0: ಈಗ ಇಮೇಲ್ ಕಳಿಸ್ಬೇಕಾದ್ರೆ ಅವರು ಯಾವ ಚಿತ್ರ, ಆ ಚಿತ್ರದಲ್ಲಿ ಯಾವ ಹಾಡು ಇಲ್ಲ ಅಂತ ಅವ್ರು ಗಮನಿಸಿದ್ದಾರೆ, ಅವ್ರ ಗಮನಕ್ಕೆ ಬಂದಿದೆ, ಆ ಎರಡು ವಿಷಯಗಳನ್ನ ತಿಳಿಸಬೇಕಾಗತ್ತೆ. ಬರೀ ಚಿತ್ರ ತಿಳಿಸಿದ್ರೆ ಅದರಲ್ಲಿ ನಾಲ್ಕೈದು ಆರು ಏಳು ಎಂಟು ಹಾಡುಗಳು ಇರಬಹುದು, ಬಟ್ ಯಾವ್ದಿಲ್ಲ ಅನ್ನೋದು ಮುಖ್ಯ ಆಗುತ್ತೆ. ಹಾಗಾಗಿ ಎಲ್ಲ ವಿವರಗಳನ್ನು ಸ್ಪಷ್ಟವಾಗಿ ಬರೆದು ನಮ್ಗೆ ಕಳಿಸಿದ್ರೆ ಆ ಇಲ್ಲದೆ ಇರುವಂಥ ಹಾಡುಗಳನ್ನು ನಾವು ಇರೋ ಹಾಗೆ ಮಾಡೋದಕ್ಕೆ ಏನೇನು ವ್ಯವಸ್ಥೆ ಬೇಕೋ ಎಲ್ಲ ನಾವು ಮಾಡ್ತೀವಿ. ತುಂಬ ಧನ್ಯವಾದ ಈರಮ್ಮ ಅವರಿಗೆ. ನೋಡಿ, ಕರಿಗೊಂದು ಹಾಡು ಅನ್ನೋದು ಕೆಲವರು ಜಿದ್ದು ಬಿದ್ದು ನಾಲ್ಕೈದು ಫೋನ್ ಇಟ್ಕೊಂಡು ನಾಲ್ಕೈದು ಫೋನ್ ಮುಖಾಂತರ ಕೂಡ ನಮಗೆ ಕರೆ ಮಾಡೋದಕ್ಕೆ ಒಂದು ಸಾಹಸ ಮಾಡಿ ನಮ್ಮ ಜೊತೆಗೆ ಕರೆ ಮಾಡಿ ಕನೆಕ್ಟ್ ಆಗಿ ಅವ್ರು ಬೇಕಾದಂತಹ ಒಂದು ಹಾಡನ್ನು ಕೇಳೋದಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಅಂತಹ ಸಂದರ್ಭದಲ್ಲಿ ಕೆಲವ್ರಿಗೆ ಸಿಗದೇ ಇರಬಹುದು, ಅದು ಈ ಥರ ಜಿದ್ದು ಬಿದ್ದು ನಮ್ಮ ಜೊತೆ ಮಾತಾಡೋಕ್ಕೆ ಪ್ರಯತ್ನ ಮಾಡ್ತಿರ್ತಾರಲ್ಲ, ಎರಡು ಮೂರು ಕಡೆ ಫೋನಿಂದ ಟ್ರೈ ಮಾಡಿ ಪ್ರಯತ್ನ ಮಾಡಿ ನಮ್ಮ ಜೊತೆ ಕನೆಕ್ಟ್ ಆಗ್ತಾರಲ್ಲ, ಅಂಥವ್ರಿಗೆ ನಾವು ಹೇಳಬೇಕು, ನೀವು ಕರೆ ಮಾಡಿ ಆದರೆ ಬೇರೆಯವ್ರಿಗೆ ಕೂಡ ಅವಕಾಶ ಕೊಡಿ. ಯಾಕಂದರೆ ನಿಮ್ಮ ಥರನೇ ಅವರೂ, ನಮ್ಮ ರೇಡಿಯೋ ಅನ್ನೋದು ನಮ್ಮ ಆಕಾಶವಾಣಿ ವಿವಿಧ ಭಾರತಿ, ಕೇಳುವಂಥವ್ರ ಸಂಖ್ಯೆ ತುಂಬ ಜಾಸ್ತಿ ಇದೆ, ವ್ಯಾಪ್ತಿ ಜಾಸ್ತಿ ಇದೆ. ಇವಾಗ ರೇಡಿಯೋ ನ್ಯೂಸ್ ಆನ್ ಏರ್ ಆಪ್ ಬಂದಿರೋದ್ರಿಂದ ಇದರ ಕೇಳುಗರ ಸಂಖ್ಯೆ ವಿದೇಶಕ್ಕೂ ಕೂಡ ಹೋಗಿದೆ. ವಿದೇಶದಲ್ಲಿರುವಂತಹ ನಮ್ಮ ಕನ್ನಡಿಗರು ಅಲ್ಲಿಂದ ಕೂಡ ಕರೆ ಮಾಡಿ ನಮ್ಮ ಜೊತೆ ಮಾತಾಡಿ ಅವ್ರ ಇಷ್ಟದ ಗೀತೆಯನ್ನ ಕೋರಿಕೆಯನ್ನ ಸಲ್ಲಿಸಿ ಗೀತೆಗಾಗಿ ಕರೆ ಮಾಡ್ತಾರೆ,
1: ಕೇಳ್ತಾರೆ,
0: ವಾಟ್ಸಪ್ ಸಹ ಮಾಡ್ತಾರೆ. ಕರಿಗೊಂದು ಗೀತೆ ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕೆ ಅವಕಾಶಗಳು ಇಲ್ಲದೇ ಇರಬಹುದು, ಸಿಗದೇ ಇರಬಹುದು. ಅದಕ್ಕೆ ಕಾರಣ ನಮ್ಮ ಕೇಳುಗರು ಕೆಲವರು ನಿರಂತರವಾಗಿ ಕರೆ ಮಾಡುವಂಥದ್ದು. ನಾಲ್ಕೈದು ಫೋನಿಂದ ಬೇರೆಯವರಿಗೆ ಅವಕಾಶ ಸಿಗದಂಗೆ ನಮಗೆ ಪ್ರಯತ್ನ ಮಾಡಿ ಮಾಡಿ ನಮ್ಮ ಜೊತೆ ಏನು ಫೋನ್ಗೆ ಬಿಸಿ ಇಡುವಂಥದ್ದು ಈ ಥರ ಕೆಲಸಗಳಾಗ್ತಾ ಇದ್ದಾವೆ, ಇದಾಗಬಾರ್ದು.
1: ನಿತ್ಯವೂ ಕರೆಗೊಂದು ಹಾಡು ಪ್ರಸಾರ ಆಗುತ್ತೆ, ಎಲ್ಲರಿಗೂ ಅವಕಾಶ ಸಿಗಲಿ ಅನ್ನೋದು ನಮ್ಮ ಆಶಯ.
0: ಪ್ರತಿ ಭಾನುವಾರ ನಾವು ಮಕ್ಕಳಿಗಾಗಿ ಒಂದು ಕರಿಗೊಂದು ಗೀತೆ ಕಾರ್ಯಕ್ರಮವನ್ನು ನಾವು ಕಳೆದ ಮಾರ್ಚ್ ತಿಂಗಳ 19ರಿಂದ ನಾವು ಆರಂಭಿಸಿದ್ದೇವೆ. ದಿನ ನಾವು ಏನು ವಯಸ್ಕರು, ಯುವಕರು, ಮುದುಕರು,
1: ಮಹಿಳೆಯರು
0: ಇವರೇ ಮಾತಾಡ್ತಾ ಇರೋದು ಒಂದು ಕಡೆ ಆದರೆ ಒಂದು ದಿನ ಮಕ್ಕಳು ಕೂಡ ಅವಕಾಶ ಕೊಡಬೇಕು. ಭಾನುವಾರ ಹೇಗೂ ಮನೆಯಲ್ಲಿ ಇರ್ತಾರೆ, ಮಕ್ಕಳು ಕೂಡ ರೇಡಿಯೋದಲ್ಲಿ ಮಾತಾಡೋದಾದರೆ ಏನೋ ಒಂಥರ ಕುತೂಹಲ ಅವರಿಗೆ, ಅವ್ರು ಕೂಡ ಭಾಗವಹಿಸೋಕೆ.
1: ಈಗಂತೂ
0: ಬೇಸಿಗೆ ರಜಾ ತುಂಬ ಮಕ್ಕಳು ಕೇಳ್ತಿರ್ತಾರೆ ನಮ್ಮ ರೇಡಿಯೋವನ್ನು, ಅವರು ನಮ್ಮ ಜೊತೆಗೆ ಮಾತಾಡಿದರೆ ಅವ್ರಿಗೆ ಒಂದು ವಿಶೇಷವಾದಂಥ ಒಂದು ಖುಷಿ ಆಗುತ್ತೆ.
1: ನಮ್ಮ

0: ಉಪ್ಪಣ್ಣ ವಡಪ್ಪಗೋಳ್ ಅವರು ಇದೇ ಮಾತನ್ನ ಹೇಳಿದ್ದಾರೆ, ನಾವು ಫೋನಿನ ಕಾರ್ಯಕ್ರಮನ ಕೇಳ್ತೀವಿ, ನಾವೇನು ಕರೆ ಮಾಡಲ್ಲ, ಆದರೆ ಇತ್ತೀಚೆಗೆ ನೀವು ಶುರು ಮಾಡಿದಿರಲ್ಲ ಈ ಮಕ್ಕಳ ಒಂದು ಫೋನಿನ, ಆ ಮಕ್ಕಳ ಮುದ್ದು ಮುದ್ದು ಮಾತನ್ನ ಕೇಳೋದಕ್ಕೆ ಎಷ್ಟು ಖುಷಿಯಾಗತ್ತೆ. ಕಳೆದ ವಾರ ಒಂದು ಮಗು ಹಾಡು ಹೇಳಿತು, ಹಾಗೆ ಅವರು ತಮಗಿಷ್ಟವಾದ ಗೀತೆಗಳನ್ನು ಹೇಳಿ ಯಾಕೆ ಇಷ್ಟ ಅನ್ನೋದನ್ನ ಮಕ್ಕಳು ಎಷ್ಟು ಚಂದವಾಗಿ ಹೇಳ್ತಾರೆ, ಇದನ್ನ ಕೇಳಿ ನಮಗೆ ತುಂಬಾ ಖುಷಿ ಅನ್ಸುತ್ತೆ. ಮಕ್ಕಳ ಮುದ್ದು ಮಾತಿಗಾಗಿ ನಾವು ಭಾನುವಾರಕ್ಕಾಗಿ ಕಾಯ್ತೀವಿ ಅಂತಾರೆ ಕೆಂಪಣ್ಣ ಅವರು.
1: ತುಂಬಾ ಸಂತೋಷ ಕೆಂಪಣ್ಣ ಅವರೇ. ಆ ಮುಗ್ಧತೆಯನ್ನ ನಾವು ರೇಡಿಯೋ ಮುಖಾಂತರ ಕೇಳೋದು ಇನ್ನೂ ತುಂಬಾ ಉತ್ತಮ ಅನ್ಸುತ್ತೆ. ಮುದ್ದು ಮಕ್ಕಳಲ್ಲಿ ಹೇಳೋದು ಇಷ್ಟೇನೆ, ನಿಮಗೆ ಇಷ್ಟವಾದಂತಹ ಒಂದು ಸಣ್ಣ ಕತೆ ಇರಬಹುದು, ನಿಮ್ಮ ಅನಿಸಿಕೆ, ಅಭಿಪ್ರಾಯ, ನಿಮ್ಮ ಒಂದು ಕ್ರೀಡೆ, ನಿಮ್ಮ ಥರ ಈಗ ಒಂದು ಒಬ್ಬೊಬ್ಬ ಮಕ್ಕಳಲ್ಲಿ ಒಂದೊಂದು ಪ್ರತಿಭೆ ಇರುತ್ತೆ, ಅಂತಹ ಪ್ರತಿಭೆಯನ್ನು ಎಲ್ಲರ ಮಕ್ಕಳ ಜೊತೆಗೆ ಹಂಚಿಕೊಳ್ಳೋದಕ್ಕೆ ಇದು ಇದು ಉತ್ತಮವಾದಂಥ ಒಂದು ವೇದಿಕೆ. ಈ ನಿಟ್ಟಿನಲ್ಲಿ ನೀವು ಯಾರ್ಯಾರು ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೋ, ನಿಮ್ಮ ಒಂದು ಪ್ರತಿಭೆಯನ್ನು ಅಥವಾ ನೀವು ಯಾವುದೋ ಒಂದು ವಿಷಯವನ್ನು ನಿಮ್ಮ ಸಮಾನ ವಯಸ್ಕರಾದಂತಹ ಪುಟ್ಟ ಮಕ್ಕಳಿಗೆ ನೀವು ಹೇಳ್ಕೋಬೇಕು ಅನ್ನೋದಾದರೆ ಇದು ತುಂಬ ಉತ್ತಮವಾದಂಥ ಒಂದು ಅವಕಾಶ, ಉತ್ತಮವಾದಂತಹ ಒಂದು ವಾಹಿನಿ ಕೂಡ. ನೀವು ಕೂಡ ಪುಟ್ಟ ಮಕ್ಕಳಾಗಿ ಸಲಹೆ ಸೂಚನೆಗಳನ್ನು ಕೊಡಬಹುದು. ಮಕ್ಕಳಂದ ತಕ್ಷಣ ಅವ್ರಿಗೆ ಏನು ಗೊತ್ತಿಲ್ಲಪ್ಪ, ನಮ್ಗೆ ಎಲ್ಲ ಗೊತ್ತಿರೋದು ಅನ್ನೋದು ಏನಿಲ್ಲ.
0: ನಮ್ಮ ಒಬ್ರು ಶ್ರೋತೃ ರೋಹಿತ್ ಮತ್ತೆ ಇನ್ನೂ ಒಬ್ರು ರಾಜರಾಜೇಶ್ವರಿ ನಗರದ ವಸಂತ, ಗೀತಾ ಮತ್ತು ಮನೆಯವರು, ಇವರು ಹೇಳ್ತಾರೆ ಇತ್ತೀಚೆಗೆ ನಮಗೆ ಕಾರ್ಯಕ್ರಮಗಳನ್ನ ಕೇಳುವಾಗ ಒಂದು ಸಣ್ಣ ಸದ್ದು ಜೊತೆಗೆ ಕೇಳಿ ಬರುತ್ತೆ, ಮೈಕ್ನಲ್ಲಿ ಒಂದು ಸದ್ದು ಬರ್ತಾ ಇದೆ ಅಂತ ಅನ್ಸುತ್ತೆ. ಕೆಲವು ಸಂದರ್ಭದಲ್ಲಿ ಅದು ಇರುತ್ತೆ, ಕೆಲವು ಸಂದರ್ಭದಲ್ಲಿ ಅದು ಇರಲ್ಲ. ಈ ತೊಂದರೆಯನ್ನ ನೀವು ಸರಿಪಡಿಸ್ಕೊಳ್ಬಹುದಲ್ಲ ಅಂತ.
1: ಇದು ಕೆಲವೊಂದು ತಾಂತ್ರಿಕ ದೋಷಗಳು ಅವಾಗ ಅವಾಗ ಆಗ್ತಾ ಇರುತ್ತೆ. ಸಂಬಂಧಪಟ್ಟಂತಹ ಒಂದು ತಾಂತ್ರಿಕ ವರ್ಗ ಏನಿದೆ ಅವ್ರಿಗೆ ಅದನ್ನ ಕೇಳಿಸಿದ್ರೆ ಅವ್ರಿಗೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ಏನಾಗಿದೆ ತೊಂದರೆ,
0: ಮತ್ತೆ
1: ತಾಂತ್ರಿಕ ದೋಷ
0: ರೀಚ್ ಆಯ್ತು ಇದೆಲ್ಲವೂ ಕೂಡ ನಮಗೆ.
1: ಮತ್ತೆ ಅವರು ನ್ಯೂಸ್ ಆನ್ ಏರ್ ಆಪ್ ಮುಖಾಂತರ ಕೇಳ್ಕೊಂಡಿದ್ದಾರ, ಅದರಲ್ಲಿ ಸೆಟ್ಟಲ್ ಕೇಳಿದಾರ, ಯಾವ್ದ್ರಲ್ಲಿ ಈ ತರ ಒಂದು ಏನು ಕರ್ಕಶಲ ಶಬ್ದ ಬಂತು, ಸೌಂಡ್ ಬಂತು, ತೊಂದರೆ ಆಯ್ತು ಅನ್ನೋದನ್ನ ತಾಂತ್ರಿಕವಾಗಿ ಅಧಿಕೃತವಾಗಿ ನಮ್ಗೆ ಕಳಿಸಿದ್ರೆ ಅದನ್ನ ಸರಿಪಡಿಸೋದಕ್ಕೆ ತುಂಬಾ ಅನುಕೂಲ ಸಹಾಯ ಆಗುತ್ತೆ.
0: ಇನ್ನು ನಮ್ಮ ಪ್ರಕಾಶ್ ಅವರು, ನಾಗರಾಜ ಶರ್ಮಾ, ರೋಹಿತ್, ಈರಮ್ಮ, ಜಗದಾಂಬಿಕಾ, ಹಾಗೆ ಸುಧಾ, ಶ್ವೇತಾ, ಅನೇಕರು ಕಾರ್ಯಕ್ರಮಗಳನ್ನ ಮೆಚ್ಚಿ ಸಹ ಹೇಳಿದ್ದಾರೆ. ಎನ್ ಆರ್ ಪ್ರಸಾದ್ ಅವರು ಕೂಡ ಕಾರ್ಯಕ್ರಮಗಳನ್ನ ಮೆಚ್ಚಿಕೊಂಡೇ ಪತ್ರಗಳನ್ನ ಬರೆದಿದ್ದಾರೆ. ಆದ್ರೆ ಜೊತೆಗೆ ಅವರು ಅಲ್ಲಲ್ಲಿ ಸ್ವಲ್ಪ ಉಪ್ಪು, ಖಾರ, ಸಿಹಿ ಎಲ್ಲವನ್ನೂ ಕೊಡ್ತಾ ಇರ್ತಾರೆ. ಹೀಗೆ ನಮ್ಮ ಎಲ್ಲ ಕೇಳುಗರು ಸಿಹಿ, ಉಪ್ಪು, ಖಾರ ಎಲ್ಲವನ್ನೂ ಕೊಡ್ಲಿ, ನಾವು ಕೂಡ ಅದನ್ನ ಅಷ್ಟೇ ಪ್ರೀತಿಯಿಂದ ಸ್ವೀಕರಿಸ್ತೀವಿ, ಮತ್ತೆ ನಿಮಗೂ ಕೂಡ ಒಳ್ಳೆ ಅಡಿಗೆಯನ್ನೇ ಕೊಡ್ತೀವಿ ಅಂತ.
1: ಉಪ್ಪು, ಖಾರ, ಹುಳಿ ಎಲ್ಲ ಹಾಕಿದ್ರೆ ಸಾಂಬಾರ್ ಊಟ ಅಡಿಗೆ ತುಂಬಾ ರುಚಿಕರವಾಗಿರೋದು
0: ಅಲ್ವಾ.

0: ಸ್ಪಂದನ ಕಾರ್ಯಕ್ರಮ ಆಲಿಸಿದ್ರಿ. ಪ್ರಸ್ತುತಿ ಬಿ ಕೆ ಸುಮತಿ ಮತ್ತು ಕೆ ವಿ ಕೃಷ್ಣಪ್ಪ. ಸಮಯ ಆಗ್ತದೆ ಇನ್ನೇನು 2:30. ಕೆಲವೇ ಕ್ಷಣಗಳಲ್ಲಿ ಕೇಳಿ ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಇನ್ನೀಗ ಪ್ರದೇಶ ಸಮಾಚಾರ. ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಮಲಾಕ್ಷಿ ನಾರಾಯಣಮೂರ್ತಿ. ಮುಖ್ಯಾಂಶಗಳು: ರಾಜ್ಯ ಸರ್ಕಾರಿ ನೌಕರರ ತುಟ್ಟಿಭತ್ಯೆ ಶೇಕಡ 1.5% ಹೆಚ್ಚಳ, ಈ ವರ್ಷದ ಜನವರಿ 1 ಪೂರ್ವಾನ್ವಯ. ಶೀಘ್ರವೇ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡುವಂತೆ ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹ. ಪಿಎಂ ಇಡ್ರೈವ್ ಯೋಜನೆಯಡಿ ದೇಶದಾದ್ಯಂತ ಇವಿ ಚಾರ್ಜಿಂಗ್ ಮೂಲಸೌಕರ್ಯ ಸಕ್ರಿಯಗೊಳಿಸುವ ಕುರಿತು ಬೆಂಗಳೂರಿನಲ್ಲಿ ನಾಳೆ ರಾಷ್ಟೀಯ ಸಮ್ಮೇಳನ. ಹಾಗೂ ಕೃಷಿ ಕ್ಷೇತ್ರದಲ್ಲಿ ಮಕ್ಕಳ ಬಳಕೆಗೆ ತಡೆ, ಪ್ರಾಯೋಗಿಕ ಅಧ್ಯಯನಕ್ಕೆ ಬಾಗಲಕೋಟೆ ಜಿಲ್ಲೆ ಆಯ್ಕೆ. ರಾಜ್ಯ ಸರ್ಕಾರಿ ನೌಕರರಿಗೆ 2026 ಜನವರಿ 1 ಪೂರ್ವಾನ್ವಯವಾಗುವಂತೆ ರಾಜ್ಯ ಸರ್ಕಾರ ತುಟ್ಟಿಭತ್ಯೆಯನ್ನು ಶೇಕಡ 1.5% ಹೆಚ್ಚಿಸಿದೆ. ತುಟ್ಟಿಭತ್ಯೆ ದರಗಳು ಪ್ರಸ್ತುತ ಮೂಲ ವೇತನದ ಶೇಕಡ 14.25% ಶೇಕಡ 15.75% ಪರಿಷ್ಕರಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಇದು ರಾಜ್ಯ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಅನುಕೂಲವಾಗಲಿದೆ. ಕರ್ನಾಟಕ ಲೋಕಸೇವಾ ಆಯೋಗ ಕೆಪಿಎಸ್ಸಿ ಪ್ರತಿಭಾನ್ವಿತ ನಿರುದ್ಯೋಗಿ ಯುವಕರಿಗೆ ಆಸರೆಯಾಗುವ ಬದಲು ಭ್ರಷ್ಟಾಚಾರ ಮತ್ತು ದೋಷಪೂರಿತ ನೇಮಕಾತಿ ಪ್ರಕ್ರಿಯೆಗಳ ಮೂಲಕ ಲಕ್ಷಾಂತರ ಉದ್ಯೋಗಾಕಾಂಕ್ಷಿಗಳನ್ನು ಅನಿಶ್ಚಿತತೆಗೆ ತಳ್ಳುವ ಕರಾಳ ಇತಿಹಾಸವನ್ನು ಪಡೆದುಕೊಂಡಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ

ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಪಾರದರ್ಶಕತೆಯನ್ನು ಕಾಯ್ದುಕೊಳ್ಳುವಲ್ಲಿ ಕೆಪಿಎಸ್ಸಿ ವಿಫಲವಾಗಿದೆ. ನಿರುದ್ಯೋಗಿ ಯುವಕರ ಬೃಹತ್ ಪ್ರತಿಭಟನೆಗಳಿಗೆ ಮಣಿದ ನಂತರ ರಾಜ್ಯ ಸರ್ಕಾರ 56,432 ಹುದ್ದೆಗಳಿಗೆ ನೇಮಕಾತಿ ಆರಂಭಿಸುವುದಾಗಿ ಘೋಷಿಸಿತ್ತು. ಆದಾಗ್ಯೂ ಈವರೆಗೆ ಯಾವುದೇ ಅಧಿಕೃತ ಅಧಿಸೂಚನೆ ಹೊರಡಿಸಿಲ್ಲ ಎಂದು ದೂರಿದ್ದಾರೆ. ಹುದ್ದೆಗಳನ್ನು ಮತ್ತಷ್ಟು ವಿಳಂಬ ಮಾಡದೆ ಭರ್ತಿ ಮಾಡಲು ಅಧಿಸೂಚನೆಯನ್ನು ತಕ್ಷಣವೇ ಹೊರಡಿಸುವ ಮೂಲಕ ಹಾಗೂ ನ್ಯಾಯಯುತ ಮತ್ತು ತ್ವರಿತ ನೇಮಕಾತಿ ಪ್ರಕ್ರಿಯೆಯನ್ನು ಖಚಿತಪಡಿಸಿಕೊಳ್ಳುವ ಮೂಲಕ ರಾಜ್ಯ ಸರ್ಕಾರ ತನ್ನ ಬದ್ಧತೆಯನ್ನು ಪ್ರದರ್ಶಿಸಬೇಕು ಎಂದು ಬಿವೈ ವಿಜಯೇಂದ್ರ ಆಗ್ರಹಿಸಿದ್ದಾರೆ. ಪಿಎಂ ಇ ಡ್ರೈವ್ ಯೋಜನೆಯಡಿ ದೇಶದಾದ್ಯಂತ ಇವಿ ಚಾರ್ಜಿಂಗ್ ಮೂಲಸೌಕರ್ಯ ಸಕ್ರಿಯಗೊಳಿಸುವ ಕುರಿತು ನಾಳೆ ಬೆಂಗಳೂರಿನಲ್ಲಿ ಉನ್ನತ ಮಟ್ಟದ ರಾಷ್ಟೀಯ ಸಮ್ಮೇಳನವನ್ನು ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವಾಲಯ ಆಯೋಜಿಸಿದೆ. ಸಮ್ಮೇಳನವನ್ನು ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ಉದ್ಘಾಟಿಸಲಿದ್ದಾರೆ. ಇದೇ ವೇಳೆ ಅವರು ಏಕೀಕೃತ ಭಾರತ್ ಇ ಚಾರ್ಜ್ ಆಪ್ ಅನ್ನು ಬಿಡುಗಡೆ ಮಾಡಲಿದ್ದಾರೆ. ಈ ಆಪ್ ಭಾರತದಾದ್ಯಂತ ತಡೆರಹಿತ ಇವಿ ಚಾರ್ಜಿಂಗ್ ಪ್ರವೇಶವನ್ನು ಸಕ್ರಿಯಗೊಳಿಸುವ ಗುರಿಯನ್ನು ಹೊಂದಿರುವ ಮೊದಲ ಸಂಯೋಜಿತ ಡಿಜಿಟಲ್ ವೇದಿಕೆಯಾಗಿದೆ. ಕಾರ್ಯಕ್ರಮದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಹಿರಿಯ ಅಧಿಕಾರಿಗಳು ಸೇರಿದಂತೆ ಬಿಎಚ್ಇಎಲ್, ಐಎಫ್ಸಿಐ, ಎನ್ಬಿಎಸ್ಎಲ್ ಮತ್ತು ತೈಲ ಮಾರುಕಟ್ಟೆ ಕಂಪನಿಗಳ ಪ್ರತಿನಿಧಿಗಳು, ಇವಿ ಚಾರ್ಜ್ ಪಾಯಿಂಟ್ ಆಪರೇಟರ್ಗಳು, ನೀತಿ ನಿರೂಪಕರು ಮತ್ತು ಉದ್ಯಮಿಗಳು ಭಾಗವಹಿಸಲಿದ್ದಾರೆ. ವಿಜಯಪುರ ಜಿಲ್ಲಾಡಳಿತ ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಎಲ್ಎಚ್ಬಿಎಸ್ ಲಾಕ್ಡ್ ಹೌಸ್ ಬೀಟ್ ಸಿಸ್ಟಂ ಎಂಬ ನೂತನ ಸುರಕ್ಷತಾ ಉಪಕ್ರಮವನ್ನು ಜಿಲ್ಲೆಯಾದ್ಯಂತ ಜಾರಿಗೆ ತಂದಿದೆ. ಸಾರ್ವಜನಿಕರು ಇದರ ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ ನಿಂಬರಗಿ ತಿಳಿಸಿದ್ದಾರೆ. ವಿಜಯಪುರದಲ್ಲಿಂದು ಸುದ್ದಿ

0: ಜಿಲ್ಲಾಧಿಕಾರಿ ಸಂಗಪ್ಪ ತಿಳಿಸಿದ್ದಾರೆ. ಬಾಗಲಕೋಟೆ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಇಂದು ನಡೆದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕೃಷಿ ಚಟುವಟಿಕೆಗಳಲ್ಲಿ ಮಕ್ಕಳ ತೊಡಗಿಸಿಕೊಳ್ಳುವಿಕೆ, ಅದರ ಸಾಮಾಜಿಕ ಹಾಗೂ ಶೈಕ್ಷಣಿಕ ಪರಿಣಾಮಗಳು, ಮಕ್ಕಳ ಹಕ್ಕುಗಳ ರಕ್ಷಣೆ ಹಾಗೂ ಜಾಗೃತಿ ಕಾರ್ಯಕ್ರಮಗಳ ಕುರಿತು ಚರ್ಚೆ ನಡೆಸಿದರು. ಗ್ರಾಮೀಣ ಪ್ರದೇಶಗಳಲ್ಲಿ ಕೃಷಿ ಕೆಲಸಗಳಲ್ಲಿ ಮಕ್ಕಳ ಬಳಕೆಯ ಕುರಿತು ಮಾಹಿತಿ ಸಂಗ್ರಹಣೆ, ಸಮೀಕ್ಷೆ ಹಾಗೂ ಪೋಷಕರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. 3 ವರ್ಷಗಳ ಈ ಯೋಜನೆಗೆ ವಿಸ್ತೃತ ಕ್ರಿಯಾಯೋಜನೆ ರೂಪಿಸಿ ವಿವಿಧ ಇಲಾಖೆಗಳೊಂದಿಗೆ ಸಮನ್ವಯ ಸಾಧಿಸಬೇಕು, ಗ್ರಾಮೀಣ ಪ್ರದೇಶಗಳಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಅಂತಾರಾಷ್ಟೀಯ ಕಾರ್ಮಿಕ ಸಂಸ್ಥೆಯ ಪ್ರತಿನಿಧಿಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿರಬೇಕು ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ನಿರ್ದೇಶನ ನೀಡಿದ್ದಾರೆ. ರಾಷ್ಟೀಯ ಯೋಜನಾ ಸಂಯೋಜನಾ ಸಮನ್ವಯ ಅಧಿಕಾರಿ ರಂಜಿತಾ ಪ್ರಕಾಶ ಮಾತನಾಡಿ, ಅಂತಾರಾಷ್ಟೀಯ ಕಾರ್ಮಿಕ ಸಂಸ್ಥೆ ಸಾಮಾಜಿಕ ನ್ಯಾಯ ಹಾಗೂ ಮಾನವ ಮತ್ತು ಕಾರ್ಮಿಕ ಹಕ್ಕುಗಳನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಸುರಕ್ಷಿತ, ಉತ್ಪಾದಕ ಮತ್ತು ನ್ಯಾಯಯುತ ಕೆಲಸದ ವಾತಾವರಣ ನಿರ್ಮಾಣಕ್ಕೆ ಒತ್ತು ನೀಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸರಬರಾಜಾಗಿರುವ ರಸಗೊಬ್ಬರಗಳನ್ನು ಯಾವುದೇ ಕಾರಣಕ್ಕೂ ಬೇರೆ ಜಿಲ್ಲೆಗಳಿಗೆ ಮಾರಾಟ ಮಾಡಬಾರದು ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ರಸಗೊಬ್ಬರ ಉತ್ಪಾದಕ ಸಂಸ್ಥೆಗಳ ಪ್ರತಿನಿಧಿಗಳಿಗೆ ಹಾಗೂ ಮಾರಾಟಗಾರರಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದಲ್ಲಿ ನಡೆದ 2026-27 ಸಾಲಿನ ಕೃಷಿ ಪರಿಕರ ತಯಾರಕರ ಮತ್ತು ಮಾರಾಟಗಾರರ ಜಿಲ್ಲಾ ಮಟ್ಟದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಅಧಿಕೃತ ರಸಗೊಬ್ಬರ ಮಾರಾಟ, ಪರವಾನಿಗೆ ಇಲ್ಲದೆ ರಸಗೊಬ್ಬರ ದಾಸ್ತಾನು ಮತ್ತು ಮಾರಾಟ ಮಾಡುವುದು ಕಾನೂನು ಬಾಹಿರವಾಗಿದೆ. 2026 ಸಾಲಿನ ಮುಂಗಾರು ಹಂಗಾಮಿಗೆ ರಸಗೊಬ್ಬರಗಳ ಪೂರೈಕೆ ಮತ್ತು ವಿತರಣೆಯಲ್ಲಿ ಯಾವುದೇ ವ್ಯತ್ಯಯವಾಗದಂತೆ ಕ್ರಮ ವಹಿಸಬೇಕಿದೆ ಎಂದು ನಿರ್ದೇಶನ ನೀಡಿದ್ದಾರೆ. ರೈತರಿಗೆ ರಸಗೊಬ್ಬರ ಲಭ್ಯತೆಯ ಬಗ್ಗೆ ಅರಿವು ಮೂಡಿಸಲು ಮತ್ತು ರಸಗೊಬ್ಬರಗಳಿಗೆ ಪರ್ಯಾಯವಾಗಿ ಸಾವಯವ ಗೊಬ್ಬರಗಳನ್ನು ಹೆಚ್ಚು ಬಳಕೆ ಮಾಡುವಂತೆ, ರಸಗೊಬ್ಬರ ಮಾರಾಟ ಮಳಿಗೆಯ ಮುಂದೆ ದಾಸ್ತಾನು ಮತ್ತು ಗರಿಷ್ಠ ಮಾರಾಟ ದರದ ವಿವರಗಳನ್ನು ಸಾರ್ವಜನಿಕರಿಗೆ ಕಾಣುವಂತೆ ಹಾಕಬೇಕು ಎಂದು ತಿಳಿಸಿದ್ದಾರೆ. ಯೂರಿಯಾವನ್ನು ಕೆಕಿಸಾನ್ ತಂತ್ರಾಂಶದ ಮೂಲಕ ಮಾರಾಟ ಮಾಡಲು ಪ್ರತಿ ತಾಲೂಕಿನಲ್ಲಿ ಚಿಲ್ಲರೆ ಮಾರಾಟಗಾರರಿಗೆ ತರಬೇತಿ ಆಯೋಜಿಸುವಂತೆ ಸಹಾಯಕ ಕೃಷಿ ನಿರ್ದೇಶಕರಿಗೆ ಇದೇ ವೇಳೆ ಜಿಲ್ಲಾಧಿಕಾರಿ ಸೂಚಿಸಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಪ್ರಧಾನಮಂತ್ರಿ ಆವಾಸ್ ನಗರ ಯೋಜನೆಯಡಿ ಮನೆ ನಿರ್ಮಾಣ ಕಾರ್ಯ ಚುರುಕುಗೊಂಡಿದ್ದು, ಈವರೆಗೆ 84.67% ಭೌತಿಕ ಪ್ರಗತಿ ಸಾಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ದಾವಣಗೆರೆ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಪ್ರಧಾನಮಂತ್ರಿಗಳ 15 ಅಂಶಗಳ ಕಾರ್ಯಕ್ರಮದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಒಟ್ಟು 3376 ಮನೆಗಳು ಮಂಜೂರಾಗಿದ್ದು, ಈ ಪೈಕಿ 2637 ಮನೆಗಳ ನಿರ್ಮಾಣ ಕಾರ್ಯ ವಿವಿಧ ಹಂತಗಳಲ್ಲಿ ಪ್ರಗತಿಯಲ್ಲಿದೆ ಎಂದು ಹೇಳಿದ್ದಾರೆ. ಯೋಜನೆಯಡಿ ನಿಗದಿಪಡಿಸಲಾಗಿದ್ದ 959 ಅಲ್ಪಸಂಖ್ಯಾತ ಫಲಾನುಭವಿಗಳ ಗುರಿಯನ್ನು ಸಂಪೂರ್ಣವಾಗಿ ತಲುಪಲಾಗಿದೆ. ಇದರಲ್ಲಿ 812 ಮಂದಿ ಮುಸ್ಲಿಂ ಸಮುದಾಯದವರಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿ ಜಿಲ್ಲೆಯ 4 ಮದರಸಗಳ ಆಧುನೀಕರಣಕ್ಕೆ ತಲಾ 50 ಲಕ್ಷ ರೂಪಾಯಿಗಳಂತೆ ಒಟ್ಟು 2 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿದೆ. ಅಲ್ಪಸಂಖ್ಯಾತ ಹೆಣ್ಣು ಮಕ್ಕಳ ಉನ್ನತ ಶಿಕ್ಷಣಕ್ಕಾಗಿ ಜಿಲ್ಲೆಯಲ್ಲಿ ಶೀಘ್ರದಲ್ಲೇ ಪದವಿ ಪೂರ್ವ ಕಾಲೇಜು ನಿರ್ಮಾಣ ಆರಂಭವಾಗಲಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಪ್ರಸಕ್ತ ಸಾಲಿನ ಹಿಂಗಾರು ಹಂಗಾಮಿನಲ್ಲಿ ಕೇಂದ್ರ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ಕಡಲೆಕಾಳು ಖರೀದಿಯ ಕಾಲಾವಧಿಯನ್ನು ಇದೇ 28ರವರೆಗೆ ವಿಸ್ತರಿಸಿದೆ. ಈ ಯೋಜನೆಯಡಿ ಈಗಾಗಲೇ ನೋಂದಾಯಿತರಾಗಿರುವ ರೈತರಿಂದ ಮಾತ್ರ ಉತ್ಪನ್ನವನ್ನು ಖರೀದಿಸಲಾಗುತ್ತದೆ. ಖರೀದಿ ಪ್ರಕ್ರಿಯೆಯ ಉಳಿದ ನಿಯಮ ಹಾಗೂ ನಿಬಂಧನೆಗಳಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ಜಿಲ್ಲೆಯ ಎಲ್ಲ ಅರ್ಹ ರೈತರು ನಿಗದಿತ ಅವಧಿಯೊಳಗೆ ತಮ್ಮ ಕಡಲೆಕಾಳು ಉತ್ಪನ್ನವನ್ನು ಮಾರಾಟ ಮಾಡಿ ಬೆಂಬಲ ಬೆಲೆಯ ಪ್ರಯೋಜನ ಪಡೆಯಬೇಕು ಎಂದು ಬಳ್ಳಾರಿಯ ಕೃಷಿ ಮಾರಾಟ ಇಲಾಖೆಯ ಉಪನಿರ್ದೇಶಕ ಡಾ ಮಂಜುನಾಥ್ ಮನವಿ ಮಾಡಿದ್ದಾರೆ. ಮಂಗಳೂರು ಆಕಾಶವಾಣಿಯಲ್ಲಿ ಹಿರಿಯ ಎಂಜಿನಿಯರಿಂಗ್ ಸಹಾಯಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಹರೀಶ್ ಆಚಾರ್ ಅವರು ನಿನ್ನೆ ತಮ್ಮ ಸ್ವಗೃಹದಲ್ಲಿ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಅವರಿಗೆ 59 ವರ್ಷ ವಯಸ್ಸಾಗಿತ್ತು. ಮುಂದಿನ

0: ತಿಂಗಳು ನಿವೃತ್ತರಾಗಲಿದ್ದ ಹರೀಶ್ ಆಚಾರ್ ಅವರು ಬ್ರಹ್ಮಾವರ, ಕಾರವಾರ, ಮಡಿಕೇರಿ, ಹಾಸನ ಮತ್ತು ಮಂಗಳೂರು ಆಕಾಶವಾಣಿ ಕೇಂದ್ರಗಳಲ್ಲಿ ಕಾರ್ಯನಿರ್ವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ಸರ್ಕಾರಿ ನೌಕರರ ತುಟ್ಟಿ ಭತ್ಯೆ ಶೇಕಡಾ 1.5% ಹೆಚ್ಚಳ, ಈ ವರ್ಷದ ಜನವರಿ 1ರಿಂದ ಪೂರ್ವಾನ್ವಯ. ಶೀಘ್ರವೇ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡುವಂತೆ ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹ. ಪಿಎಂ ಇಡ್ರೈವ್ ಯೋಜನೆಯಡಿ ದೇಶಾದ್ಯಂತ ಇವಿ ಚಾರ್ಜಿಂಗ್ ಮೂಲಸೌಕರ್ಯ ಸಕ್ರಿಯಗೊಳಿಸುವ ಕುರಿತು ಬೆಂಗಳೂರಿನಲ್ಲಿ ನಾಳೆ ರಾಷ್ಟೀಯ ಸಮ್ಮೇಳನ. ಹಾಗೂ ಕೃಷಿ ಕ್ಷೇತ್ರದಲ್ಲಿ ಮಕ್ಕಳ ಬಳಕೆಗೆ ತಡೆ, ಪ್ರಾಯೋಗಿಕ ಅಧ್ಯಯನಕ್ಕೆ ಬಾಗಲಕೋಟೆ ಜಿಲ್ಲೆ ಆಯ್ಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 3 ಗಂಟೆಗೆ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

0: ವರ್ಕ್ ಫ್ರಮ್ ಹೋಮ್ ಹೈ ಸ್ಯಾಲರಿ ಬರೀ ಒಂದು ಕ್ಲಿಕ್ ನಲ್ಲಿ ಅರೆ ವಾ
1: ಸಿಕ್ಕಿಬಿದ್ರು
2: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ ಆರ್ ಬಿ ಐ ಹೇಳುತ್ತೆ
3: ಜಾಣರಾಗಿರಿ ಜಾಗರೂಕರಾಗಿರಿ

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ನಮಸ್ತೆ, ಶುಭ ಮಧ್ಯಾಹ್ನ ಎಲ್ಲ ಆತ್ಮೀಯ ಕೇಳುಗರಿಗೆ. ಚಿತ್ರತಾಣ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಮಯ 2:41 ಆಗಿದೆ. ಈ ದಿನ ಚಿತ್ರತಾಣದಲ್ಲಿ ಯಾವ ಚಿತ್ರದ ಗೀತೆಗಳನ್ನ ಆಲಿಸಬಹುದು ಅಂದರೆ 1980 ತೆರೆ ಕಂಡಂತಹ ಚಿತ್ರ ಭಕ್ತ ಸಿರಿಯಾಳ, ಲೋಕೇಶ್, ಆರತಿ, ಅಶ್ವಥ್, ಪ್ರಮೀಳಾ ಜೋಶೈ ಮತ್ತು ತೂಗುದೀಪ್ ಶ್ರೀನಿವಾಸ್ ಅವರು ಅಭಿನಯಿಸಿದಂತಹ ಈ ಚಿತ್ರದ ಗೀತೆಗಳನ್ನ ಪ್ರಸಾರ ಮಾಡಲಾಗುತ್ತೆ. ಮೊದಲಿಗೆ ಕೇಳಿ ಎಸ್ ಜಾನಕಿ ಅವರು ಧ್ವನಿಯಾಗಿರುವ ಈ ಒಂದು ಗೀತೆ. ಹುಣಸೂರು ಕೃಷ್ಣಮೂರ್ತಿ ಅವರ ಸಾಹಿತ್ಯ, ಟಿ ಜಿ ಲಿಂಗಪ್ಪ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಹುಣಸೂರು ಕೃಷ್ಣಮೂರ್ತಿಯವರ ಸಾಹಿತ್ಯ, ಟಿ ಜಿ ಲಿಂಗಪ್ಪ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಒಂದು ಗೀತೆನ ಆಲಿಸಿದ್ರಿ. ಈಗ ಕೇಳಿ ಮತ್ತೊಂದು.

ಗೀತೆ ಕೆಜೆ ಯೇಸುದಾಸ್ ಅವರ ಧ್ವನಿಯಲ್ಲಿ ಈ ಒಂದು ಗೀತೆ, ಭಕ್ತ ಸಿರಿಯಾಳ ಚಲನಚಿತ್ರದಿಂದ ಆರಿಸಿದ ಈ ಒಂದು ಗೀತೆಗೆ ತಿರುಪತಿ ಜೈನ್ ಎಸ್ ಜಾನಕಿ ಮತ್ತು ಕೆಜೆ ಯೇಸುದಾಸ್ ಅವರ ಧ್ವನಿಯಲ್ಲಿ, ಹುಣಸೂರು ಕೃಷ್ಣಮೂರ್ತಿ ಅವರ ರಚನೆ ಮತ್ತು ಟಿ ಜಿ ಲಿಂಗಪ್ಪ ಅವರ ಸಂಗೀತ ಸಂಯೋಜನೆ ಈ ಒಂದು ಗೀತೆಗಿದೆ. ಈ ಒಂದು ಗೀತೆಯೊಂದಿಗೆ ಈ ದಿನದ ಒಂದು ಚಿತ್ರತಾಣ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಆಗಿದೆ. ಇದಾದ ನಂತರ ಕನ್ನಡದಲ್ಲಿ ವಾರ್ತೆಗಳನ್ನ ಆಲಿಸಬಹುದು.

ಆಕಾಶವಾಣಿಗೆ 90. ಆತ್ಮೀಯ ಶ್ರೋತೃಗಳೇ, ಸೂರ್ಯೋದಯ ಅಂದ್ರೆ ಆಕಾಶವಾಣಿ ಸಂಗೀತ ಬರಬೇಕು. ಕಲಾವಿದರು ಅಂದ್ರೆ ಅವರು ಆಕಾಶವಾಣಿ ಜೊತೆನೆ ಬೆಳೆದಿರಬೇಕು. ಸಂಗೀತ ಇರಲಿ, ಸಾಹಿತ್ಯ ಇರಲಿ, ನಾಟಕ ಇರಲಿ, ಚಿತ್ರಗೀತೆ ಆಗಲಿ, ಪ್ರಧಾನಿಗಳ ಭಾಷಣ ಆಗಲಿ, ಸೇವೆ ಸವಲತ್ತು, ಸುದ್ದಿ ವಿಶೇಷ, ಹಬ್ಬ ಹರಿದಿನ ಏನೇ ಇರಲಿ, ಹಲವು ದಶಕಗಳಿಂದ ಆಕಾಶವಾಣಿ ಸಾಥಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಮಲಾಕ್ಷಿ ನಾರಾಯಣಮೂರ್ತಿ. ಮುಖ್ಯಾಂಶಗಳು: ಸೋಮನಾಥ ಅಮೃತ ಪರ್ವ ಹಿನ್ನೆಲೆ ಗುಜರಾತ್ನಲ್ಲಿ ಪ್ರಧಾನಿ ರೋಡ್ ಶೋ, ಪರಮಾಣು ಪರೀಕ್ಷೆ ನಡೆಸಿದ ವಿಜ್ಞಾನಿಗಳ ಕಾರ್ಯಕ್ಕೆ ಶ್ಲಾಘನೆ. ಜುಲೈ 1ರಿಂದ ವಿಕಸಿತ ಭಾರತ ರೋಜ್ಗಾರ್ ಮತ್ತು ಆಜೀವಿಕಾ ಕಾಯ್ದೆ 2026 ಜಾರಿಗೆ ಕೇಂದ್ರ ಸರ್ಕಾರ ಸೂಚನೆ. ಇಂದು ರಾಷ್ಟೀಯ ತಂತ್ರಜ್ಞಾನ ದಿನ. ದೇಶದ ಜನತೆಗೆ ಉಪರಾಷ್ಟಪತಿ, ಪ್ರಧಾನಿ ಸೇರಿ ಗಣ್ಯರಿಂದ ಶುಭಾಶಯ. ವಿದೇಶಿ ವಿನಿಮಯದ ಅಗತ್ಯವಿರುವ ವಸ್ತುಗಳ ಮೇಲಿನ ವೆಚ್ಚ ಕಡಿಮೆ ಮಾಡುವಂತೆ ಸಚಿವ ಅಶ್ವಿನಿ ವೈಷ್ಣವ್ ಕರೆ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಪಂಜಾಬ್ ಕಿಂಗ್ಸ್, ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಮುಖಾಮುಖಿ. ವಾರ್ತೆಗಳ ವಿವರ: ಸೋಮನಾಥ ಅಮೃತ ಪರ್ವದ ಆಚರಣೆಯಲ್ಲಿ ಭಾಗವಹಿಸಲು ಪ್ರಧಾನಿ ನರೇಂದ್ರ ಮೋದಿ ಇಂದು ಗುಜರಾತ್ನ ಪ್ರಭಾಸ್ ಪಟಾಣಿಗೆ ತೆರಳಿದ್ದು, ಹೆಲಿಪ್ಯಾಡ್ನಲ್ಲಿ ಇಳಿದ ನಂತರ ಪ್ರಧಾನಿ ಹರ್ಮೀಸ್ ಗೋಹಿಲ್ ವೃತ್ತದವರೆಗೆ 1 ಕಿಲೋಮೀಟರ್ ರೋಡ್ ಶೋ ನಡೆಸಿದರು. ಈ ಸಮಯದಲ್ಲಿ ಭಾರೀ ಜನಸಮೂಹ ಜಮಾಯಿಸಿ ಪ್ರಧಾನಿ ಅವರನ್ನು ಸ್ವಾಗತಿಸಿದರು. ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಮತ್ತು ಉಪಮುಖ್ಯಮಂತ್ರಿ ಹರ್ಷ ಸಾಂಗವಿ ಕೂಡ ಪ್ರಧಾನಿ ಅವರೊಂದಿಗೆ ರೋಡ್ ಶೋನಲ್ಲಿ ಭಾಗವಹಿಸಿದ್ದರು. ಬಳಿಕ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ, ಸೋಮನಾಥ ದೇವಾಲಯವು ಅಚಲ ನಂಬಿಕೆ, ದೈವತ್ವ ಮತ್ತು ದೇಶದ ಶಾಶ್ವತ ಆತ್ಮದ ಪವಿತ್ರ ಸಂಕೇತವಾಗಿದೆ ಎಂದು ಬಣ್ಣಿಸಿದ್ದಾರೆ. ಸೋಮನಾಥ ಅಮೃತ ಪರ್ವ ಕೇವಲ ಭೂತಕಾಲವನ್ನು ಆಚರಿಸುವ ಹಬ್ಬವಲ್ಲ, ಇದು ಮುಂದಿನ 1000 ವರ್ಷಗಳ ಕಾಲ ದೇಶದ ಸ್ಫೂರ್ತಿಯಾಗಲಿದೆ ಎಂದು ಹೇಳಿದ್ದಾರೆ. ಜಗತ್ತಿನ ಯಾವುದೇ ಶಕ್ತಿಯು ಭಾರತವನ್ನು ತಲೆಬಾಗಿಸಲು ಅಥವಾ ನಿಗ್ರಹಿಸಲು ಸಾಧ್ಯವಿಲ್ಲ ಎಂದು ತಿಳಿಸಿದ್ದಾರೆ. 1998 ಮೇ 11ರಂದು ಮೊದಲ 3 ಪರಮಾಣು ಪರೀಕ್ಷೆಗಳನ್ನು ನಡೆಸಲಾಯಿತು. ಈ ಮೂಲಕ ದೇಶದ ವಿಜ್ಞಾನಿಗಳು ಭಾರತದ ಸಾಮರ್ಥ್ಯಗಳನ್ನು ಇಡೀ ಜಗತ್ತಿಗೆ ಪ್ರದರ್ಶಿಸಿದರು. ಈ ಪರೀಕ್ಷೆಗಳು ದೇಶದ ರಾಜಕೀಯ ಇಚ್ಛಾಶಕ್ತಿ ಎಷ್ಟು ಅಚಲ ಎಂಬುದನ್ನು ಜಗತ್ತಿಗೆ ಪ್ರದರ್ಶಿಸಿವೆ ಎಂದು ಹೇಳಿದ್ದಾರೆ.
1: ದುನಿಯಾಭರ್ ಕಿ ಶಕ್ತಿಯಾ ಭಾರತ ಕೋ ದಬೋಚನೆ ಕೆ ಲಿಯೆ ಮೈದಾನ್ ಮೇ ಉತರಿ. ಅನೇಕ ಪ್ರಕಾರ ಕೆ ಬಂಧನ್ ಲಗ್ ಗಯೆ ಉಸ್ ಸಮಯ ಪೂರಿ ದುನಿಯಾ ಕಾ ದಬಾವ್ ಭಾರತ ಪರ್ ಥಾ. ಲೇಕಿನ್ ಅಟಲ್ ಜಿ ಕೆ ನೇತೃತ್ವ ಮೇ ಬಿಜೆಪಿ ಸರ್ಕಾರ ನೇ ದಿಖಾಯಾ ಥಾ ಕಿ ಹಮಾರೇ ಲಿಯೆ ರಾಷ್ಟ್ರ ಪ್ರಥಮ ಹೈ. ದುನಿಯಾ ಕಿ ಕೋಯಿ ತಾಕತ್ ಭಾರತ ಕೋ ಝುಕಾ ನಹೀ ಸಕ್ತಿ.
0: ಇದಕ್ಕೂ ಮೊದಲು ಪ್ರಧಾನಿ ಮೊದಲ ಜ್ಯೋತಿರ್ಲಿಂಗವಾದ ಸೋಮನಾಥ ದೇವಾಲಯದಲ್ಲಿ ವಿಶೇಷ ಮಹಾಪೂಜೆ ಸಲ್ಲಿಸಿದರು. ಸೋಮನಾಥ ದೇವಾಲಯದ ಗೋಪುರದ ಮೇಲೆ ಕುಂಭಾಭಿಷೇಕ ವಿಧಿವಿಧಾನವನ್ನು ನೆರವೇರಿಸಿದರು. ದೇವಾಲಯದ ಇತಿಹಾಸದಲ್ಲಿ ಮೊದಲ ಬಾರಿಗೆ 11 ಯಾತ್ರಾಸ್ಥಳಗಳಿಂದ ಬಂದ ಪವಿತ್ರ ನೀರನ್ನು ಬಳಸಿ ದೇವಾಲಯದ ಶಿಖರದ ಮೇಲೆ ಜಲಾಭಿಷೇಕವನ್ನು ನಡೆಸಲಾಯಿತು. ಧ್ವಜಾರೋಹಣ ಸಮಾರಂಭದಲ್ಲಿಯೂ ಪ್ರಧಾನಿ ಭಾಗವಹಿಸಿದ್ದರು. ಸೋಮನಾಥ ದೇವಾಲಯ ಪುನರ್ ನಿರ್ಮಾಣಕ್ಕೆ 75 ವರ್ಷಗಳಾಗಿರುವ ಹಿನ್ನೆಲೆಯಲ್ಲಿ ಸೋಮನಾಥ ಸ್ವಾಭಿಮಾನ್ ಉತ್ಸವದ ಸಂದರ್ಭದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ಶುಭಾಶಯ ಕೋರಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ, ಉತ್ಸವವು ಭಾರತದ ಶಾಶ್ವತ ಶಕ್ತಿಯ ಆಚರಣೆಯಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಸೋಮನಾಥ ದೇವಾಲಯವನ್ನು ಭಾರತದ ಆಧ್ಯಾತ್ಮಿಕ ಪ್ರಜ್ಞೆ ಮತ್ತು ನಂಬಿಕೆಯ ಪ್ರಬಲ ಸಂಕೇತವೆಂದು ಬಣ್ಣಿಸಿದ್ದಾರೆ. ಕೇಂದ್ರ ಸರ್ಕಾರವು ವಿಕಸಿತ್ ಭಾರತ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ ಕಾಯ್ದೆ 2025 ಖಾತರಿ ಅನುಷ್ಠಾನಕ್ಕೆ ಸೂಚನೆ ನೀಡಿದೆ. ಜುಲೈ 1ರಿಂದ ಈ ಕಾಯ್ದೆಯನ್ನು ರಾಷ್ಟವ್ಯಾಪಿ ಜಾರಿಗೆ ತರಲಾಗುವುದು ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಪ್ರತಿ ಹಣಕಾಸು ವರ್ಷದಲ್ಲಿ 125 ದಿನಗಳ ಕೂಲಿ ಉದ್ಯೋಗವನ್ನು ಖಾತರಿಪಡಿಸುವ ಈ ಕಾಯ್ದೆಯು ಗ್ರಾಮೀಣ ಭಾರತವನ್ನು ಸಬಲೀಕರಣಗೊಳಿಸುತ್ತದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ತಿಳಿಸಿದೆ. ಪ್ರಸಕ್ತ ಹಣಕಾಸು ವರ್ಷದಲ್ಲಿ 95,692 ಕೋಟಿ ರೂಪಾಯಿಗಳನ್ನು ಈ ಯೋಜನೆಗೆ ಒದಗಿಸಲಾಗಿದೆ. ರಾಷ್ಟೀಯ ತಂತ್ರಜ್ಞಾನ ದಿನದ ಸಂದರ್ಭದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಾಗೂ ಇತರ ಗಣ್ಯರು ದೇಶದ ಜನತೆಗೆ ಶುಭಾಶಯ ಕೋರಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಉಪರಾಷ್ಟಪತಿಗಳು ಪೋಖ್ರಾನ್ ಪರೀಕ್ಷಾ ಶ್ರೇಣಿಯಲ್ಲಿ ಪರಮಾಣು ಪರೀಕ್ಷೆಗಳನ್ನು ನಡೆಸಿದ್ದರ ಸ್ಮರಣಾರ್ಥವಾದ ಈ ದಿನವು ಸ್ವಾವಲಂಬನೆ ಮತ್ತು ಕಾರ್ಯತಂತ್ರದ ಬಲದತ್ತ ದೇಶದ ಪ್ರಯಾಣದಲ್ಲಿ ಒಂದು ನಿರ್ಣಾಯಕ ಕ್ಷಣವನ್ನು ಗುರುತಿಸುತ್ತದೆ ಎಂದು ಹೇಳಿದ್ದಾರೆ. 1998ರಲ್ಲಿ ಪೋಖ್ರಾನ್ನಲ್ಲಿ ಯಶಸ್ವಿ ಪರೀಕ್ಷೆಗಳಿಗೆ ಕಾರಣವಾದ ವಿಜ್ಞಾನಿಗಳ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯನ್ನು ಈ ದಿನ ಭಾರತ ಹೆಮ್ಮೆಯಿಂದ ಸ್ಮರಿಸುತ್ತದೆ ಎಂದು ಪ್ರಧಾನಿ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ. ಈ ಕ್ಷಣ ಭಾರತದ ವೈಜ್ಞಾನಿಕ ಶ್ರೇಷ್ಠತೆ ಮತ್ತು ಅಚಲ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಪ್ರಧಾನಿ ಹೇಳಿದ್ದಾರೆ. ಸ್ವಾವಲಂಬಿ ರಾಷ್ಟವನ್ನು ನಿರ್ಮಿಸುವಲ್ಲಿ, ನಾವೀನ್ಯತೆಯನ್ನು ವೇಗಗೊಳಿಸುವಲ್ಲಿ, ಅವಕಾಶಗಳನ್ನು ವಿಸ್ತರಿಸುವಲ್ಲಿ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ದೇಶದ ಬೆಳವಣಿಗೆಗೆ ಕೊಡುಗೆ ನೀಡುವಲ್ಲಿ ತಂತ್ರಜ್ಞಾನವು ಪ್ರಮುಖ ಆಧಾರಸ್ತಂಭವಾಗಿದೆ. ಪ್ರತಿಮೆಗಳನ್ನು ಸಬಲೀಕರಣಗೊಳಿಸುವುದು, ಸಂಶೋಧನೆಯನ್ನು ಪ್ರೋತ್ಸಾಹಿಸುವುದು ಮತ್ತು ರಾಷ್ಟೀಯ ಪ್ರಗತಿ ಮತ್ತು ನಾಗರಿಕರ ಆಕಾಂಕ್ಷೆಗಳನ್ನು ಪೂರೈಸುವ ಪರಿಹಾರಗಳನ್ನು ರಚಿಸುವಲ್ಲಿ ಸರ್ಕಾರದ ನಿರಂತರ ಗಮನ ಉಳಿದಿದೆ ಎಂದು ಅವರು ಒತ್ತಿ ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಸಕ್ತ ಜಾಗತಿಕ ಅನಿಶ್ಚಿತತೆಗಳ ಹಿನ್ನೆಲೆಯಲ್ಲಿ ವಿದೇಶಿ ವಿನಿಮಯದ ಅಗತ್ಯವಿರುವ ವಸ್ತುಗಳ ಮೇಲಿನ ವೆಚ್ಚವನ್ನು ಕಡಿಮೆ ಮಾಡುವಂತೆ ನಾಗರಿಕರು ಮತ್ತು ವ್ಯಾಪಾರ ಸಂಸ್ಥೆಗೆ ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಸಿಐಐ ವಾರ್ಷಿಕ ವ್ಯಾಪಾರ ಸಂಘರ್ಷ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪಶ್ಚಿಮ ಏಷ್ಯಾದಲ್ಲಿ ಸಂಘರ್ಷ ಇನ್ನೂ ಮುಂದುವರಿಯುತ್ತಿದ್ದು ಕದನ ವಿರಾಮವು ಇನ್ನೂ ದೂರದ ಮಾತಾಗಿದೆ. ಆದ್ದರಿಂದ ದೇಶವು ಆರ್ಥಿಕ ರಂಗದಲ್ಲಿ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸುವುದು ಮುಖ್ಯವಾಗಿದೆ ಎಂದು ತಿಳಿಸಿದ್ದಾರೆ. ತಮ್ಮ ದೈನಂದಿನ ಜೀವನದಲ್ಲಿ ವಿದೇಶಿ ವಿನಿಮಯದ ವೆಚ್ಚವನ್ನು ಎಲ್ಲಿ ಕಡಿಮೆ ಮಾಡಬಹುದು ಎಂಬುದನ್ನು ನಾಗರಿಕರು ಪ್ರಜ್ಞಾಪೂರ್ವಕವಾಗಿ ಗುರುತಿಸಬೇಕು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮನವಿಯನ್ನು ಉಲ್ಲೇಖಿಸಿದ ಅಶ್ವಿನಿ ವೈಷ್ಣವ್, ಇಂತಹ ವೆಚ್ಚಗಳನ್ನು ಕಡಿಮೆ ಮಾಡುವುದರ ಜೊತೆಗೆ ವಿದೇಶಿ ವಿನಿಮಯದ ಗಳಿಕೆಯನ್ನು ಹೆಚ್ಚಿಸುವ ಅಗತ್ಯವೂ ಇದೆ ಎಂದು ಹೇಳಿದ್ದಾರೆ. ದೇಶದ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಲು ಈ ಎರಡೂ ಪ್ರಯತ್ನಗಳು ಏಕಕಾಲದಲ್ಲಿ ನಡೆಯಬೇಕು ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ.
5: We as citizens, as our Prime Minister has asked all of us to, can reduce our expenditure on everything that requires foreign exchange to be spent. And in our lives, in our own ways of working, we can identify whatever we can do to preserve the foreign exchange. Simultaneously, we must also earn the foreign exchange more and more. Both things have to go in parallel. So I'll request all of you to take cognizance of Honorable Prime Minister's call to the nation.
0: ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದರ್ ಯಾದವ್ ಅವರು ಇಂದು ಆಸ್ಟ್ರೇಲಿಯಾದ ಹವಾಮಾನ ಮತ್ತು ಇಂಧನ ಸಚಿವ ಕ್ರಿಸ್ ಬೋವೆನ್ ಅವರೊಂದಿಗೆ ವರ್ಚುವಲ್ ಸಭೆ ನಡೆಸಿದರು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಹವಾಮಾನ ಬದಲಾವಣೆ ಕುರಿತು ಪರಿಹಾರಗಳ ಬಗ್ಗೆ ಈ ವರ್ಷದ ಕೊನೆಯಲ್ಲಿ ಮಾತುಕತೆಗಳನ್ನು ರೂಪಿಸುವ ಪ್ರಮುಖ ಕಾರ್ಯಸೂಚಿಗಳ ಬಗ್ಗೆ ಚರ್ಚಿಸಲಾಗಿದೆ ಎಂದು ಯಾದವ್ ಹೇಳಿದ್ದಾರೆ. ಹಾಂಟಾ ವೈರಸ್ ಕಂಡುಬಂದಿರುವ ಕ್ರೂಸ್ ಹಡಗಿನಲ್ಲಿರುವ ಇಬ್ಬರು ಭಾರತೀಯ ಪ್ರಜೆಗಳು ಸುರಕ್ಷಿತವಾಗಿದ್ದಾರೆ ಎಂದು ಸ್ಪೇನ್ನ ಮ್ಯಾಡ್ರಿಡ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ. ಇಬ್ಬರು ಭಾರತೀಯರು ಸೇರಿದಂತೆ ಸುಮಾರು 150 ಜನರನ್ನು ಹೊತ್ತ ಡಚ್ ಧ್ವಜದ ಎಂವಿ ಹೋಂಡಿಯಸ್ ಹಡಗು ನಿನ್ನೆ ಸ್ಪೇನ್ಗೆ ಆಗಮಿಸಿ ಸಾಂಕ್ರಾಮಿಕ ರೋಗದ ಕಾರಣದಿಂದಾಗಿ ಕ್ಯಾನರಿ ದ್ವೀಪಗಳಲ್ಲಿ ಲಂಗರು ಹಾಕಿದೆ. ರಾಯಭಾರ ಕಚೇರಿಯ ಪ್ರಕಾರ ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಸ್ಪ್ಯಾನಿಷ್ ಅಧಿಕಾರಿಗಳು ಹೊರಡಿಸಿದ ಮಾರ್ಗಸೂಚಿಗಳಿಗೆ ಅನುಗುಣವಾಗಿ ಪ್ರಯಾಣಿಕರು ಹಡಗು ಪ್ರಯಾಣ ಸ್ಥಗಿತಗೊಳಿಸಿದ್ದಾರೆ. ಸಿಬ್ಬಂದಿ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಇಬ್ಬರು ಭಾರತೀಯರನ್ನು ನೆದರ್ಲ್ಯಾಂಡ್ಗೆ ಸ್ಥಳಾಂತರಿಸಲಾಗಿದೆ. ಅಲ್ಲಿ ಅವರು ಆರೋಗ್ಯ ಸುರಕ್ಷತಾ ಮಾರ್ಗಸೂಚಿಗಳ ಅಡಿಯಲ್ಲಿ ಕ್ವಾರಂಟೈನ್ಗೆ ಒಳಗಾಗಿದ್ದಾರೆ ಎಂದು ಸ್ಪ್ಯಾನಿಷ್ ರಾಷ್ಟೀಯ ತುರ್ತು ಮಾನಿಟರಿಂಗ್ ಮತ್ತು ಸಮನ್ವಯ ಕೇಂದ್ರ ತಿಳಿಸಿದೆ. ಸೋಂಕಿಗೊಳಗಾದವರೊಂದಿಗೆ ಸ್ಪ್ಯಾನಿಷ್ ಅಧಿಕಾರಿಗಳು ನಿಕಟ ಸಂಪರ್ಕದಲ್ಲಿದ್ದು ಅವರ ಸುರಕ್ಷತೆ ಮತ್ತು ಯೋಗಕ್ಷೇಮವನ್ನು ಖಚಿತಪಡಿಸಿಕೊಳ್ಳಲು ಪರಿಸ್ಥಿತಿಯನ್ನು ನಿಕಟವಾಗಿ ಮೇಲ್ವಿಚಾರಣೆ ಮಾಡುತ್ತಿದ್ದಾರೆ ಎಂದು ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ. ಪ್ರಸ್ತುತ ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳಿರುವ ಹಿನ್ನೆಲೆ ಚಾರ್ಧಾಮ್ ಯಾತ್ರೆ ಯಾತ್ರಿಕರು ಮತ್ತು ಪ್ರವಾಸಿಗರು ಜಾಗರೂಕರಾಗಿರಬೇಕು ಮತ್ತು ಸುರಕ್ಷಿತವಾಗಿ ಪ್ರಯಾಣಿಸಬೇಕು ಎಂದು ಉತ್ತರಾಖಂಡ ಸರ್ಕಾರ ಮನವಿ ಮಾಡಿದೆ. ನಾಳೆ ಉತ್ತರಾಖಂಡದ ವಿವಿಧ ಭಾಗಗಳಲ್ಲಿ ವಿಶೇಷವಾಗಿ ಗುಡ್ಡಗಾಡು ಪ್ರದೇಶಗಳಲ್ಲಿ ಮಳೆ ಮತ್ತು ಪ್ರತಿಕೂಲ

0: ನಮಸ್ತೆ, ಶುಭ ಸಂಜೆ ಎಲ್ಲ ಆತ್ಮೀಯ ಕೇಳುಗರಿಗೆ. ಪರಿಮಳ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಹೇಳ್ತಿರೋದು ನಿಮ್ಮ ಆರ್ಜೆ ಲತಾ. ಹಾಗೆ ಈ ದಿನದ ಪರಿಮಳ ಕಾರ್ಯಕ್ರಮದಲ್ಲಿ ಒಂದು ಹಾಸ್ಟೆಲ್ನ ಪರಿಮಳವನ್ನು ನಿಮ್ಮ ಮುಂದೆ ಹೊರಸೂಸ್ತಾ ಇದ್ದೀವಿ. ಆ ಒಂದು ಹಾಸ್ಟೆಲ್ ಪೋಸ್ಟ್ ಮೆಟ್ರಿಕ್ ಬಾಯ್ಸ್ ಹಾಸ್ಟೆಲ್. ಅಲ್ಲಿ ನಿಲಯಾರ್ಥಿಗಳಿಗೆ ಕೇವಲ ಮೇಲ್ವಿಚಾರಕರಾಗಿರದೆ ಪಾಲಕ ಹಾಗೂ ಶಿಕ್ಷಕರಾಗಿ ಹಾಸ್ಟೆಲ್ನ ಉಸ್ತುವಾರಿ, ಶಿಸ್ತಿನ ಪಾಲನೆಯ ನಿರ್ವಹಣೆ ಹಾಗೆ ವಿದ್ಯಾರ್ಥಿಗಳ ಯೋಗಕ್ಷೇಮವನ್ನು ವಿಚಾರಿಸಿ ತಂದೆಯಂತೆ ನೋಡಿಕೊಳ್ಳುವಂಥ ಹಾಸ್ಟೆಲ್ ಮಕ್ಕಳ ಹಿತೈಷಿ ಕೆಸಿ ಬಸವರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಸರ್.
1: ನಮಸ್ತೆ ಮೇಡಮ್.
0: ಸರ್, ಹೇಗಿದ್ದೀರಾ?
1: ಮೇಡಮ್ ಚೆನ್ನಾಗಿದ್ದೀವಿ.
0: ಊಟ ಎಲ್ಲ ಆಯ್ತಾ ಸರ್?
1: ಹಾ ಮೇಡಮ್, ಊಟ ಎಲ್ಲ ಆಯ್ತು. ನಿಮ್ದೆಲ್ಲ ಆಯ್ತಾ?
0: ಹಾ ಸರ್, ಆಯ್ತು. ಸರ್, ಮೊದಲಿಗೆ ನಿಮ್ಮ ಕೆಲಸ ಹಾಗೆ ನಿಮ್ಮ ಬಗ್ಗೆ ನೀವೇ ಒಂದು ಎರಡು ಸಾಲಲ್ಲಿ ಹೇಳ್ಬೋದಾ?
1: ಹಾ ಓಕೆ ಮೇಡಮ್, ಹೇಳ್ತೀನಿ. ಮೇಡಮ್, ನಮ್ಮ ಹೆಸರು ಬಂದ್ಬಿಟ್ಟು ಬಸವರಾಜು ಕೆಸಿ ಅಂತ.
0: ಹಾ ಸರ್.
1: ನಾವು ಈ ಒಂದು ಅಲ್ಪಸಂಖ್ಯಾತರ, ಮೊದಲಿಗೆ ಅಲ್ಪಸಂಖ್ಯಾತರ ಮೆಚ್ಚಿದ ನಂತರ ಒಂದು ಬಾಲಕರ ವಿದ್ಯಾರ್ಥಿ ನಿಲಯ ಚಂದ್ರಾಯಪಟ್ಟಣ ತಾಲೂಕಿನಲ್ಲಿದೆ. ಈ ಒಂದು ತಾಲೂಕಿಗೆ ನಿಲಯ ಪಾಲಕರಾಗಿ ನಾವು ಆಯ್ಕೆಯಾಗಿದ್ದೀವಿ. ನಮ್ಮ ಒಂದು ವಿದ್ಯಾರ್ಹತೆ ಬಂದ್ಬಿಟ್ಟು ಮಾಸ್ಟರ್ ಡಿಗ್ರಿ ಮಾಡ್ಕೊಂಡಿದ್ದೀವಿ ನಾವು. ಈಗ ನಾವು ಒಂದು ಈ ಒಂದು ನಿಲಯಕ್ಕೆ ನಮ್ಮ ಒಂದು ಕೊಡುಗೆಯನ್ನು ಸಲ್ಲಿಸ್ತಾ ಇದ್ದೀವಿ.
0: ಸರ್, ಈಗ ಮೊದಲನೇದಾಗಿ ನೀವು ಒಬ್ಬ ವಾರ್ಡನ್ ಆಗಿದ್ದೀರಾ ಅಂತ ಹೇಳಿದ್ರೆ ಅದಕ್ಕೆ ಯಾವ ಒಂದು ಮಾನದಂಡಗಳಿರ್ಬೇಕು, ಹಾಗೆ ಯಾವ ಒಂದು ಕ್ವಾಲಿಫಿಕೇಶನ್ ಆಗಿರ್ಬೇಕು, ಹೇಗಿರುತ್ತೆ ಆ ಪ್ರೋಸೆಸ್?
1: ಖಂಡಿತ. ಮೊದಲನೆಯಾಗಿ ಮೇಡಮ್, ನಾವು ಈ ಒಂದು ನಿಲಯದಲ್ಲಿ ನಿಲಯ ಪಾಲಕರಾಗಿ, ಐ ಮೀನ್ ವಾರ್ಡನ್ ಆಗಿ ಆಯ್ಕೆ ಆಗ್ಬೇಕು ಅಂದ್ರೆ ಅದಕ್ಕೆ ಒಂದು ನಿಗದಿತವಾದ ಒಂದು ಮಾನದಂಡ ಇದೆ. ಮೊದಲನೇದಾಗಿ ಪದವಿ ಮುಗಿದಿರಬೇಕು. ಯಾವುದೇ ಆಗಿರ್ಲಿ, ಪದವಿ ಮುಗಿದ ನಂತರ ಬಿ ಎಡ್ ಅಂತಕ್ಕಂತ ಒಂದು ಕೋರ್ಸ್ ಕಂಪ್ಲೀಟ್ ಆಗಿರ್ಬೇಕು. ಬಿ ಎಡ್ ಕೋರ್ಸ್ ಕಂಪ್ಲೀಟ್ ಆಗಿ ತದನಂತರ ಒಂದು KPSC ಆಗ್ಲಿ, ಆಟೋನಮಸ್ ಬಾಡಿ ಇದೆ, KPSC ಆಗ್ಲಿ, KNL ಆಗ್ಲಿ, ಇದೊಂದು ಕಾಲ್ ಫಾರ್ಮ್ ಮಾಡ್ತಾರೆ. ಒಂದು ಅರ್ಹತೆ, ನಾವು ಎಲಿಜಿಬಿಲಿಟಿಗೆ ಕಾಲ್ ಫಾರ್ಮ್ ಮಾಡಿದಾಗ ನಾವೊಂದು ಗ್ರೂಪ್ ಸಿ ಅಂತ ನಮ್ಮನ್ನ ಕನ್ಸಿಡರ್ ಮಾಡ್ತಾರೆ. ಅದಕ್ಕೆ ಅಪ್ಲೈ ಮೂಲಕ ನಾವು CET ಮೆರಿಟ್ ಮೂಲಕ ನಾವೊಂದು ಆಯ್ಕೆ ಆಗ್ತೀವಿ ಒಂದು ನಿಲಯ ಪಾಲಕರ ಒಂದು ಹುದ್ದೆಗೆ.
0: ಅಂದ್ರೆ ಒಂದು ಪರೀಕ್ಷೆಯ ಮೂಲಕ ಮೊದಲು ಒಂದು ಡಿಗ್ರಿ ವಿತ್ ಒಂದು ಬಿ ಎಡ್ ಮಾಡಿಕೊಂಡು ಅದಾದ ನಂತರ ಎಲ್ಲಿ ಎಕ್ಸಾಮ್ ನೋಟಿಫಿಕೇಶನ್ ಆಗುತ್ತೆ ಆ ಪರೀಕ್ಷೆ ಬರೆದಾದ ನಂತರ ವಾರ್ಡನ್ ಹುದ್ದೆಯನ್ನ ಅಲಂಕರಿಸೋದಕ್ಕೆ ಅವರು ಆ ವ್ಯಕ್ತಿ ಸೂಕ್ತ.
1: ಹೌದು, ಖಂಡಿತ ಮೇಡಮ್, ಹೌದು.
0: ಓಕೆ ಸರ್, ಹಾಗೆ ನಿಮ್ಮ ಜವಾಬ್ದಾರಿಗಳ ಬಗ್ಗೆ ನಾವು ಮಾತಾಡ್ಬೋದು. ಒಂದು ಗೀತೆಯನ್ನ ಕೇಳೋಣ ಸರ್. ಈಗ ಕೇಳಿ ಲವ್ ಮಾಕ್ಟೈಲ್ 2 ಚಲನಚಿತ್ರದಿಂದ ವಿಜಯ್ ಪ್ರಕಾಶ್ ಮತ್ತು ರಕ್ಷಿತಾ ಸುರೇಶ್ ಅವರ ಧ್ವನಿಯಲ್ಲಿ, ರಾಘವೇಂದ್ರ ವಿ ಕಾಮತ್ ಅವರ ಸಾಹಿತ್ಯ, ನಕುಲ್ ಅಭ್ಯಂಕರ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

0: ಬಸವರಾಜ್ ಕೆಸಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಒಬ್ಬ ಹಾಸ್ಟೆಲ್ ವಾರ್ಡನ್ ಆಗಿ ಕೆಲಸ ಮಾಡ್ಬೇಕಂದ್ರೆ ಅವ್ರಿಗೆ ಅವ್ರದೇ ಆದಂತಹ ಜವಾಬ್ದಾರಿಗಳಿರುತ್ತೆ, ಅದರಲ್ಲಿ ನಿಮ್ಮ ಜವಾಬ್ದಾರಿಗಳು ಏನಾಗಿದೆ ಸರ್?
1: ಖಂಡಿತ ಮೇಡಮ್, ಒಂದು ನಿಲಯದಲ್ಲಿ ಆಯ್ಕೆ ಆದಂತಹ ವ್ಯಕ್ತಿಗೆ ತುಂಬಾ ಜವಾಬ್ದಾರಿಗಳಿರುತ್ತೆ. ಆ ಜವಾಬ್ದಾರಿಗಳು ತುಂಬಾನೇ ಜವಾಬ್ದಾರಿಗಳಿರುತ್ತೆ. ಅದರಲ್ಲಿ ಪ್ರಮುಖವಾಗಿ ನಮ್ಮ ಜವಾಬ್ದಾರಿಗಳನ್ನು ಹೇಳಬೇಕು ಅಂದ್ರೆ, ಪ್ರಥಮತಃ ಒಂದು ವಿದ್ಯಾರ್ಥಿ ನಿಲಯಕ್ಕೆ ಆಯ್ಕೆ ಆದಂತ ವಿದ್ಯಾರ್ಥಿಗಳಿಗೆ ನಾವು ಪೌಷ್ಟಿಕ ಆಹಾರ ಮತ್ತು ಶುದ್ಧ ಕುಡಿಯುವ ನೀರಿನ ಪೂರೈಕೆಯ ಜವಾಬ್ದಾರಿ ಅಂತಕ್ಕಂಥದ್ದು ಮೊದಲನೇ ಜವಾಬ್ದಾರಿ ಆಗಿದೆ ನಮ್ಗೆ. ಏಕೆಂದರೆ ತುಂಬಾ ದೂರದ ಜಿಲ್ಲೆಗಳಿಂದ, ತಾಲೂಕುಗಳಿಂದ ಈ ಒಂದು ವಿದ್ಯಾರ್ಥಿ ನಿಲಯಕ್ಕೆ ಶೈಕ್ಷಣಿಕ ಹಿತಾದೃಷ್ಟಿಯಿಂದ ಒಂದು ವ್ಯಾಸಂಗ ಮಾಡ್ತಾ ಇರ್ತಾರೆ ವಿದ್ಯಾರ್ಥಿಗಳು. ಆ ಒಂದು ವಿದ್ಯಾರ್ಥಿಗಳಿಗೆ ನಾವೇನ್ ಮಾಡ್ತೀವಿ ಅಂದ್ರೆ, ಪ್ರತಿನಿತ್ಯ ಅಂದ್ರೆ ಡಯಟ್ ಚಾರ್ಟ್, ಮೆನು ಚಾರ್ಟ್ ಅಂತ ನಾವೊಂದು ಚಾರ್ಟ್ ಮಾಡ್ಕೊಂಡಿರ್ತೀವಿ. ನಮ್ಮ ಇಲಾಖೆಯಿಂದ ನಮ್ಗೆ ಕೊಟ್ಟಿರ್ತಕ್ಕಂಥದ್ದು ಪ್ರತಿನಿತ್ಯ ಬೆಳಗ್ಗೆ, ಮಧ್ಯಾಹ್ನ, ಸಂಜೆ, ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ, ಹೀಗೆ ಉಪಹಾರಗಳನ್ನು ವಿದ್ಯಾರ್ಥಿಗಳಿಗೆ, ವಿಧ ವಿಧವಾದಂತಹ ಉಪಹಾರಗಳನ್ನು ವಿದ್ಯಾರ್ಥಿಗಳಿಗೆ, ತಾಜಾ ತರಕಾರಿಗಳು ಮತ್ತೆ ಒಂದು ಶುದ್ಧೀಕರಿಸಿದಂತಹ ಒಂದು ಧಾನ್ಯಗಳನ್ನು ಬಳಸಿ ಈ ಆಹಾರವನ್ನು, ಆಹಾರ ಪೂರೈಕೆಯನ್ನು ಮಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿಯಾಗಿದೆ. ಹಾಗೆ ಮಧ್ಯಾಹ್ನ ಇರ್ಬೋದು, ರಾತ್ರಿ ಇರ್ಬೋದು, ಸಾಂಬಾರನ್ನು ನಾವು ಮನೆಯಲ್ಲಿ ಮಾಡ್ತಕ್ಕಂತಹ ಸಾಂಬಾರ್ಗುನು ಹಾಸ್ಟೆಲ್ ಅಲ್ಲಿ ಮಾಡ್ತಕ್ಕಂತಹ ಸಾಂಬಾರ್ ಊಟಗಳಿಗೂ ತುಂಬಾ ವ್ಯತ್ಯಾಸನೇ ಇರ್ತದೆ. ಆ ಬೆಳೆ ಮಧ್ಯಾಹ್ನ ಮಾಡಿದಂತಹ ಕಾಳು ಸಾಂಬಾರ್ಗು, ರಾತ್ರಿ ಮಾಡ್ತಕ್ಕಂತ ಕಾಳು ಸಾಂಬಾರ್ಗು ತುಂಬಾನೇ ವ್ಯತ್ಯಾಸ ಇರತಕ್ಕಂಥದ್ದು. ಹಾಗೆ ಪ್ರತಿ ವಿದ್ಯಾರ್ಥಿ ಆಯ್ಕೆಯಾದ ನಿಲಯದಲ್ಲಿ ಆಯ್ಕೆಯಾದಂತಹ ಪ್ರತಿ ವಿದ್ಯಾರ್ಥಿಗಳಿಗೆ ಒಂದು ವೈಯಕ್ತಿಕ ಕಡತ ಅಂತಕ್ಕಂಥದ್ದನ್ನು ನಾವು ತೆರೀತೀವಿ, ಅಂದ್ರೆ ಇಂಡಿವಿಜುವಲ್ ಫೈಲ್ ಅಂತಕ್ಕಂಥದ್ದು ನಾವು ಸೃಜಿಸ್ತೀವಿ. ಆ ಒಂದು ವಿದ್ಯಾರ್ಥಿಗಳ ಒಂದು ಫೈಲ್ ನಲ್ಲಿ ಆತ ವಿದ್ಯಾರ್ಥಿಯ ನಿಲಯದ ವಿದ್ಯಾರ್ಥಿಯಾಗಿ ಒಂದು ಶಿಸ್ತು, ಒಂದು ನಡತೆ, ಹಾಗೆ ಆ ಫಲಿತಾಂಶ, ಅವನು ಒಂದು ಶೈಕ್ಷಣಿಕ ಒಂದು ಕಾಲೇಜಿನಲ್ಲಿ ಯಾವ ರೀತಿ ಫಲಿತಾಂಶ ಬಂದಿದೆ, ಈ ಎಲ್ಲಾ ಅಂಶಗಳನ್ನು ನಾವು ನಮೂದಿಸ್ತೀವಿ ಆ ಒಂದು ಕಡತದಲ್ಲಿ. ಹೀಗೆ ಆ ವಿದ್ಯಾರ್ಥಿಗಳ ನಮ್ಗೆ ಒಂದು ಆ ಒಂದು ಪಾಸಿಟಿವ್ ರೆಸ್ಪಾನ್ಸಸ್, ಯಾವ ರೀತಿ ಇವನು ಯಾವ ಒಂದು ಮೂಮೆಂಟ್ ನಲ್ಲಿ ಇದ್ದಾನೆ, ಈ ತರ ಪ್ರತಿಯೊಂದು ಚಲನವಲನಗಳ ಮೇಲೆ ನಮ್ಗೆ ಒಂದು ನಿಗಾ ಇರುತ್ತೆ. ಹಾಗೆ ನಮ್ಮ ನಿಲಯದಲ್ಲಿ ಇರ್ತಕ್ಕಂತಹ ಅಡಿಗೆ ಸಿಬ್ಬಂದಿಯವರಿದ್ದಾರೆ, ಆ ಅಡಿಗೆ ಸಿಬ್ಬಂದಿಗಳನ್ನು ನಾವು ಮೇಲ್ವಿಚಾರಣೆ ಸೂಪರ್ವೈಸ್ ಮಾಡೋ ಜವಾಬ್ದಾರಿ ನಮ್ದು. ಅಂದ್ರೆ ಅವರ ಹಾಜರಾತಿ ನಿರ್ವಹಣೆ ಇರ್ಬೋದು, ಹಾಗೆ ಶುಚಿತ್ವ ಮತ್ತೆ ಸಮವಸ್ತ್ರ ಧರಿಸುವಿಕೆ ಇರ್ಬೋದು, ಅವರಿಗೆ ಒಂದು ಉತ್ತಮವಾದ ಗೈಡೆನ್ಸ್ ಮೂಲಕ ನಾವು ಅವರಿಗೆ ಕಾಳಜಿ ಮಾಡ್ತೀವಿ. ಹೀಗೆ ವಿದ್ಯಾರ್ಥಿಗಳ ಒಂದು ಉತ್ತಮ ಶಿಸ್ತು, ಒಳ್ಳೆಯ ನಡತೆ, ಸಾಮಾಜಿಕ ಮತ್ತು ನೈತಿಕ ಮೌಲ್ಯಗಳನ್ನು ಕಲಿಸ್ತೀವಿ. ಹಾಗೆ ವಿದ್ಯಾರ್ಥಿಗಳ ಕ್ರಮವಾದ ಹಾಜರಾತಿ, ವ್ಯಾಸಂಗದ ಪ್ರಗತಿ, ಹೀಗೆ ಆರೋಗ್ಯ, ಹೀಗೆ ಪ್ರತಿನಿತ್ಯ ನಾವು ವಿದ್ಯಾರ್ಥಿಗಳ ಒಂದು ಕೊಠಡಿಗೆ ಭೇಟಿ ನೀಡಿ ಆ ವಿದ್ಯಾರ್ಥಿಗಳ ಯೋಗಕ್ಷೇಮದ ಬಗ್ಗೆ ವಿಚಾರಿಸ್ಕೊಳ್ತೀವಿ.
0: ಸರ್, ಹಾಜರಾತಿ ಅಂತ ಒಂದ್ ಪದ ಹೇಳಿದ್ರಿ, ಅಂದ್ರೆ ಬೆಳಗ್ಗೆ ಹಾಜರಾತಿ ತಗೊಳ್ತೀರಾ ಅಥವಾ ಇವಾಗ ಒಂದು ಸ್ಕೂಲ್ ಅಥವಾ ಕಾಲೇಜ್ಗೆ ಹೋಗಿ ಬಂದಾದ್ಮೇಲೆ ತದನಂತರನು ಹಾಜರಾತಿ ಅನ್ನೋದು ಇರುತ್ತಾ ಸರ್ ಮಕ್ಕಳಿಗೆ?
1: ಖಂಡಿತ, ಉತ್ತಮ ಪ್ರಶ್ನೆ ಮೇಡಮ್. ಇದು ಯಾವ ರೀತಿ ಅಂದ್ರೆ, ಹುಡುಗರು ಒಂದು ನಿಲಯಾರ್ಥಿಗಳು, ಹಾಸ್ಟೆಲ್ ನಲ್ಲಿ ಇರ್ತಕ್ಕಂಥ ನಿಲಯಾರ್ಥಿಗಳು ಮಾರ್ನಿಂಗ್ ಬೆಳಿಗ್ಗೆ ಅವರ ಒಂದು ವ್ಯಾಸಂಗಕ್ಕೆ ಕಾಲೇಜಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಒಂದು ಹಾಜರಾತಿಗಳನ್ನು ನಮೂದಿಸ್ತೀವಿ. ತದನಂತರ ಅವರು ಸಂಜೆ ಕಾಲೇಜು ಮುಗಿಸಿ ಹಾಸ್ಟೆಲ್ಗೆ ಬಂದಾಗ ಆಗಲೂ ಕೂಡ ಒಂದು ಹಾಜರಾತಿಗಳನ್ನು ಇದು ಮಾಡ್ತೀವಿ. ನಾವು ದಿನಕ್ಕೆ ಎರಡು ಹಾಜರಾತಿಗಳನ್ನು ವಿದ್ಯಾರ್ಥಿಗಳ ಹಾಜರಾತಿಗಳನ್ನು ಪಡೆದುಕೊಳ್ತೀವಿ. ಹೀಗೆ ಪಡೆದುಕೊಂಡು ನಮ್ಮ ಮೇಲಧಿಕಾರಿಗಳೇ ಆಗಿಂದಾಗ್ಗೆ ಮೇಲಧಿಕಾರಿಗಳಿಗೆ ನಾವು ಒಂದು ಮಾಹಿತಿ ನೀಡ್ತೀವಿ, ಯಾವ ವಿದ್ಯಾರ್ಥಿಗಳು ತುಂಬಾ ಗೈರಾಜರಾಗಿದ್ದಾರೆ, ದೀರ್ಘಕಾಲದ ಗೈರಾಜರಾಗಿದ್ದಾರೆ, ಕಾರಣ ಏನು. ಹೀಗೆ ನೋಟಿಸ್ ಗಳನ್ನು ವಿದ್ಯಾರ್ಥಿಗಳಿಗೆ ಅವರಿಗೆ ಒಂದು ನೋಟಿಸ್ ಅವರ ಗಮನಕ್ಕೆ ತರ್ತೀವಿ. ಹಾಗೆ ಪೋಷಕರ ಒಂದು ಮಾಹಿತಿ, ಅವ್ರ ಪೋಷಕರ ಒಂದು ದೂರವಾಣಿ ಸಂಖ್ಯೆಯನ್ನು ನಾವು ಇಟ್ಕೊಂಡಿರ್ತೀವಿ. ಎರಡು ದಿನ, ಒಂದು ದಿನ ವಿದ್ಯಾರ್ಥಿಗಳು ಬರ್ಲಿಲ್ಲ ಅಂದ್ರೆ, ಅವರು ಹಾಸ್ಟೆಲ್ಗೆ ಬರ್ಲಿಲ್ಲ ಅಂದ್ರೆ, ಅವರಿಗೆ ಒಂದು ದೂರವಾಣಿ ಮೂಲಕ ವಿಷಯವನ್ನು ತಿಳಿಸ್ತೀವಿ, ಅವ್ರಿಗೆ ಯಾಕೆ ಬಂದಿಲ್ಲ, ಏನ್ ಅನಾರೋಗ್ಯಕ್ಕೆ ಪೀಡಿತನಾಗಿದ್ದಾನೆ, ಎಂತ ಬಂದಿಲ್ಲ ಅನ್ನ, ಈ ಒಂದು ಮಾಹಿತಿಯನ್ನು ಪೋಷಕರಿಂದ ತಗೊಳ್ತೀವಿ. ನಮ್ಮ ಮೇಲಧಿಕಾರಿಗಳಿಗೆ ನಾವು ಈ ಒಂದು ಮಾಹಿತಿಗಳನ್ನು ತಿಳಿಸ್ತೀವಿ. ಹೀಗೆ ತುಂಬಾ ಜವಾಬ್ದಾರಿಗಳಿದೆ ನಾವು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ.
0: ಬಹಳ ಉತ್ತಮವಾದಂತಹ ಮಾಹಿತಿಯನ್ನ ಕೊಡ್ತಾ ಇದೀರ ಸರ್. ಒಂದು ಗೀತೆಯನ್ನ ಇದೀಗ ಕೇಳಿ, ಗೀತಾ ಚಲನಚಿತ್ರದಿಂದ ಅನನ್ಯ ಭಟ್ ಮತ್ತು ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ, ಗೌಸ್ಪೀರ್ ಅವರ ರಚನೆ, ಅನೂಪ್ ರುಬೆನ್ಸ್ ಅವರ ಸಂಗೀತ ಸಂಯೋಜನೆ ಈ ಒಂದು ಗೀತೆಗಿದೆ.

0: ಮನುಷ್ಯನ ಮನಸ್ಸು ಒಂಥರ ಮರ್ಕಟ ಅಂತ ಹೇಳ್ತೀವಿ, ಹಾಗೆ ಈ ವಿದ್ಯಾರ್ಥಿಗಳ ಮನಸ್ಸನ್ನ ಸೆರೆ ಹಿಡಿಯೋದು ಸ್ವಲ್ಪ ಕಷ್ಟ ಆಗತ್ತೆ. ಅಂಥದ್ರಲ್ಲಿ ಹಾಸ್ಟೆಲ್ನಲ್ಲಿ ಇರುವಂತಹ ವಿದ್ಯಾರ್ಥಿಗಳ ಶಿಸ್ತಿನ ಪಾಲನೆಗೆ ನೀವೇನೇನು ಕ್ರಮವನ್ನ ಕೈಗೊಂಡಿದ್ದೀರಾ?
1: ಖಂಡಿತ, ನಮ್ಮ ನಿಲಯದಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಮೊದಲು ನಾವು ಸೂಚಿಸತಕ್ಕಂತಹ ಒಂದು ಪ್ರಮುಖವಾದ ನಿರ್ಧಾರ ತೆಗೆದುಕೊಳ್ತಕ್ಕಂತಹ ಅಂಶ ಏನಂದ್ರೆ, ಅವರು ವಿದ್ಯಾರ್ಥಿಗಳು ಹಾಸ್ಟೆಲ್ಗೆ ಪ್ರವೇಶ ಪಡೆದಂತ ಸಂದರ್ಭದಲ್ಲಿ ಅವರು ತುಂಬಾ ನಿಯಮಗಳಿದೆ ವಿದ್ಯಾರ್ಥಿಗಳಿಗೆ, ಮೊಬೈಲ್ ಬಳಸಬಾರದು, ಅವರ ಯಾವ ವಿದ್ಯಾರ್ಥಿ ಹಾಸ್ಟೆಲ್ನಲ್ಲಿ ಪ್ರವೇಶ ಪಡೆದಿದ್ದಾನೋ ಅವನು ಹೊರತುಪಡಿಸಿ ಬೇರೆ ಯಾವ ವಿದ್ಯಾರ್ಥಿಗೂ ಕೂಡ ನಾವು ಅವಕಾಶವನ್ನು ಕಲ್ಪಿಸಿಕೊಡೋದಿಲ್ಲ. ಯಾಕೆಂದ್ರೆ ಅನುಚಿತ ವರ್ತನೆ ಏನ್ ಮಾಡ್ತಾರೆ ವಿದ್ಯಾರ್ಥಿಗಳು, ಬೇರೆ ವಿದ್ಯಾರ್ಥಿಗಳು, ಈ ಒಂದು ಸ್ನೇಹಿತರು ಅಂತ ಹಾಸ್ಟೆಲ್ಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಸಹ ಕೊಠಡಿಯಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡ್ತಕ್ಕಂಥದ್ದು, ಹೀಗೆ ಈ ಒಂದು ಎಲ್ಲಾ ವಿದ್ಯಾರ್ಥಿಗಳ ಮೇಲೆ ಒಂದು ಕಣ್ಗಾವಲು ಇಡಿಸ್ತೀವಿ. ಯಾಕೆಂದ್ರೆ ಸಿಸಿ ಕ್ಯಾಮ್ರಾದ ಮೂಲಕ ಪ್ರತಿಯೊಂದು ವಿದ್ಯಾರ್ಥಿಗಳನ್ನು ಸೂಪರ್ವೈಸ್ ಮಾಡ್ತೀವಿ, ಮೊಬೈಲ್ ಬಳಸಬಾರದು ಅಂತ ನಾವೆಲ್ಲಾ ವಿದ್ಯಾರ್ಥಿಗಳಿಗೆ ಕಟ್ಟುನಿಟ್ಟಿನ ಒಂದು ಶಿಸ್ತು ಅವರಿಗೆ ನಾವು ತಿಳಿಸ್ಕೊಡ್ತೀವಿ. ಹಾಗೆ ಪ್ರತಿಯೊಂದು ಕೊಠಡಿಯಲ್ಲೂ ಕೂಡ ವಾಸಿಸ್ತಕ್ಕಂತಹ ವಿದ್ಯಾರ್ಥಿಗಳ ಹೆಸರು ಮತ್ತೆ ಆ ಒಂದು ಯಾವ ಒಂದು ತರಗತಿಯಲ್ಲಿ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ ಅದನ್ನು ಕೂಡ ನಾವು ಒಂದು ಬಾಗಿಲಿಗೆ ಒಂದು ಅವರ ಒಂದು ಹೆಸರನ್ನು ಅಂಟಿಸ್ತೀವಿ. ಯಾಕೆಂದ್ರೆ ಆ ವಿದ್ಯಾರ್ಥಿಗಳು ಒಂದು ಕೊಠಡಿಗಳನ್ನು ಯಾವುದೇ ವಿದ್ಯಾರ್ಥಿಗಳು ಆ ಒಂದು ಹೆಸರನ್ನು ಅವರು ಬೇರೆ ಒಂದು ವಿದ್ಯಾರ್ಥಿಗಳ ಒಂದು ಹೆಸರನ್ನು ಇದ್ ಮಾಡ್ಕೊಳ್ಬಾರದು. ಯಾವ ರೀತಿ ಅಂದ್ರೆ ಅವರ ಒಂದು ಕಾರ್ಯವನ್ನು ನಿರ್ವಹಿಸೋದಿಕ್ಕೆ ಅನುಕೂಲವಾಗಬೇಕು. ಅಂದ್ರೆ ಪ್ರತಿ ಒಂದು ವಿದ್ಯಾರ್ಥಿಗಳ ವಿವಿಧ ಗುಂಪುಗಳನ್ನು ಒಂದು ಸ್ವಯಂ ಪ್ರೇರಿತವಾಗಿ ರಚಿಸಿಕೊಳ್ಳಲು ಅವಕಾಶ ನೀಡ್ತೀವಿ. ಶುಚಿತ್ವದ ಕಡೆಗೆ ಪ್ರತಿ ವಿದ್ಯಾರ್ಥಿಗಳೇ ಗಮನ ಕೊಡಬೇಕು. ಯಾಕೆಂದ್ರೆ ಇಂಡಿವಿಜುವಲ್ ಅವರ ಒಂದು ಸ್ವಚ್ಛತೆಯನ್ನು ಅವರೇ ಪಾಲಿಸ್ಕೋಬೇಕು. ಈ ಒಂದು ಅಂಶದ ಬಗ್ಗೆ ನಾವು ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡ್ಕೊಳ್ತೀವಿ, ಒಂದು ಗುಂಪುಗಳನ್ನಾಗಿ ಮಾಡ್ಕೊಳ್ತೀವಿ ವಿದ್ಯಾರ್ಥಿಗಳಿಗೆ. ಯಾವ ರೀತಿ ಗುಂಪುಗಳನ್ನ ಮಾಡ್ಕೊಳ್ತೀವಿ ಅಂದ್ರೆ, ಯಾವ್ದಾದ್ರು ಹಾಸ್ಟೆಲ್ನ ಯಾವ್ದಾದ್ರು ಒಂದು ರೂಮ್ ನಲ್ಲಿ ಏನಾದ್ರು ಗಲಾಟೆ ಆಗ್ತಕ್ಕಂತ ಸಂದರ್ಭದಲ್ಲಿ ಅವ್ರನ್ನ ಸೂಪರ್ವೈಸ್ ಮಾಡೋದಿಕ್ಕೆ ಬೇರೆ ಒಂದು ಕೊಠಡಿಯಲ್ಲಿ ವಿದ್ಯಾರ್ಥಿಗಳನ್ನು ನಾವು ಸೂಚಿಸಿರ್ತೀವಿ. ಅವರು ನಮ್ಗೆ ಒಂದು ಮೌಖಿಕವಾಗಿ ನಮ್ಗೆ ಸೂಚನೆ ಕೊಡ್ತಾರೆ. ಹೀಗೆ ಕೆಲವೊಂದು ವಿದ್ಯಾರ್ಥಿಗಳ ಮೇಲೆ ವೈಯಕ್ತಿಕವಾಗಿ ನಿಗಾ ಇಡ್ತೀವಿ ನಾವು. ಯಾವ ಒಂದು ನಾರ್ಮಲ್ ಇರ್ತಾರೆ ವಿದ್ಯಾರ್ಥಿಗಳು, ಅಬ್ ನಾರ್ಮಲ್ ಕೆಲವು ಟೈಮ್ ಆಗ್ತಾರೆ ವಿದ್ಯಾರ್ಥಿಗಳು. ಈ ಒಂದು
0: ಹಾಗೆ ಬೆಳಿಗ್ಗೆ ಅವರು ಎದ್ದೇಳೋದಕ್ಕಾಗ್ಲಿ ಅಥವಾ ಓದೋದಕ್ಕಾಗ್ಲಿ ಇದಕ್ಕೆ ಏನಾದ್ರು ಒಂದು ಚೌಕಟ್ಟು ಅಂತ ಇಟ್ಟಿದ್ರೆ ಇಷ್ಟು ಗಂಟೆಗೆ ಎದ್ದೇಳ್ಬೇಕು ಆ ತರ ಏನಾದ್ರು ಇದೆಯಾ?
1: ಖಂಡಿತ ಇದೆ. ಇಷ್ಟು ಗಂಟೆಗೆ ನಮ್ದು ಅಂದ್ರೆ ಹಾಸ್ಟೆಲ್ ಬಂದ್ಬಿಟ್ಟು ನಮ್ದು ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್. ಪ್ರೀ ಮೆಟ್ರಿಕ್ ಹಾಸ್ಟೆಲ್ ಅಂದ್ರೆ ಆ ಒಂದು ಹಾಸ್ಟೆಲ್ ನಲ್ಲಿ ಬಿಲೋ

0: 15-16 ಏಜ್ ಒಳಗಡೆ ಇರ್ತಾರೆ, 16 ವರ್ಷದ ಒಳಗಿನ ಮಕ್ಕಳು ಇರ್ತಾರೆ. ಯಾಕೆಂದ್ರೆ ಅವ್ರಿಗೆ ಒಂದು ನಿಯಮ ಇರುತ್ತೆ, ಇಷ್ಟ ಗಂಟೆಗೆ ಹೇಳ್ಬೇಕು ಅಂದ್ರೆ. ನಮ್ದು ಅಂದ್ರೆ ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ ಅಲ್ಲಿ ಇರುತ್ತೆ, ಅಂದ್ರೆ ಇಂಜಿನಿಯರ್ ವಿದ್ಯಾರ್ಥಿಗಳು ಇರ್ತದೆ, ಮೂಲತಃ ಇಂಜಿನಿಯರ್ ವಿದ್ಯಾರ್ಥಿಗಳು, ಪದವಿ ವಿದ್ಯಾರ್ಥಿಗಳು, ಪಿ ಯು ವಿದ್ಯಾರ್ಥಿಗಳು, ಡಿಪ್ಲೊಮೋ, ನರ್ಸಿಂಗ್, ಹೀಗೆ ನಾನಾ ತರದ ಒಂದು ಕೋರ್ಸ್ ನ ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬೊಬ್ರು ವಿದ್ಯಾರ್ಥಿಗಳಿಗೆ ಒಂದೊಂದು ರೀತಿಯ ಒಂದು ಕಾಲೇಜು ಇರುತ್ತೆ. ಕೆಲವರಿಗೆ ನರ್ಸಿಂಗ್ ಹುಡುಗರಿಗೆ ನೈಟ್ ಶಿಫ್ಟಿಂಗ್ ಇರುತ್ತೆ, ಬೇಗ ಹೋಗ್ತಾರೆ ಬೇಗ ಬರ್ತಾರೆ, ಆ ರೀತಿ ಮಾಡ್ಸೋದಿಕ್ ಆಗೋದಿಲ್ಲ. ನಾವೆಂದ್ರೆ 7:30 ಮಾರ್ನಿಂಗ್ ಉಪಹಾರ, 7:30 ನಾವು ಒಂದು ಬೆಲ್ ಅಂತಕ್ಕಂಥದ್ದನ್ನ ಅವರಿಗೆ ನಾವು ಸೂಚಿಸ್ತೀವಿ. ಇಷ್ಟು ಬೆಲ್ ಹೊಡೆದಾಗ ಅವ್ರು ಬರಬೇಕು ನಮ್ಗೆ ಅಷ್ಟೆಲ್ಲ ಒಳಗಡೆ. ಊಟ ವ್ಯವಸ್ಥೆ ಆಗ್ಲಿ, ಈ ತರ ಒಂದು ಟೈಮಿಂಗ್ಸ್ ನಿಗದಿ ಮಾಡ್ತೀವಿ, ಇಷ್ಟು ಗಂಟೆಗೆ ಹೇಳಿ ನೀವು, ಇಷ್ಟು ಗಂಟೆಗೆ ಮಲ್ಲಿಗೆ ಅಂತ ವಿದ್ಯಾರ್ಥಿಗಳಿಗೆ ಮೌಖಿಕವಾಗಿ ನಾವು ಹೇಳ್ತಾ ಇರ್ತೀವಿ ಆಗಾಗ. ಆದ್ರೆ ವಿದ್ಯಾರ್ಥಿಗಳು ಕೆಲವೊಂದು ಇಂತ ದೃಷ್ಟಿಯಿಂದ ನಮ್ಗೆ ಈ ಟೈಮ್ ನಲ್ಲಿ ಇದೆ, ಈ ಟೈಮಿಗೆ ನಾವು ಮಲಗ್ತೀವಿ, ಈ ಟೈಮಿಗೆ ಇದ್ ಮಾಡ್ಬೇಕು ಸರ್, ನಮ್ಗೆ ತುಂಬಾ ವರ್ಕ್ ಲೋಡ್ ಇದೆ, ಈ ತರ ಇದ್ ಮಾಡ್ತಾರೆ.
1: ಸರಿ ಸರ್, ನಮ್ಮ ಮಾತನ್ನ ಮುಂದುವರಿಸಬಹುದು ಒಂದು ಗೀತೆಯ ನಂತರ. ಈಗ ಕೇಳಿ ಉಗ್ರಂ ಚಲನಚಿತ್ರದಿಂದ ಪ್ರಿಯಾಂಕಾ ಭರಳಿ ಅವರ ಧ್ವನಿಯಲ್ಲಿ, ಎಸ್ ಸರ್ವೇಶ್ ಅವರ ಸಾಹಿತ್ಯ, ರವಿ ಬಸ್ರೂರ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

0: ಶಿಸ್ತಿನ ಪಾಲನೆಯ ನಿರ್ವಹಣೆ ಜೊತೆ ಜವಾಬ್ದಾರಿಗಳ ಹೊರೆಯನ್ನ ಹೊತ್ತು ಹಾಸ್ಟೆಲ್ ವಿದ್ಯಾರ್ಥಿಗಳ ಸರ್ವಾಂಗೀಣ ಬೆಳವಣಿಗೆಗೆ ಶ್ರಮಿಸ್ತಾ ಇರುವಂತಹ ಕೆಸಿ ಬಸವರಾಜು ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಈಗ ಒಂದು ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳ ನಡುವೆ ಜಗಳ ಅಥವಾ ಒಂದು ರೀತಿಯ ಸಂಘರ್ಷಣೆ ಆದಾಗ ನೀವು ಯಾವ ರೀತಿ ಅದನ್ನ ನಿಭಾಯಿಸ್ತೀರಾ?
1: ಹೌದು, ಖಂಡಿತ. ಯಾವುದೇ ಒಂದು ವಿದ್ಯಾರ್ಥಿ ನಮ್ಮ ಸೂಚನೆಯಂತೆ, ಅಂದ್ರೆ ಆ ವಿದ್ಯಾರ್ಥಿ ನಿಲಯದಲ್ಲಿ ನಾವು ಮಾಡ್ಕೊಂಡಿರ್ತಕ್ಕಂತ ಕೆಲವು ಸೂಚನೆಗಳಂತೆ ನಡೆದುಕೊಳ್ಳಲಿಲ್ಲ ಅಂದ್ರೆ, ಅಥವಾ ಅವಿಧೇಯವಾಗಿ ಒತ್ತಿಸಿದ ಒಂದು ಸಂದರ್ಭದಲ್ಲಿ ಅವನಿಗೆ ಒಂದು ಎಚ್ಚರಿಕೆಯನ್ನು ನೀಡತಕ್ಕಂಥದ್ದು ಮೊದಲನೆಯದಾಗಿ ನಾವು ಪಾಲಿಸ್ತೀವಿ. ನಂತರ ಎಚ್ಚರಿಕೆಯನ್ನು ನೀಡಿದ ನಂತರವೂ ಕೂಡ ಆತ ಸುಧಾರಿಸದಿದ್ದಲ್ಲಿ ನಾವು ನಮ್ಮ ಮೇಲ್ಮಟ್ಟದ ಅಧಿಕಾರಿಯಾಗಿರ್ತಕ್ಕಂತಹ ತಾಲೂಕು ವಿಸ್ತರಣಾ ಅಧಿಕಾರಿಗಳು ಹಾಗೂ ಜಿಲ್ಲಾ ಅಧಿಕಾರಿಗಳ ಗಮನಕ್ಕೆ ನಾವು ತರ್ತೀವಿ ಈ ವಿಷಯವನ್ನು. ಹಾಗೆ ಆ ಒಂದು ವಿದ್ಯಾರ್ಥಿಗಳ ಪೋಷಕರ ಗಮನಕ್ಕೂ ಕೂಡ ತರ್ತೀವಿ. ಹಲವು ಬಾರಿ ಪೋಷಕರ ಗಮನಕ್ಕೂ ತಂದು ಹಲವು ಬಾರಿ ಎಚ್ಚರಿಕೆಯನ್ನು ನೀಡ್ತೀವಿ ವಿದ್ಯಾರ್ಥಿಗಳಿಗೆ, ಈ ರೀತಿ ಒತ್ತಿಸಬಾರದು ನೀವು, ಈ ಒಂದು ನಿಲಯದ ಒಂದು ಕಾನೂನುಗಳ ಒಂದು ಪಾಲನೆಯನ್ನು ನೀವು ಪಾಲನೆಯನ್ನು ನೀವು ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ವಿದ್ಯಾರ್ಥಿಗಳಿಗೆ ತಿಳಿಸ್ತೀವಿ. ಆದಾಗ್ಯೂ ಕೂಡ ಅಂತಹ ವಿದ್ಯಾರ್ಥಿಗಳು ಆ ಒಂದು ನಿಯಮಗಳನ್ನು ಪಾಲಿಸ್ಲಿಲ್ಲ, ಆ ಒಂದು ನಡೆದುಕೊಳ್ಳಲಿಲ್ಲ, ಈ ರೀತಿಯಾಗಿ ಹಾಸ್ಟೆಲ್ನ ನಿಯಮಗಳ ವಿರುದ್ಧವಾಗಿ ನಡೆದುಕೊಳ್ತಕ್ಕಂತ ಒಂದು ಪ್ರಯತ್ನವನ್ನು ಮತ್ತೆ ಮತ್ತೆ ಮಾಡಿದರೆ ನಮ್ಮ ಮೇಲ್ಮಟ್ಟದ ಅಧಿಕಾರಿಗಳಾದ ತಾಲೂಕು ವಿಸ್ತರಣಾಧಿಕಾರಿಗಳು ಹಾಗೂ ಜಿಲ್ಲಾ ಅಧಿಕಾರಿಗಳ ಒಂದು ನಾವು ಸಮಯೋಜನೆಯೊಂದಿಗೆ ಕ್ರಮ ಕೈಗೊಳ್ತೀವಿ ಆ ವಿದ್ಯಾರ್ಥಿಗಳ ವಿರುದ್ಧ. ತುಂಬಾ ಹಲವು ಬಾರಿ ನಾವು ಎಚ್ಚರಿಕೆ ನೀಡಿದರೂ ಕೂಡ ಆತ ಇದೇ ರೀತಿ ಮುಂದುವರಿಸಿದರೆ ಆ ಒಂದು ನಿಲಯದಿಂದ ವಿದ್ಯಾರ್ಥಿಗಳನ್ನು ನಾವು ಟರ್ಮಿನೇಟ್ ಮಾಡ್ತೀವಿ ಅಂತಕ್ಕಂಥ.
0: ಉದಾಹರಣೆಗಳು ನಿಮ್ಮ ಹಾಸ್ಟೆಲ್ ನಲ್ಲಿ ಯಾವ್ದಾದ್ರು ನಡೆದಿದೆಯಾ ಸರ್?
1: ಖಂಡಿತ ಇಲ್ಲ ಮೇಡಮ್. ಆದ್ರೆ ಕೆಲವೊಂದು ವಿದ್ಯಾರ್ಥಿಗಳು ಯಾವ ರೀತಿ ಅಂದ್ರೆ ಸಣ್ಣ ಪುಟ್ಟ ಮನಸ್ತಾಪಗಳು, ಜಗಳಗಳು, ಈ ತರ ಕೆಲವೊಂದು ಸಣ್ಣ ಪುಟ್ಟ ಇನ್ಸಿಡೆಂಟ್ಸ್ ನಡೆದಿದೆ ಹೊರತು ದೊಡ್ಡ ಮಟ್ಟದಲ್ಲಿ ಯಾವುದೇ ರೀತಿ ವಿದ್ಯಾರ್ಥಿಗಳು ಜಗಳಗಳು ತಾರಕಕ್ಕೆ ಯಾವತ್ತೂ ಕೂಡ ಯಾವುದೇ ರೀತಿ ತಾರಕಗಳು ಏರಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳು ನಮ್ಮ ಹಂತದಲ್ಲೇ ತುಂಬಾ ವಿದ್ಯಾರ್ಥಿಗಳನ್ನು ನಮ್ಮ ಹಂತದಲ್ಲೇ ನಾವು ಅವ್ರನ್ನ ಉಸ್ತುವಾರಿ ಮಾಡಿ ಎಲ್ಲ ತಡೆಗಟ್ಟಲು ನಾವು ಯಶಸ್ವಿಯಾಗಿದ್ದೇವೆ ಅಂತ ನಿಮ್ಮ ಗಮನಕ್ಕೆ ತರ್ತೀವಿ.
0: ಹಾ ಸರ್, ಹಾಗೆ ಎಲ್ಲಾ ವಿದ್ಯಾರ್ಥಿಗಳು ತಮ್ಮ ತಂದೆ ತಾಯಿ ತಾವು ಹುಟ್ಟಿದಂತ ಊರು ಎಲ್ಲವನ್ನ ಬಿಟ್ಟು ಬಂದಿರ್ತಾರೆ ಸರ್, ಹಾಗೆ ಮಧ್ಯದಲ್ಲಿ ಯಾವಾಗಾದ್ರೂ ನೆನಪಾದ್ರು ಅಥವಾ ಮಾತಾಡ್ಬೇಕಂದ್ರೆ ಏನಾದ್ರೂ ವ್ಯವಸ್ಥೆಯನ್ನ ಕಲ್ಪಿಸಲಾಗತ್ತಾ ಆ ಮಕ್ಕಳಿಗೆ?
1: ಖಂಡಿತ ಮೇಡಮ್. ಏಕೆಂದ್ರೆ ವಿದ್ಯಾರ್ಥಿಗಳು ಪ್ರಥಮತಃ ಹಾಸ್ಟೆಲ್ಗೆ ಬಂದಂತಹ ವಿದ್ಯಾರ್ಥಿಗಳ ಒಂದು ಹಾಜರಾತಿ, ಆ ಒಂದು ವಿದ್ಯಾರ್ಥಿಗಳ ವಹಿಯಾಗಿ ನಾವು ಒಂದು ದಾಖಲಾತಿ ವಹಿಯನ್ನಾಗಿ ಉಪಯೋಗಿಸ್ಕೊಳ್ತೀವಿ. ಆ ಒಂದು ಮೊದಲನೆಯದಾಗಿ ಆ ಒಂದು ಪೋಷಕರು ಹಾಸ್ಟೆಲ್ಗೆ ಬಂದಾಗ ಅವರ ಒಂದು ಮಾಹಿತಿಯನ್ನು ನಾವು ತೆಗೆದುಕೊಳ್ತೀವಿ. ಅವರ ಒಂದು ದೂರವಾಣಿ ಸಂಖ್ಯೆ ಇರಬಹುದು, ಈ ಒಂದು ಹಾಸ್ಟೆಲ್ ನಿಂದ ಅವರ ಊರಿನ ಅವರ ಒಂದು ಸ್ವಗ್ರಾಮಕ್ಕೆ ಇರ್ತಕ್ಕಂತಹ ಅಂತರವಾಗಿರ್ಬೋದು, ಹೀಗೆ ಹಲವಾರು ಮಾಹಿತಿಗಳನ್ನು ಪಡೆದುಕೊಳ್ತೀವಿ. ಹಾಸ್ಟೆಲ್ ನಲ್ಲಿ ವಿದ್ಯಾರ್ಥಿಗಳಿಗೆ ಯಾವ ಸಮಯದಲ್ಲೂ ಕೂಡ ಅವರ ಒಂದು ಪೋಷಕರು ಹಾಸ್ಟೆಲ್ಗೆ ಆರಾಮವಾಗಿ ಬಂದು ವಿದ್ಯಾರ್ಥಿಗಳನ್ನು ಮಾತಾಡಿಸ್ಕೊಂಡು ಹೋಗಬಹುದು, ಹೀಗೆ ತುಂಬಾ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೀವಿ. ಒಂದು ರಾತ್ರಿಯ ಸಮಯವನ್ನು ಹೊರತುಪಡಿಸಿ ಒಂದು ಬೆಳಗಿನ ಸಮಯ, ಸಂಜೆ ಸಮಯ, ಈ ಒಂದು ಸಮಯದಲ್ಲಿ ಕಾಲೇಜಿನಿಂದ ಹಾಸ್ಟೆಲ್ಗೆ ಬಂದಿರುವಂತಹ ವಿದ್ಯಾರ್ಥಿಗಳನ್ನು ಮಾತಾಡಿಸಬಹುದು ಪೋಷಕರು, ಹಾಗೆ ಅವರ ಒಂದು ಸಮಯ ಕುಶಲೋಪರಿಯನ್ನು ವಿಚಾರಿಸಬಹುದು, ಹೀಗೆ ತುಂಬಾ ಅವಕಾಶವನ್ನು ಕಲ್ಪಿಸಿದ್ದೀವಿ. ಅಥವಾ ಯಾವುದೇ ಒಂದು ವಿದ್ಯಾರ್ಥಿ ನಮ್ಮ ಒಂದು ಪಾಲನೆಯನ್ನು ಪಾಲಿಸ್ತಿಲ್ಲ ಅಂದ್ರೆ ಅವರ ಪೋಷಕರ ಗಮನಕ್ಕೂ ತರ್ತೀವಿ. ಹಾಗೆ ಇನ್ನೊಂದು, ಪ್ರತಿ ಮೂರು ತಿಂಗಳಿಗೊಮ್ಮೆ ಪ್ರತಿ ಒಂದು ಕಡ್ಡಾಯವಾಗಿ ಪೋಷಕರ ಸಭೆಯನ್ನು ನಮ್ಮ ಒಂದು ನಿಲಯದಲ್ಲಿ ಮಾಡ್ಕೊಳ್ತೀವಿ. ಕುಂದುಕೊರತೆ, ವಿದ್ಯಾರ್ಥಿಗಳ ಕುಂದುಕೊರತೆ ಆಗಿರ್ಬೋದು, ಪೋಷಕರು ಹೇಳ್ತಕ್ಕಂತ ಒಂದು ಅಭಿಪ್ರಾಯಗಳನ್ನು ನಾವು ಸಂಗ್ರಹಿಸ್ತೀವಿ. ಯಾವ ರೀತಿ ವಿದ್ಯಾರ್ಥಿಗಳಿಗೆ ನಾವು ಇನ್ನೂ ತುಂಬಾ ಒಂದು ಉಚಿತವಾಗಿ ಸರ್ಕಾರ ಉಚಿತವಾಗಿ ಎಲ್ಲ ನಾವು ವಿದ್ಯಾರ್ಥಿಗಳಿಗೆ ಕೊಡುಗೆ ಉಚಿತವಾಗಿ ನಾವು ಪೂರೈಸ್ತಾ ಇದೀವಿ ಎಲ್ಲ ಒಂದು ಸೇವೆಗಳನ್ನು. ಹಾಗೆ ಇನ್ನು ಏನಾದ್ರೂ ವಿದ್ಯಾರ್ಥಿಗಳಿಗೆ ಮಾಡಬಹುದಾ, ಅವರ ಒಂದು ಶೈಕ್ಷಣಿಕ ಹಿತದೃಷ್ಟಿ ಇನ್ನೂ ಕೂಡ ತುಂಬಾ ಇಂಪ್ರೂವ್ ಆಗೋದಿಕ್ಕೆ ಹೀಗೆ ನಾವು ಕೆಲವೊಂದು ಅಂಶಗಳನ್ನು ನಾವು ಆ ಪೋಷಕರೊಂದಿಗೆ ಚರ್ಚಿಸ್ತೀವಿ. ಆತ ವಾರ್ಷಿಕ ಒಂದು ಫಲಿತಾಂಶ ತುಂಬಾ ಕಡಿಮೆ ಆಗಿದ್ರೆ ಅವರೊಂದಿಗೆ ನಾವು ಚರ್ಚಿಸ್ತೀವಿ, ಈ ತರ ಆಗಿದೆ ನಿಮ್ಮ ವಿದ್ಯಾರ್ಥಿಗಳ ಒಂದು ಫಲಿತಾಂಶ ಅಂತ. ನಮ್ಮ ಮೇಲಧಿಕಾರಿಗಳಿಗೂ ಕೂಡ ಒಂದು ಫಲಿತಾಂಶದ ಬಗ್ಗೆ ನಾವು ತಿಳಿಸ್ತೀವಿ. ಏನಾದ್ರೂ ಕಡಿಮೆ ಫಲಿತಾಂಶ ಬಂದಿದ್ರೆ ಮುಂದಿನ ಒಂದು ಸೆಮ್ ಅಂತಕ್ಕಂಥದ್ದು ಇದೆಯಲ್ಲ, ಅಲ್ಲಿ ನೀವು ತುಂಬವಾಗಿ ಉತ್ತಮವಾಗಿ ಮಾಡಬೇಕು ಅಂತ ಹೇಳಿ ಹಾಗೂ ಎಚ್ಚರಿಕೆಯನ್ನು ಕೂಡ ಕೊಡ್ತೀವಿ ವಿದ್ಯಾರ್ಥಿಗಳಿಗೆ. ಹೀಗೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ವಿದ್ಯಾರ್ಥಿಗಳ ನಾವು ಪೋಷಕರ ಒಂದು ಸಮಾಲೋಚನೆಯನ್ನು ಯಾವಾಗ್ಲೂ ಕೂಡ ಮಾಡ್ತಾ ಇರ್ತೀವಿ ಒಂದು ನಿಲಯದಲ್ಲಿ.
0: ಹಾಗಾದ್ರೆ ಎಲ್ಲಾ ವಿದ್ಯಾರ್ಥಿಗಳಿಗೆ ಒಂದು ರೀತಿಯ ಪ್ರೇರಣಾದಾಯಕ ಮಹಿ ಕೂಡ ಆಗಿದ್ದೀರಾ ನೀವು?
1: ಖಂಡಿತ ಪ್ರೇರಣಾದಾಯಿ ಅನ್ನೋದಕ್ಕೂ ನಾವು ನಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ
0: ಜವಾಬ್ದಾರಿ
1: ಜವಾಬ್ದಾರಿಯನ್ನು ನಾವು ಸರಿಯಾದ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತಾ ಇದೀವಿ. ಏನಂದ್ರೆ ನಾವು ಒಂದು ಕಾನೂನು ಅರಿವು ಮೂಡಿಸ್ತಕ್ಕಂಥದ್ದು ಮಾಡ್ತಾ ಇದೀವಿ, ಸಪ್ತಾಹಗಳನ್ನು ಮಾಡ್ತೀವಿ. ಒಂದು ಕಾನೂನು ಒಂದು ಇಲ್ಲೇನೆ ಕಾನೂನು ಅರಿವು ಹೊಂದಿರತಕ್ಕಂತ ಒಂದು ವ್ಯಕ್ತಿಗಳನ್ನು ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸ್ತೀವಿ ಹಾಸ್ಟೆಲ್ ನಲ್ಲಿ.
0: ಹಾಗೆ ಹಾಸ್ಟೆಲ್ ನಲ್ಲಿರುವಂತ ಚಟುವಟಿಕೆಗಳ ಬಗ್ಗೆ ಈ ಒಂದು ಗೀತೆಯ ನಂತರ ಮಾತಾಡಬಹುದು ಸರ್. ಈಗ ಕೇಳಿ ರೋಸ್ ಚಲನಚಿತ್ರದಿಂದ ನಕುಲ್ ಅಭ್ಯಂಕರ್ ಮತ್ತು ಸುನಿತಾ ಗೋಪಾಲ್ ಅವರ ಧ್ವನಿಯಲ್ಲಿ, ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆ, ಅನೂಪ್ ಸೀಲಿನವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

0: ಏನು ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳು ಯಾವಾಗ್ಲೂ ಕೂಡ ಕಲಿಕೆಯಲ್ಲಿ, ಓದೋದ್ರಲ್ಲಿ, ಬರೆಯೋದ್ರಲ್ಲಿ, ಹಾಗೆ ತಮ್ಮ ವೈಯಕ್ತಿಕ ಕೆಲಸಗಳನ್ನ ಮಾಡ್ಕೊಳ್ಳೋದ್ರ ನಡುವೆ ಅವ್ರಿಗೆ ಏನಾದ್ರು ಒಂದು ರಿಫ್ರೆಶ್ಮೆಂಟ್ ಆಗ್ಲಿಕ್ಕೆ ಅಥವಾ ಬೇರೆ ಬೇರೆ ಚಟುವಟಿಕೆಗಳನ್ನ ಏನಾದ್ರು ಕಂಡಕ್ಟ್ ಮಾಡ್ತೀರಾ ಸರ್?
1: ಹೌದು ಮೇಡಮ್, ಖಂಡಿತ ಮಾಡ್ತೀವಿ.
0: ಯಾವ ರೀತಿ ಚಟುವಟಿಕೆಗಳಿರುತ್ತೆ ಅವ್ರಿಗೆ
1: ಮೇಡಮ್? ಯಾವ ರೀತಿ ಅಂದ್ರೆ, ವಿದ್ಯಾರ್ಥಿಗಳಿಗೆ ಪ್ರತಿ ಒಂದು ಶುಕ್ರವಾರ ಅವರಿಗೆ ಒಂದು ಸಾಂಸ್ಕೃತಿಕ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸ್ತೀವಿ. ಪ್ರತಿ ಶುಕ್ರವಾರ ಇರುತ್ತೆ, ಸಂಜೆ ಊಟ ಆದ ನಂತರ ಇಟ್ಕೊಳ್ತೀವಿ, 8:30 ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಇಟ್ಕೊಳ್ತೀವಿ. ಹಾಗೆ ಪ್ರತಿಯೊಂದು ವಿದ್ಯಾರ್ಥಿಗಳಲ್ಲಿ ಇರ್ತಕ್ಕಂತ ಒಂದು ಪ್ರತಿಭೆಯನ್ನು ತರಬೇಕು ಅಂತ ಉದ್ದೇಶದಿಂದ ಅವರಲ್ಲಿರ್ತಕ್ಕಂತ ಒಂದು ಪ್ರೇರಣಾ ಅಂಶಗಳನ್ನು ನಾವು ತಿಳ್ಕೊಳ್ತೀವಿ, ಏನೇನಿದೆ ಅವರಲ್ಲಿ ಟ್ಯಾಲೆಂಟ್ ಏನಿದೆ. ಹಾಗೆ ಕೆಲವರು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತಾರೆ, ಮತ್ತೆ ಪಾತ್ರ ಅಭಿನಯ ಮಾಡ್ತಾರೆ, ಅವರಲ್ಲಿ ಏನೇನಿದೆ ಟ್ಯಾಲೆಂಟ್ ಎಲ್ಲ ನಾವು ನೋಟ್ರೇಟ್ ಮಾಡ್ಕೊಳ್ತೀವಿ. ಅವರ ಒಂದು ಉನ್ನತವಾದ ಒಂದು ಕೆಲಸಕ್ಕೆ ಕಳ್ಸಿಕೊಡೋದಿಕ್ಕೆ. ಹಾಗೆ ಒಂದು ಶಾಲೆ ವಿದ್ಯಾರ್ಥಿ ನಿಲಯದಲ್ಲಿ ಒಂದು ನಾವು ವಾರ್ಷಿಕೋತ್ಸವವನ್ನು ಹಮ್ಮಿಕೊಳ್ತೀವಿ. ಪ್ರತಿ ವರ್ಷ ವಾರ್ಷಿಕೋತ್ಸವವನ್ನು ಹಮ್ಮಿಕೊಳ್ತೀವಿ. ವಾರ್ಷಿಕೋತ್ಸವ ಹಮ್ಮಿಕೊಳ್ಳೋದಿಕ್ಕೂ ಪೂರ್ವ ನಿಗದಿಯಾಗಿ ನಾವು ವಿದ್ಯಾರ್ಥಿಗಳಲ್ಲಿ ಕೆಲವೊಂದು ಆಟಗಳನ್ನು ಆಡಿಸ್ತೀವಿ. ನಾವು ಒಂದು ಕಾರ್ಯಕ್ರಮಗಳನ್ನು ಏರ್ಪಡಿಸಿ ಯಾವ ಒಂದು ವಿದ್ಯಾರ್ಥಿಗಳು ಯಾವ್ಯಾವ ಆಟದಲ್ಲಿ ಯಾವ್ಯಾವ ಒಂದು ಕ್ರೀಡೆಯಲ್ಲಿ ಭಾಗವಹಿಸಿ ಬಹುಮಾನವನ್ನು ಗೆದ್ದಿದ್ದಾರೆ ಆ ಒಂದು ವಿದ್ಯಾರ್ಥಿಗಳನ್ನು.
0: ಈ ಹಾಸ್ಟೆಲ್ ನಲ್ಲಿ ಸ್ಪೋರ್ಟ್ಸ್ ಅನ್ನೋದು ಒಂದು ಭಾಗ ಆಗಿರುತ್ತೆ ನಿಮ್ಗೆ, ಅಲ್ಲಿ ಮೈದಾನದ ವ್ಯವಸ್ಥೆ ಏನಾದ್ರೂ ಇರುತ್ತಾ ಎಲ್ಲಾ ಹಾಸ್ಟೆಲ್ಸ್ ನಲ್ಲಿ?
1: ಮೇಡಮ್ ಖಂಡಿತ ಇರುತ್ತೆ. ಕೆಲವೊಂದು ಹಾಸ್ಟೆಲ್ ಗಳಲ್ಲಿ ಮೈದಾನದ ವ್ಯವಸ್ಥೆ ತುಂಬಾ ಚಿಕ್ಕದಾಗಿರುತ್ತೆ. ನಮ್ಮೊಂದು ಹಾಸ್ಟೆಲ್ ನಲ್ಲೂ ಕೂಡ ಚಿಕ್ಕದಾಗಿದೆ ಮೈದಾನದ ವ್ಯವಸ್ಥೆ. ಹಾಗಾಗಿ ಆ ಒಂದು ಇರತಕ್ಕಂತಹ ಒಂದು ಜಾಗದಲ್ಲೇ ನಾವು ವಿದ್ಯಾರ್ಥಿಗಳಿಗೆ ಒಂದು ಆಟದ ವ್ಯವಸ್ಥೆಯನ್ನು ಮಾಡ್ಕೊಳ್ತೀವಿ. ಯಾವ್ಯಾವ ವಿದ್ಯಾರ್ಥಿಗಳು ಯಾವ್ಯಾವ ಒಂದು ಕ್ರೀಡೆಯಲ್ಲಿ ಆಸಕ್ತಿ ಹೊಂದಿದ್ದಾರೆ, ಎಕ್ಸಾಂಪಲ್ ಒಂದು ನಾವು ಹಾಸ್ಟೆಲ್ ನಲ್ಲಿ ಇರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ನಾವು ಒಂದು ಚೆಸ್ ಇದೆ, ಕ್ಯಾರಂ ಇದೆ, ಬ್ಯಾಡ್ಮಿಂಟನ್ ಇದೆ, ಎಲ್ಲಾ ಒಂದು ಕ್ರೀಡಾ ಮುಖ್ಯವಾಗಿ ಕ್ರೀಡಾ ಉಪಕರಣಗಳನ್ನು ನಮ್ಮ ಮೇಲಧಿಕಾರಿಗಳು ನಮಗೆ ಒದಗಿಸಿಕೊಡ್ತಾರೆ. ಆ ಒಂದು ಉಪಯೋಗವನ್ನು ಮಾಡ್ಕೊಳ್ತಿದ್ದಾರೆ ವಿದ್ಯಾರ್ಥಿಗಳು. ಹೀಗಾಗಿ ವಿದ್ಯಾರ್ಥಿಗಳಿಗೆ ಯಾವ ಒಂದು ಕ್ರೀಡೆಯಲ್ಲಿ ಆಸಕ್ತಿ ಇದೆ, ಈಗ ಚೆಸ್ ನಲ್ಲಿ ಆಸಕ್ತಿ ಇದೆಯಾ, ಉನ್ನತ ಮಟ್ಟಕ್ಕೆ ಹೋಗ್ಲಿ ನಾವು ರೆಫರೆನ್ಸ್ ಮಾಡ್ಕೊಳ್ತೀವಿ. ಹೀಗಾಗಿ ಅವರ ಒಂದು ಪ್ರತಿಭೆಯನ್ನು ನಾವು ಹೊರತರುತ್ತೀವಿ ಒಂದು ವಿದ್ಯಾರ್ಥಿ ನಿಲಯದಲ್ಲಿ. ಬರೀ ಓದೋದಿಕ್ಕೆ ಮಾತ್ರ ಇಲ್ಲ ವಿದ್ಯಾರ್ಥಿ ನಿಲಯ, ಅವರೊಂದು ಕ್ರೀಡೆಯನ್ನು ಕೂಡ ಹೊರತರುತ್ತೀವಿ. ಯಾವ ಒಂದು ಸ್ಫೂರ್ತಿ ಇದೆ ಅವರಿಗೆ,
0: ಎಲ್ಲಾ ಆಸಕ್ತಿಗಳಲ್ಲಿ ಅವರು ಕೈ ಜೋಡಿಸ್ತಾ ಮುಂದೆ ಸಾಗಬಹುದು.
1: ಹೌದು ಖಂಡಿತ ಮೇಡಮ್.
0: ಓಕೆ ಸರ್, ನಮ್ಮ ಮಾತನ್ನ ಮುಂದುವರಿಸಬಹುದು ಈ ಒಂದು ಗೀತೆಯ ನಂತರ. ಈಗ ಕೇಳಿ ಹುಡುಗಾಟ ಚಲನಚಿತ್ರದಿಂದ ರಾಜಲಕ್ಷ್ಮಿ ಮತ್ತು ವಿಜಯ್.

0: ಏನು ಹೇಳ್ದೆ ಕೇಳ್ದೆ ನಮ್ಮನ್ನ ಆವರಿಸೋದು ಹಾಗೆ ನಮ್ಮನ್ನ ಕಾಡೋದು ಅಂತ ಹೇಳಿದ್ರೆ ನಮ್ಮ ಅನಾರೋಗ್ಯ ಅಂತ ಹೇಳ್ಬೋದು. ಈ ಹಾಸ್ಟೆಲ್ನಲ್ಲಿರುವಂತಹ ವಿದ್ಯಾರ್ಥಿಗಳು ಅನಾರೋಗ್ಯದಿಂದ ಏನಾದರೂ ಬಳಲ್ತಾ ಇದ್ದಾಗ ಅಥವಾ ಏನಾದರೂ ಒಂದು ವೈದ್ಯಕೀಯ ತುರ್ತು ಪರಿಸ್ಥಿತಿ ಬಂತಂದ್ರೆ ಅದನ್ನ ಹೇಗೆ ನೀವು ನಿಭಾಯಿಸ್ತೀರಾ, ಎದುರಿಸ್ತೀರಾ?
1: ಖಂಡಿತ, ಉತ್ತಮ ಪ್ರಶ್ನೆ. ಒಂದು ವಿದ್ಯಾರ್ಥಿ ನಿಲಯದಲ್ಲಿ ಪ್ರಥಮತಃ ಒಂದು ಚಿಕಿತ್ಸಾ ಪೆಟ್ಟಿಗೆ, ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಯನ್ನು ನಾವು ಯಾವಾಗ್ಲೂ ಕೂಡ ನಿರ್ವಹಿಸ್ತಾ ಇರ್ತೀವಿ. ಆರೋಗ್ಯದಲ್ಲಿ ಏನಾದರೂ ವಿದ್ಯಾರ್ಥಿಗಳಲ್ಲಿ ಏರುಪೇರಾದ್ರೆ, ಹಾಗೆ ಚಿಕ್ಕ ಪ್ರಮಾಣದಲ್ಲಿ ಸಾಂಕ್ರಾಮಿಕ ರೋಗಗಳು ಕಂಡು ಬಂದ್ರೆ, ಅಥವಾ ಹೀಗೆ ಚಿಕ್ಕ ಪುಟ್ಟ ಏನಾದರೂ ಕೂಡ ವಿದ್ಯಾರ್ಥಿಗಳ ಒಂದು ಅವರು ಒಂದು ಅಪಘಾತಕ್ಕೀಡಾದಾಗ ಆಗ್ಲಿ, ಸ್ವಲ್ಪ ಪ್ರಮಾಣದಲ್ಲಿ ಏನಾದ್ರೂ ನಾವು ಇದಾದ್ರೆ ಇಲ್ಲೇನೆ ನಾವು ಹಾಸ್ಟೆಲ್ ನಲ್ಲಿ ಟ್ರೀಟ್ ಮಾಡ್ತೀವಿ. ಯಾಕೆಂದ್ರೆ ಒಂದು ವಿದ್ಯಾರ್ಥಿ ನಿಲಯದಲ್ಲಿ ನರ್ಸಿಂಗ್ ವಿದ್ಯಾರ್ಥಿಗಳು ಇರ್ತಾರೆ, ಹಾಗೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಇರ್ತಾರೆ. ನರ್ಸಿಂಗ್ ವಿದ್ಯಾರ್ಥಿಗಳಂದ್ರೆ ಅವರು ಒಂದು ಆಸ್ಪತ್ರೆಗಳಲ್ಲಿ ಅವರು ಒಂದು ವರ್ಕ್ ಮಾಡ್ತಾ ಇರ್ತಾರೆ. ನರ್ಸಿಂಗ್ ವಿದ್ಯಾರ್ಥಿಗಳು ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ತುಂಬಾ ಅಚ್ಚುಕಟ್ಟಾಗಿ ಏನಾದ್ರೂ ವಿದ್ಯಾರ್ಥಿಗಳಿಗೆ ಏನಾದ್ರೂ ಹುಷಾರಿಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ಮೂಲಕ ಸಲಹೆ ಹಾಗೂ ಒಂದು ಮಾರ್ಗದರ್ಶನ ಇದ್ ಮಾಡ್ತೀವಿ. ಹಾಗೆ ಇನ್ನೂ ನಮ್ಮ ಕೈಲಿ ಆಗ್ದಿಲ್ತಕ್ಕಂತಹ ಒಂದು ಕೆಲಸ ಏನಿರ್ತದೆ ಅಂದ್ರೆ, ವಿದ್ಯಾರ್ಥಿಗಳು ಸಡನ್ ಆಗಿ ಏನಾಗ್ತಾರೆ, ಅವರೊಂದು ವಿಪರೀತವಾಗಿ ಮೂರ್ಛೆ ಹೋಗ್ತಕ್ಕಂಥದ್ದು. ಹೀಗೆ ಈ ರೀತಿ ಆದಂತಹ ವಿದ್ಯಾರ್ಥಿಗಳಿಗೆ ನಾವು ಮುಂಚೆ ಅವರ ಒಂದು ಪೋಷಕರಿಗೆ ನಾವು ಮಾಹಿತಿಯನ್ನು ತಿಳಿಸ್ತೀವಿ. ಈ ರೀತಿ ನಿಮ್ಮ ವಿದ್ಯಾರ್ಥಿ ಈ ರೀತಿ ನೀವು ಅನಾರೋಗ್ಯಕ್ಕೀಡಾಗಿದ್ದಾನೆ. ಹಾಗೆ ಪ್ರತಿ ವಿದ್ಯಾರ್ಥಿಯ ನಾವು ವೈಯಕ್ತಿಕ ಕಡತ, ಹಾಗೆ ಇಂಡಿವಿಜುವಲ್ ಫೈಲ್ ಅನ್ನು ನಾವು ಮೇಂಟೈನ್ ಮಾಡ್ಕೊಳ್ತಾ ಇರ್ತೀವಿ ಪ್ರತಿನಿತ್ಯ. ಹಾಗೆ ಒಂದು ಆಸ್ಪತ್ರೆಯಲ್ಲಿ ವಿದ್ಯಾರ್ಥಿ ನಿಲಯದ ಹತ್ತಿರದಲ್ಲಿ ಇರತಕ್ಕಂತ ಒಂದು ಆಸ್ಪತ್ರೆಯ ಸಿಬ್ಬಂದಿಯ ಒಂದು ದೂರವಾಣಿ ಸಂಖ್ಯೆಯನ್ನು ಇಟ್ಕೊಂಡಿರ್ತೀವಿ. ಆಸ್ಪತ್ರೆಯ ಸಮುದಾಯ ಆರೋಗ್ಯ ಕೇಂದ್ರದ ಒಂದು ಅಧಿಕಾರಿಯ ಒಂದು ಮೊಬೈಲ್ ನಂಬರ್ ಅನ್ನು ಇಟ್ಕೊಂಡಿರ್ತೀವಿ. ಹಾಗೆ ಹತ್ತಿರದಲ್ಲಿರ್ತಕ್ಕಂತಹ ಆಂಬುಲೆನ್ಸ್ ಸೇವೆ, ಎಮರ್ಜೆನ್ಸಿ, ಫೈರ್ ಅಲರ್ಟ್, ಇವುಗಳನ್ನು ನಾವು ಆಗಿಂದಾಗ್ಗೆ ನಾವು ಒಂದು ಪರಿವೀಕ್ಷಣೆ ಮಾಡ್ತಾ ಇರ್ತೀವಿ. ಏನಾದ್ರೂ ಇನ್ ಕೇಸ್ ವಿದ್ಯಾರ್ಥಿಗಳಿಗೆ ಏನಾದ್ರೂ ಅವರಿಗೆ ಹುಷಾರ್ ತಪ್ಪಿದ್ದಾರೆ ಇಂತ ಸಂದರ್ಭದಲ್ಲಿ ಪೋಷಕರ ಒಂದು ಮಾಹಿತಿಯನ್ನು ತಿಳಿಸಿ ಹತ್ತಿರದಲ್ಲಿ ಇರತಕ್ಕಂತ ಒಂದು ಆಸ್ಪತ್ರೆಗೆ ದಾಖಲು ಮಾಡ್ತೀವಿ. ಇನ್ನು ಹೆಚ್ಚಿನ ಚಿಕಿತ್ಸೆ ಬೇಕು ಅಂತ ನಮಗೆ ಮನವರಿಕೆ ಆದ್ರೆ ಜಿಲ್ಲಾ ಆಸ್ಪತ್ರೆಗೆ ಹೀಗೆ ನಾವು ಆಂಬುಲೆನ್ಸ್ ಮೂಲಕ ವಿದ್ಯಾರ್ಥಿಗಳನ್ನ ತಕ್ಷಣವೇ ನಾವು ಅವರನ್ನು ರವಾನೆ ಮಾಡ್ತೀವಿ. ಹೀಗೆ ವಿದ್ಯಾರ್ಥಿಗಳ ಹಿತಾದೃಷ್ಟಿಯಿಂದ ನಾವು ಮಧ್ಯರಾತ್ರಿ ಇನ್ ಕೇಸ್ ಏನಾದ್ರೂ ಪ್ರಾಬ್ಲಮ್ ಆಯ್ತು ಈ ಒಂದು ಸಂದರ್ಭದಲ್ಲಿ ನಾವು ಮುಂಜಾಗ್ರತಾ ಕ್ರಮವಾಗಿ ಒಂದು ನಾವು ಒಂದು ಪಟ್ಟಣದಲ್ಲಿ ಇರ್ತಕ್ಕಂತಹ ಆಂಬುಲೆನ್ಸ್ ನಂಬರ್ ಆಗ್ಲಿ, ಹಾಗೆ ಒಂದು ಒಂದು ಆಟೋ ಒಂದು ಕಾರ್ ನಂಬರ್ ಆಗ್ಲಿ, ಹೀಗೆ ನಾವು ನಮೂದಿಸಿ ಇಟ್ಕೊಂಡಿರ್ತೀವಿ. ಯಾವ್ದಾದ್ರು ಕೂಡ ಇನ್ ಕೇಸ್ ಏನಾದ್ರೂ ನಮ್ಗೆ ಅನಿವಾರ್ಯವಾಗಿ ಕೆಟ್ಟೋದಂತ ಸಂದರ್ಭದಲ್ಲಿ, ಕೈ ಕೊಟ್ಟಂತ ಸಂದರ್ಭದಲ್ಲಿ ಅವರನ್ನು ಸಂಪರ್ಕಿಸಿ ಅವರನ್ನು ತಕ್ಷಣವೇ ಆಸ್ಪತ್ರೆಗೆ ದಾಖಲು ಮಾಡ್ತೀವಿ.
0: ಹಾಗೆ ನೀವು ಸುರಕ್ಷತೆ ಕ್ರಮಗಳನ್ನ ಬಹಳಷ್ಟು ಇಟ್ಕೊಂಡಿದ್ದೀರಾ, ಅದರಲ್ಲಿ ಅವನ್ನೆಲ್ಲ ಖಚಿತಪಡಿಸ್ಕೊಳ್ಳೋದಕ್ಕೆ ಯಾವ ಒಂದು ಕ್ರಮಗಳನ್ನ ಕೈಗೊಳ್ತೀರಾ? ಲೈಕ್ ಇವಾಗ ಎಲ್ಲ ಕಡೆ CCTVಗಳಿದೆ, ಅಥವಾ ಈ ಒಂದೊಂದು ಕೆಲಸಗಳಿಗೆ ಅವ್ರನ್ನೇ ಅಂತೇಳಿ ನಿಯೋಜನೆ ಮಾಡಿರ್ತಾರೆ ಸರ್, ಈ ಹಾಸ್ಟೆಲ್ನಲ್ಲಿ ಯಾವ ರೀತಿ ಇರುತ್ತೆ ಈ ಕ್ರಮ?
1: ಹಾಸ್ಟೆಲ್ನಲ್ಲಿ ಅಂದ್ರೆ ನಾವು ಸಿಸಿ ಕ್ಯಾಮ್ರಾದ ಮೂಲಕ ಪ್ರತಿಯೊಂದು ವಿದ್ಯಾರ್ಥಿಗಳ ಚಲನವಲನಗಳನ್ನು ಹಾಗೂ ಒಂದು ಕೊಠಡಿಗಳ ಮೇಲ್ವಿಚಾರಣೆ ಮಾಡ್ತಾ ಇರ್ತೀವಿ. ಇನ್ ಕೇಸ್ ವಿದ್ಯಾರ್ಥಿಗಳಿಗೆ ಅವರ ಒಂದು BP ಪ್ರೆಷರ್ ಇರ್ಬೋದು, ಏನಾದ್ರೂ ಲೋ ಆಗೋದಾಗ್ಲಿ, ಹೈ ಆಗೋದಾಗ್ಲಿ, ಈ ತರ ನಮ್ಮ ಒಂದು ಅಧೀನದಲ್ಲಿ ಬರ್ತಕ್ಕಂತಹ ನಮ್ಮ ಅಡಿಗೆ ಸಿಬ್ಬಂದಿಯವರನ್ನು ನಾವು ನಿಯೋಜನೆ ಮಾಡಿರ್ತೀವಿ. ಪ್ರತಿ ನಿಮಿಷ ಪ್ರತಿ ಕ್ಷಣನೂ ಕೂಡ ಅವರ ಮೇಲೆ ಗಮನ ಹರಿಸೋದಿಕ್ಕೆ ನಾವು ಹೀಗೆ ಪ್ರತಿಯೊಂದು ವಿದ್ಯಾರ್ಥಿಗಳನ್ನು ಆಗಿಂದಾಗ್ಗೆ ನಾವು ಒಂದು ವೈದ್ಯಾಧಿಕಾರಿಗಳನ್ನು ನಿಲಯಕ್ಕೆ ಕರೆಸಿ ಅವ್ರನ್ನ ತಪಾಸಣೆ ಮಾಡಿಸ್ತಾ ಇರ್ತೀವಿ. ನಾವು ವಿದ್ಯಾರ್ಥಿಗಳ ತಪಾಸಣೆ ಮಾಡಿಸಿ ಹೇಗಿದೆ ಹೆಲ್ತ್ ಕಂಡೀಷನ್, ಒಂದು ಹೆಲ್ತ್ ಕಾರ್ಡ್ ಅಂತಕ್ಕಂಥದ್ದನ್ನು ನಾವು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನಿರ್ವಹಿಸ್ತಾ ಇರ್ತೀವಿ ಪ್ರತಿಯೊಂದು ನಿಲಯದಲ್ಲಿ.
0: ಸರಿ ಸರ್, ತಮ್ಮ ಮಾಹಿತಿಗಾಗಿ ಧನ್ಯವಾದಗಳು. ಈಗ ಕೇಳಿ ಫುಟ್ಪಾತ್ ಚಲನಚಿತ್ರದಿಂದ ಲಕ್ಷ್ಮಿ ಅವರ ಧ್ವನಿಯಲ್ಲಿ, ಹೃದಯ ಶಿವ ಅವರ ಸಾಹಿತ್ಯ, ರವಿ ದತ್ತಾತ್ರೇಯ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

0: ಎಲ್ಲಿಂದಲೋ ಬಂದಂತಹ ಮಕ್ಕಳು ಒಂದು ವಾತಾವರಣಕ್ಕೆ ಏನಾದರೂ ಅವರು ಹೊಂದಾಣಿಕೆ ಮಾಡ್ಕೊಳ್ಬೇಕಂತ ಹೇಳಿದ್ರೆ ಅಲ್ಲಿನ ಬಾಂಧವ್ಯ ಚೆನ್ನಾಗಿರಬೇಕು ಅಲ್ವಾ ಸರ್? ಹಾಗೆ ಆ ಮಕ್ಕಳು ನಿಮ್ಮ ಜೊತೆ ಉತ್ತಮವಾದಂತಹ ಒಡನಾಟವನ್ನ ಇಟ್ಕೋಬೇಕಂತ ಹೇಳಿದ್ರೆ ನೀವು ಅವ್ರ ಜೊತೆ ಅದೇ ರೀತಿ ಇರಬೇಕಾಗತ್ತೆ. ಸೊ ಇಂತಹ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ನೀವು ಯಾವ ರೀತಿ ಇರ್ತೀರಾ ವಿದ್ಯಾರ್ಥಿಗಳ ಜೊತೆ?
1: ಖಂಡಿತ ಮೇಡಮ್. ಏನಂದ್ರೆ ವಿದ್ಯಾರ್ಥಿಗಳು ಮೂಲತಃ ಹಾಸ್ಟೆಲ್ ನಲ್ಲಿ ಪ್ರವೇಶ ಪಡೆದಂತ ಸಂದರ್ಭದಲ್ಲಿ ಕೆಲವು ಕಟ್ಟುನಿಟ್ಟಿನ ನಿಯಮಗಳನ್ನು ಪಾಲಿಸ್ತೀವಿ ನಾವು ವಿದ್ಯಾರ್ಥಿಗಳಿಗೆ ಹೇಳ್ತೀವಿ. ಆಗ ಅವ್ರು ಬಂದಂತಹ ಅವರೊಟ್ಟಿಗೆ ಬಂದಂತಹ ಪೋಷಕರಿಗೂ ಕೂಡ ನಾವು ಕೆಲವೊಂದು ಶಿಸ್ತು, ಯಾವ ರೀತಿ ವಿದ್ಯಾ ಹಾಸ್ಟೆಲ್ ನಲ್ಲಿ ಉಳ್ಕೊಳ್ಬೇಕು, ವಿದ್ಯಾರ್ಥಿ ನೀವು ಯಾವ ರೀತಿ ಕಾಳಜಿ ವಹಿಸ್ಬೇಕು, ಈ ಒಂದು ಕ್ರಮಗಳನ್ನು ಪೋಷಕರಿಗೂ ತಿಳಿಸ್ತೀವಿ. ನಾವು ವಿದ್ಯಾರ್ಥಿಗಳಿಗೆ ಆಗಿಂದಾಗ್ಗೆ ಒಂದು ಪ್ರತಿ ರೂಮಿಗೂ ಕೂಡ ನಾವು ಒಂದು ಸೂಪರ್ವಿಸನ್ ಮಾಡ್ತೀವಿ. ಪ್ರತಿ ರೂಮಿಗೂ ಕೂಡ ಹೋಗ್ತಕ್ಕಂಥದ್ದು ಒಂದು ಪ್ರತಿ ವಿದ್ಯಾರ್ಥಿಗಳ ಒಂದು ಅವರ ಒಂದು ಮಾಡ್ತಕ್ಕಂತ ಕೆಲಸ ಆಗ್ಲಿ, ಅವನು ಓದ್ತಕ್ಕಂತ ರೀತಿ ಆಗ್ಲಿ, ಇದ್ರ ಬಗ್ಗೆ ನಾವು ಗಮನ ಹರಿಸ್ತೀವಿ. ಯಾವ ರೀತಿ ಅವನೇನಾದ್ರೂ ಕೂಡ ಕೆಲವು ವಿದ್ಯಾರ್ಥಿಗಳು ಡಲ್ ಆಗಿ ಕೂತಿರ್ತಾರೆ, ಓದ್ಕೊಳ್ತಾ ಇರೋದಿಲ್ಲ, ಅವ್ರಿಗೇನೋ ಒಂದು ಮಾನಸಿಕ ಸಮಸ್ಯೆ ಇರುತ್ತೆ, ಅದನ್ನ ತಿಳ್ಕೊಳ್ತೀವಿ. ಅವನೇನಾದ್ರೂ ಕೂಡ ನಾವು ಅವನಿಗೆ ಆ ಒಂದು ವಿದ್ಯಾರ್ಥಿಗಳಿಗೆ ನಾವೇನಾದ್ರೂ ಕೂಡ ಕೌನ್ಸಿಲಿಂಗ್ ಕೊಡಿಸ್ಬೇಕಾ, ಈ ಒಂದು ಕೆಲವು ಅಂಶಗಳನ್ನು ನಮಗೆ ನಾವು ಒಂದು ಆ ಹುಡುಗು ವಿದ್ಯಾರ್ಥಿಗಳಿಗೆ ಕೌನ್ಸಿಲಿಂಗ್ ಅನ್ನು ಕೊಡಿಸ್ತೀವಿ, ನಾವೇನಾದ್ರೂ ಅವಶ್ಯಕತೆ ಇದೆ ಆ ಒಂದು ವಿದ್ಯಾರ್ಥಿಗಳಿಗೆ ಅಂತಕ್ಕಂಥ ನಮ್ಮ ಮನವರಿಕೆ ಆದ್ರೆ ಖಂಡಿತ ಕೌನ್ಸಿಲಿಂಗ್ ಕೊಡಿಸ್ತೀವಿ. ಆಗಿಂದಾಗ್ಗೆ ವಿದ್ಯಾರ್ಥಿಗಳನ್ನ ಪ್ರತಿ ನಿಲಯದಲ್ಲಿ ಇರತಕ್ಕಂತಹ ಪ್ರತಿ ವಿದ್ಯಾರ್ಥಿಗಳ ಒಂದು ಮೊಬೈಲ್ ಸಂಖ್ಯೆ ಹಾಗೂ ಅವರ ಪೋಷಕರ ಮೊಬೈಲ್ ಸಂಖ್ಯೆ ಹಾಗೂ ಒಂದು ಅಂಚೆ ವಿಳಾಸ ಪ್ರತಿಯೊಂದನ್ನು ನಾವು ಪಡೆದಿಟ್ಕೊಂಡಿರ್ತೀವಿ. ಇನ್ ಕೇಸ್ ಯಾವಾಗ್ಲಾದ್ರೂ ಕೂಡ

0: ವಿದ್ಯಾರ್ಥಿಗಳಿಗೆ ಏನಾದ್ರೂ ಸಮಸ್ಯೆ ಆಯ್ತು, ಪೋಷಕರಿಗೆ ಮಾಹಿತಿ ತಿಳಿಸ್ತಕ್ಕಂಥದ್ದು, ಅಥವಾ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆದ್ರೆ ಖಂಡಿತ ನಾವು ಕೂಡ ಅದಕ್ಕೆ ತಕ್ಷಣವಾಗಿ ನಾವು ಸ್ಪಂದಿಸ್ತೀವಿ. ಹೀಗೆ ಅವರ ಒಂದು ಮೇಲ್ವಿಚಾರಣೆ ಮಾಡ್ತೀವಿ. ಪ್ರತಿಯೊಂದು ವಿದ್ಯಾರ್ಥಿಗಳನ್ನು ನಾವು ಹೇಗೆ ಪೋಷಕರು ನಮ್ಮ ಮೇಲೆ ಒಂದು ಭರವಸೆ ಇಟ್ಟು ನಂಬಿಕೆ ಇಟ್ಟು ಒಂದು ಹಾಸ್ಟೆಲ್ಗೆ ಕಳಿಸಿರ್ತಾರೆ, ಅವರ ಒಂದು ನಂಬಿಕೆಯನ್ನು ಪ್ರತಿ ಹಂತದಲ್ಲೂ ನಾವು ಉಳಿಸ್ಕೊಳ್ತಕ್ಕಂತ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇರ್ತೀವಿ.
1: ಓಕೆ ಸರ್, ಓಕೆ ಸರ್, ನಿಮ್ಮ ಕೆಲಸಕ್ಕೆ ದೊಡ್ಡ ಧನ್ಯವಾದಗಳನ್ನ ಹೇಳಬೇಕು, ಹಾಗೆ ತಮ್ಮ ಅಮೂಲ್ಯವಾದಂತಹ ಕ್ಷಣವನ್ನ ನಮಗಾಗಿ ಮೀಸಲಿಟ್ಟಿದ್ರಿ. ಕೊನೆಯದಾಗಿ ಪೋಷಕರಿಗೆ, ಹಾಸ್ಟೆಲ್ಗೆ ಕಳಿಸುವಂತಹ ಪೋಷಕರಿಗೆ ಒಂದು ಸಾಲಲ್ಲಿ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ?
0: ಖಂಡಿತ, ಪ್ರತಿ ಪೋಷಕರು ಒಂದು ಹಾಸ್ಟೆಲ್ಗೆ ವಿದ್ಯಾರ್ಥಿಗಳನ್ನ ಕಳಿಸಿದ ಮೇಲೆ ನಮ್ಮ ಕೆಲಸ ಮುಗೀತು, ಇನ್ನೇನಿಲ್ಲ, ಅಲ್ಲನೇ ಅವ್ರು ಓದ್ಕೊಳ್ತಾರೆ ಅಂತಕ್ಕಂತ ಒಂದು ಮನೋಭಾವನೆಯನ್ನು ಫಸ್ಟ್ ತೆಗೆದಾಕ್ಬೇಕು. ಆಗಿಂದಾಗ್ಗೆ ಹಾಸ್ಟೆಲ್ಗೆ ಭೇಟಿ ಕೊಡ್ತಕ್ಕಂಥದ್ದು, ಅಟ್ ಲೀಸ್ಟ್ ನಿಲಯ ಪಾಲಕರ ಒಂದು ದೂರವಾಣಿ ಸಂಖ್ಯೆಯನ್ನು ಅವರು ಇಟ್ಕೊಂಡು ಆಗಿಂದಾಗ್ಗೆ ಅವರ ವಿದ್ಯಾರ್ಥಿ ಅವರ ಒಂದು ಸ್ಟೂಡೆಂಟ್ ಅವರ ಒಂದು ಮಕ್ಕಳ ಬಗ್ಗೆ ವಿಚಾರಿಸ್ಕೊಳ್ತಾ ಇರಬೇಕು. ಈ ಒಂದು ಮಾತನ್ನು ನಾವು ಪ್ರತಿ ಪೋಷಕರಿಗೂ ನಾನು ಒಂದು ಕಿವಿ ಮಾತು ಹೇಳ್ತೀನಿ.
1: ಓಕೆ ಸರ್, ತಮ್ಮ ಅಮೂಲ್ಯ ಕ್ಷಣಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಆಕಾಶವಾಣಿಗೆ ನಿಮ್ಮ ಸಮಯವನ್ನ ಮೀಸಲಿಟ್ಟಿದ್ದಕ್ಕಾಗಿ ಸರ್.
0: ಓಕೆ ಮೇಡಮ್, ಥ್ಯಾಂಕ್
1: ಯು. ಈಗ ಕೇಳಿ ಮುಸ್ಸಂಜೆ ಮಾತು ಚಲನಚಿತ್ರದಿಂದ ಸೋನು ನಿಗಮ್ ಅವರ ಧ್ವನಿಯಲ್ಲಿ ಶ್ರೀಧರ್ ವಿ ಅವರ ಸಂಗೀತ ಮತ್ತು ಸಾಹಿತ್ಯವಿರುವಂತಹ ಗೀತೆ.

0: ಕೆಸಿ ಬಸವರಾಜು ಅವರೊಡನೆ ನಮ್ಮ ಸಂದರ್ಶನ ಮುಗಿಸುವಂತಹ ಸಮಯ ಇದಾಗಿದೆ. ಇದುವರೆಗೂ ನಿಮ್ಮ ಜೊತೆಯಾದದ್ದು ನಿಮ್ಮ ಆರ್ಜೆ ಲತಾ. ಸಮಯ ಆಗ್ತದೆ ಇನ್ನೇನು 5 ಗಂಟೆ. ಕೆಲವೇ ಕ್ಷಣಗಳಲ್ಲಿ ಕೇಳಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಸೋಮನಾಥ ದೇವಾಲಯವು ಅಚಲ ನಂಬಿಕೆ, ದೈವತ್ವ ಮತ್ತು ದೇಶದ ಪವಿತ್ರ ಸಂಕೇತವಾಗಿ ನಿಂತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ.

ಅವರು ಗುಜರಾತ್ನ ಸೋಮನಾಥ ದೇವಾಲಯದ ಅಮೃತ ಆಚರಣೆ ಸಂದರ್ಭದಲ್ಲಿ ಭಾಗವಹಿಸಿ ಪೂಜೆ ಸಲ್ಲಿಸಿದರು. ಜಾಗತಿಕ ಹಿಂಜರಿತದ ಹೊರತಾಗಿಯೂ ದೇಶದ ಆರ್ಥಿಕತೆಯು ಚೇತರಿಸಿಕೊಳ್ಳುತ್ತಿದೆ. ಇಂದು ಬಿಡುಗಡೆಯಾದ ಎಸ್ಬಿಐ ಸಂಶೋಧನಾ ವರದಿಯ ಪ್ರಕಾರ 2026-27 ಆರ್ಥಿಕ ವರ್ಷದಲ್ಲಿ ದೇಶದ ಆರ್ಥಿಕತೆಯು 6.6% ಬೆಳೆಯುವ ನಿರೀಕ್ಷೆ ಇದೆ. ಕಳೆದ ಹಣಕಾಸು ವರ್ಷದ 4ನೇ ತ್ರೈಮಾಸಿಕದಲ್ಲಿ ನೈಜ ಜಿಡಿಪಿ ಬೆಳವಣಿಗೆ ಸುಮಾರು 7.2%. ರಾಜ್ಯ ಸರ್ಕಾರಿ ನೌಕರರಿಗೆ 2026 ಜನವರಿ 1 ಪೂರ್ವಾನ್ವಯವಾಗುವಂತೆ ರಾಜ್ಯ ಸರ್ಕಾರ ತುಟ್ಟಿಭತ್ಯೆಯನ್ನು 1.5% ಹೆಚ್ಚಿಸಿದೆ. ತುಟ್ಟಿಭತ್ಯೆ ದರಗಳು ಪ್ರಸ್ತುತ ಮೂಲ ವೇತನದ 14.25% 15.75% ಪರಿಷ್ಕರಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಪಿಎಂ ಇ ಡ್ರೈವ್ ಯೋಜನೆಯಡಿ ದೇಶಾದ್ಯಂತ ಇವಿ ಚಾರ್ಜಿಂಗ್ ಮೂಲಸೌಕರ್ಯ ಸಕ್ರಿಯಗೊಳಿಸುವ ಕುರಿತು ನಾಳೆ ಬೆಂಗಳೂರಿನಲ್ಲಿ ಉನ್ನತ ಮಟ್ಟದ ರಾಷ್ಟೀಯ ಸಮ್ಮೇಳನ ನಡೆಯಲಿದೆ. ಸಮ್ಮೇಳನವನ್ನು ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ಉದ್ಘಾಟಿಸಲಿದ್ದಾರೆ. ಗರ್ಭಕಂಠದ ಕ್ಯಾನ್ಸರ್ ತಡೆಗಟ್ಟಲು ಬಳ್ಳಾರಿ ಜಿಲ್ಲೆಯಾದ್ಯಂತ 14 ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಎಚ್ಪಿವಿ ಲಸಿಕೆಯನ್ನು ನೀಡಲಾಗುತ್ತಿದೆ ಎಂದು ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾ ಎಲ್ಲಾ ರಮೇಶ್ ಬಾಬು ತಿಳಿಸಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಪ್ರಧಾನಮಂತ್ರಿ ಆವಾಸ್ ನಗರ ಯೋಜನೆಯಡಿ ಮನೆ ನಿರ್ಮಾಣ ಕಾರ್ಯ ಚುರುಕುಗೊಂಡಿದ್ದು ಈವರೆಗೆ 84.67% ಭೌತಿಕ ಪ್ರಗತಿ ಸಾಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 1313 ಅಂಕಗಳು ಇಳಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 76015 ಅಂಕಗಳು ದಾಖಲಾಗಿದೆ. ಇದೇ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 360 ಅಂಕಗಳು ಇಳಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 23816 ಅಂಕಗಳು ದಾಖಲಾಗಿದೆ. ಧರ್ಮಶಾಲಾದ ಹಿಮಾಚಲ ಪ್ರದೇಶ ಕ್ರಿಕೆಟ್ ಅಸೋಸಿಯೇಷನ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.

ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

0: ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನ ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈಗ ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. ಈ ಕಾರ್ಯಕ್ರಮ ವಿವರಣೆ ನಂತರ 5:05 ಸೇಫ್ ಡ್ರೈವ್, ಇದರಲ್ಲಿ ಮೊದಲಿಗೆ ಓಲ್ಡ್ ಇಸ್ ಗೋಲ್ಡ್. 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ. ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಸ್ ಶಂಕರ ನಾರಾಯಣ. ನಂತರ ಓಲ್ಡ್ ಇಸ್ ಗೋಲ್ಡ್ ಮುಂದುವರಿಯುವುದು. 6:02 ಸೇಫ್ ಡ್ರೈವ್ ಗಾನ ಭಜನ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. 7:02 ಸೇಫ್ ಡ್ರೈವ್ ಗಾನ ಭಜನ ಮುಂದುವರಿಯುವುದು. 7:07 ಆಕಾಶ ಬುಟ್ಟಿ, ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ. ಆಕಾಶವಾಣಿ ಕ್ರೀಡೆ ಮತ್ತಿತರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ರಾಷ್ಟ್ರ ಪ್ರಶಸ್ತಿ ವಿಜೇತ ವಿಶೇಷಚೇತನ ಮಹಾಂತೇಶ ಕಿವಡ ಸಣ್ಣವರ್ ಅವರೊಂದಿಗೆ ಸಂದರ್ಶನ. ಸಂದರ್ಶನದ 2ನೇ ಭಾಗ, ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 7:45 ಸೇಫ್ ಡ್ರೈವ್ ಗಾನ ಭಜನ ಮುಂದುವರಿಯುವುದು. ರಾತ್ರಿ 8:02 ಭಾವಚಿತ್ತಾರ. 9:15 ಹಿಂದಿ ಮೆಲೋಡೀಸ್. 10:02 ಪ್ರೇಮ ನಿನಾದ.

ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ ಹೀಗಿದೆ. ನಾಳೆ ಬೆಳಿಗ್ಗೆ 6:03 ಕಾರ್ಯಕ್ರಮ ವಿವರಣೆ, 6:05 ನಾದೋಪಾಸನೆ, 7:15 ಶುಭೋದಯ ಕರ್ನಾಟಕ, ಇದರಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ, ನಂತರ ಭಾವಗೀತೆಗಳು, 9:00 ಇಂದಿನ ವಿಶೇಷ, 10:02 ಓಲ್ಡಿಸ್ ಗೋಲ್ಡ್, 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಚಿತ್ರಗೀತೆಗಳು, 11:30 ಕಲಾಭಾರತಿ, 12:05 ಕರೆಗೊಂದು ಹಾಡು, 1:02 ಚಿತ್ರಗೀತೆಗಳು, 1:20 ಗೇಮ್ ಶೋ, ಇದರಲ್ಲಿ ರಸಪ್ರಶ್ನೆ, 2:15 ಸ್ಪಂದನ, 2:40 ಚಿತ್ರತಾಣ, 3:00 ಸಖಿ ಸಹೇಲಿ, 4:00 ಕಾರ್ಯಕ್ರಮ ಪರಿಮಳ, 5:02 ಕಾರ್ಯಕ್ರಮ ವಿವರಣೆ, 5:05 ಸೇಫ್ ಡ್ರೈವ್, ಇದರಲ್ಲಿ ಮೊದಲಿಗೆ ಓಲ್ಡ್ ಇಸ್ ಗೋಲ್ಡ್, 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆಯ ನಿರ್ಮಾಣ ಜಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ, ನಂತರ ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್ ಮುಂದುವರಿಯುವುದು. 6:02 ಸೇಫ್ ಡ್ರೈವ್ ಕಾನ ಭಜಾನ, 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ, 7:02 ಸೇಫ್ ಡ್ರೈವ್ ಕಾನ ಭಜಾನ, 7:07 ಆಕಾಶ ಬುಟ್ಟಿ, ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಬಾನುಲಿ ಕಲಿಗಳು, ಪ್ರಸ್ತುತಿ ಬಿಕೆ ಸುಮತಿ, 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್, 7:45 ಸೇಫ್ ಡ್ರೈವ್ ಕಾನ ಭಜಾನ ಮುಂದುವರಿಯುವುದು. ನಾಳೆ ರಾತ್ರಿ 8:02 ನಿಮ್ಮ ಆಯ್ಕೆ, ಕರೆ ಮಾಡಿ ಹಾಡು ಕೇಳಿ, 9:15 ಹಿಂದಿ ಮೆಲೋಡೀಸ್, 10:02 ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರಣಯ ಗೀತೆಗಳು. ಇದುವರೆಗೆ ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ ಕೇಳಿದ್ರಿ. ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇನ್ನು ಮುಂದೆ ಕಾರ್ಯಕ್ರಮ ಸೇಫ್ ಡ್ರೈವ್. ಇವತ್ತಿನ ಸೇಫ್ ಡ್ರೈವ್ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯ ಸ್ವಾಗತ. ಕಾರ್ಯಕ್ರಮದ ಮೊದಲಿಗೆ ಓಲ್ಡ್ ಇಸ್ ಗೋಲ್ಡ್, ಇಂಪಾದ ಹಳೆಯ ಚಿತ್ರಗೀತೆಗಳು ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ. ಕಾರ್ಯಕ್ರಮದ ಮೊದಲಿಗೆ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿರುವ ಉಡುಗೊರೆ ಚಿತ್ರದ ಹಾಡನ್ನು ಕೇಳಿ, ಡಾಕ್ಟರ್ ಚಂದ್ರಶೇಖರ ಕಂಬಾರ ಅವರ ರಚನೆ ಮತ್ತು ಸಂಗೀತ ಈ ಗೀತೆಗಿದೆ.

ಹೆದರ್ಬೇಡಿ, ಈ ನರಿ ಮಾತು ಕೇಳಿ. ಅಪಾಯ ಬಂದಾಗ ಉಪಾಯ ಹೇಳ್ತೀನಿ, ಆ ಸರ್ಪನೇ ಸಾಯೋ ಹಾಕ್ ಮಾಡ್ತೀನಿ. ಬನ್ನಿ ಎಲ್ಲ ಬನ್ನಿ. ಏ ಪಕ್ಷಿರಾಜ ಬಾಲ,

ಎಸ್ ಜಾನಕಿ ಮತ್ತು ಸಂಗಡಿಗರು ಹಾಡಿದ ಪುಟಾಣಿ ಏಜೆಂಟ್ 1-2-3 ಚಿತ್ರದ ಹಾಡು ಮೂಡಿಬಂತು. ದೊಡ್ಡರಂಗೇಗೌಡ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದಲ್ಲಿ ಈ ಹಾಡು ಪ್ರಸಾರ ಆಯಿತು. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದ ಮುಂದಿನ ಹಾಡು ಕೆ ಜೆ ಯೇಸುದಾಸ್ ಅವರು ಹಾಡಿರುವ ಪ್ರಿಯ ಚಿತ್ರದು. ಜಿ ಉದಯಶಂಕರ್ ಅವರ ರಚನೆ, ಇಳೆಯರಾಜ ಅವರ ಸಂಗೀತ.

ಕ್ಯಾಪ್ಟನ್ ಚಿತ್ರದ ಹಾಡನ್ನು ಕೇಳಿದ್ರಲ್ಲ, ವಿನೋದ್ ರಾಜ್ ಮತ್ತು ಚಿತ್ರ ಅವರು ಹಾಡಿದ ಗೀತೆ ಇದಾಗಿತ್ತು. ಚಿ ಉದಯ್ ಶಂಕರ್ ಅವರು ಬರೆದ ಹಾಡಿಗೆ ವಿಜಯ್ ಆನಂದ್ ಅವರ ಸಂಗೀತವಿತ್ತು. 5:27:50 ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹಳೆಯ ಹಾಡುಗಳನ್ನು ಕೇಳ್ತಾ ಇದ್ದೀರಾ. ಈಗ ನಾನೊಬ್ಬ ಕಳ್ಳ ಚಿತ್ರದ ಹಾಡನ್ನು ಕೇಳಿ. ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ ಅವರ ಧ್ವನಿಯಲ್ಲಿದೆ ಈ ಗೀತೆ. ರಚನೆ ಚಿ ಉದಯ್ ಶಂಕರ್ ಅವರದ್ದು, ರಾಜನ್ ನಾಗೇಂದ್ರ ಅವರ ಸಂಗೀತ ಈ ಗೀತೆಗಿದೆ.

ಏನೇ ಬರಲಿ ಪ್ರೀತಿ ಇರಲಿ ಚಿತ್ರದ ಹಾಡನ್ನು ಹಾಡಿದವರು ಎಸ್ ಜಾನಕಿ, ದೊಡ್ಡಗರ ರಂಗೇಗೌಡ ಅವರ ರಚನೆ, ಅಶ್ವಥ್ ವೈದಿ ಅವರ ಸಂಗೀತ ಈ ಹಾಡಿಗಿತ್ತು. ಈಗ ಭೂಲೋಕದಲ್ಲಿ ಯಮರಾಜ ಚಿತ್ರದ ಹಾಡನ್ನು ಕೇಳಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ವಾಣಿ ಜಯರಾಮ್ ಅವರ ಧ್ವನಿಗಳಲ್ಲಿ ಭಗೀರಂಗ ಅವರ ರಚನೆಗೆ ಸಿ ಅಶ್ವಥ್ ಅವರ ಸಂಗೀತವಿದೆ.

0: ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈಗ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ.
2: ಇಂದಿನ ನ್ಯಾಯವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ವಕೀಲರಾದ ಮಂಜೇಶ್ ಅವರು. ಸರ್ ನಮಸ್ಕಾರ.
3: ಸರ್ ನಮಸ್ತೆ ಸರ್.
2: ಈಗ ಈ ಆಹಾರ ಕಲಬೆರಕೆ ವಿಷಯವಾಗಿ ಆಗಲಿ ಅದರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಈಗ ಆಹಾರಗಳಲ್ಲಿ ಬೇರೆ ಬೇರೆ ರಾಸಾಯನಿಕಗಳನ್ನು ಸೇರಿಸೋದಾಗಲಿ ಇವೆಲ್ಲವೂ ಕೂಡ ಅನೇಕ ಸಮಸ್ಯೆಗಳಿವೆ. ಅನೇಕರು ಕೂಡ ಕಾನೂನಿನ ನೆರವಿಗೆ ಧಾವಿಸ್ತಾರೆ, ಅನೇಕ ಪೊಲೀಸ್ ಕೇಸ್ಗಳು ಕೂಡ ಆಗ್ತವೆ. ಹೀಗೆ ಈ ಆಹಾರ ಕಲಬೆರಕೆ ಆದಾಗ ದೂರನ್ನು ನಾವು ಎಲ್ಲಿ ಕೊಡಬೇಕು ಸರ್? ಯಾವ ನ್ಯಾಯಾಲಯಕ್ಕೆ ಸಂಪರ್ಕಿಸಬೇಕಾಗತ್ತೆ? ಹೇಗೆ ಸರ್ ಅದೆಲ್ಲ?
3: ಅಂಗಡಿಗಳಲ್ಲಿ ಅಕ್ಕಿ ಗುರಾಣಿಗಳಲ್ಲಾಗ್ಬೋದು, ಈ ಹಣ್ಣುಗಳಿಗೆ ಇಂಜೆಕ್ಷನ್ ಮಾಡುವಂಥದ್ದು, ಜೊತೆಗೆ ಅಕ್ಕಿಗಳಿಗೆ ಕಲ್ಲನ್ನ ಬೆರೆಸುವಂಥದ್ದು.
2: ಹೌದೌದು. ಆಮೇಲೆ ಈ ಸೇಬು ಹಣ್ಣಿಗೆ ವ್ಯಾಕ್ಸ್ ಅನ್ನ ಲೇಪನ ಮಾಡಿ ಕೆಡ್ಲಾರ್ದಂಗೆ ಇಡೋದಾಗ್ಲಿ, ಅಥವಾ ಹಣ್ಣು ಬೇಗ ಹಣ್ಣಾಗ್ಲಿ ಅಂತ ಹೇಳಿ ಬೇರೆ ಬೇರೆ ಏನೇನೋ ಲೇಪನ ಮಾಡೋದು, ಅದನ್ನ ಅದ್ದೋದು ನೀರಲ್ಲಿ, ಯಾವ್ದೋ ಕೆಮಿಕಲ್ ಅಲ್ಲಿ ಅದ್ದೋದು.
3: ಹೌದೌದೌದು. ಆಮೇಲೆ ಬೇಳೆಗಳೆಲ್ಲ ಐಟಮ್ಸ್ ಬರ್ತದೆ, ಈ ಐಟಮ್ಸ್ ಗಳಿಗೆಲ್ಲ ಕಲಬೆರಕೆ, ಈ ಕಲ್ಲು ಆಗ್ಬೋದು ಅಥವಾ ಬೇಳೆ ರೀತಿ ಸಂಬಂಧಪಟ್ಟಂತೆ ತೂಕ ಜಾಸ್ತಿ
2: ಮಾಡೋದು,
3: ಆ ತೂಕ ಅವ್ರಿಗೆ ಜಾಸ್ತಿ ಬರಬೇಕು ಅನ್ನುವಂಥದ್ದು ಬಹಳಷ್ಟು ನಾವಿವತ್ತು ಸಾಕಷ್ಟು ನೋಡ್ತಾ ಇದೀವಿ ಸರ್. 20 ವರ್ಷ ಮುಂದಕ್ಕೆ ಹೋದ್ರೆ ಸರ್, ನಾವು ಈ ಹಳ್ಳಿಗಳಿಗಾಗ್ಬೋದು ಅಥವಾ ನಾವು ಯಾವುದೇ ಪ್ರದೇಶಕ್ಕೂ ಹೋದ್ರೆ ವಯಸ್ಸಾದಂತಹ ವ್ಯಕ್ತಿಗಳನ್ನ ನೋಡೋದೇ
2: ಇಲ್ಲ. ಆಯ್ತು ಸರ್, ಈ ಬಗ್ಗೆ ಏನಾದ್ರು ಸಮಸ್ಯೆ ಆದಾಗ ದೂರನ್ನ ಎಲ್ಲಿ ನೀಡಬೇಕು, ಆ ಪರಿಹಾರದ ಬಗ್ಗೆ ಮಾತಾಡೋಣ.
3: ದೂರನ್ನ ನೀಡಬೇಕು ಅಂದ್ರೆ ಸರ್, ಆಹಾರ ಇಲಾಖೆ ಇದೆ. ಆಹಾರ ಇಲಾಖೆ ಅರ್ಜಿ ಕೊಟ್ಟು ಅವರ ಲೈಸೆನ್ಸ್ ಅನ್ನ ರದ್ದುಪಡಿಸುವಂತದ್ದು ಮೊದಲನೇ ಒಂದು ಅಂಶವಾಗ್ತದೆ. ಈ ಅಂಗಡಿಗಳಲ್ಲಿ ಕಲಬೆರಕೆ ಮಾಡಿ ಮಾರಾಟ ಮಾಡುವಂತ ಸಂದರ್ಭ ಬಂದಾಗ ಗ್ರಾಹಕ ಮಂಡಳಿ ಏನಿದೆ ಆ ಕನ್ಸೂಮರ್ ಕೋರ್ಟ್ನ ಅಪ್ರೋಚ್ ಮಾಡಿ ನಾವು ಪರಿಹಾರನ ಪಡ್ಕೊಳ್ಳುವಂತ ಅವಕಾಶಗಳು ಬೇಕಾದಷ್ಟಿಲ್ಲ ಸರ್. 2023 ಬಂದಂತಹ ಹೊಸ ಕಾಯ್ದೆಗಳೇನಿದಾವೆ ಆಹಾರ ಕಲಬೆರಕೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ಅಂಶಗಳನ್ನು ಸಹಿತ ಇಟ್ಟಿರುವಂತದ್ದನ್ನ ನಾವು ಗಮನಿಸ್ತಾ ಇರ್ತೀವಿ. ಅಂತಹ ಸಂದರ್ಭದಲ್ಲಿ ನಾವು ಯಾವ ರೀತಿ ಪ್ರಕರಣ ಆಗಿದೆ ಅನ್ನುವಂಥದ್ದನ್ನ ಫಸ್ಟ್ ನಾವು ನೋಡ್ಬೇಕಾಗ್ತದೆ.
2: ಅದಕ್ಕಾಗಿ ಸಂಬಂಧಪಡುವಂತ ರಸೀದಿಗಳನ್ನು
3: ಇಟ್ಕೋಬೇಕಾಗ್ತದೆ. ಆಹಾರವನ್ನ ಬಹಳಷ್ಟು ಎಚ್ಚರಿಕೆಯನ್ನ ನಾವು ವಹಿಸಬೇಕಾಗ್ತದೆ ಸರ್,
2: ವಹಿಸಬೇಕಾಗತ್ತೆ. ಯಾಕಂದ್ರೆ ಒಂದು ಆಹಾರ ಕಲಬೆರಕೆ ಆದ್ರೆ ಎಷ್ಟೋ ಜನ ತಮ್ಮ ಪ್ರಾಣ ಕಳ್ಕೊಳ್ತಾರೆ.
3: ಹೌದು.
2: ಯಾವುದೇ ಆಗಿರ್ಬೋದು, ಒಂದು ಸಣ್ಣ ಒಂದು ಪ್ಯಾಕೆಟ್ ಇರಬಹುದು, ಆ ಪ್ಯಾಕೆಟ್ ಅದು ವಿಷಕಾರಿ, ಅದ್ರ ಮೇಲ್ಗಡೆ ಎಕ್ಸ್ಪೈರಿ ಎಲ್ಲ ಅಕಸ್ಮಾತ್ ಸರಿಯಾಗಿ ಬರೆದಿದ್ರು ಕೂಡ ಅದರಲ್ಲಿ ಏನಾದ್ರು ಒಂದು ವಿಷಕಾರಿ ಅಂಶ ಸೇರಿ ಹಾಳಾಗಿರ್ಬೋದು, ಅದನ್ನ ನಾವು ಬಳಸ್ತೀವಿ ಅಂಗಡಿಯಿಂದ ಬಹಳ ಚೆನ್ನಾಗಿದೆ ಅಂತ ಹೇಳಿ ಬಂದ್ಬಿಟ್ಟು ತಗೊಳ್ತೀವಿ ನಾವು. ಮತ್ತೆ ಆಹಾರ ಇಲಾಖೆ ಕಡೆಯಿಂದ ಇದು ಒಂದು ಸೇವಿಸಲು ಯೋಗ್ಯವಾದಂತಹ ಆಹಾರ ಅಂತ ಹೇಳಿ ಆ ಒಂದು ಫುಡ್ ಸೆಕ್ಯೂರಿಟಿ ಅವ್ರ ಕಡೆಯಿಂದ ಸರ್ಟಿಫೈ ಆಗಿರ್ಬೇಕು. ಬೆಣ್ಣೆ ಆಗಿರ್ಬೋದು, ತುಪ್ಪ ಆಗಿರ್ಬೋದು, ದೋಸೆ ಆಗಿರ್ಬೋದು, ಇನ್ನಿತರ ಕೆಲವು ವಸ್ತುಗಳನ್ನ ಕೂಡಲೇ ತಗೊಂಡ್ಬಂದ್ಬಿಡ್ತೀವಿ ನಾವು.
3: ಹೌದು.
2: ಅಲ್ಲಿ ಕೂಡ ವಿಷಕಾರಿ ಅಂಶಗಳು ಇರೋ ಸಾಧ್ಯತೆ ಇರುತ್ತೆ, ಅದರಿಂದ ಸಾವು ನೋವುಗಳು ಕೂಡ ಸಂಭವಿಸ್ತವೆ.
3: ಹೌದೌದು. ಆಮೇಲೆ ಇದರಲ್ಲಿ ಬಹಳಷ್ಟು ನಾವು ನೋಡ್ತಾ ಇರುವಂತದ್ದು ಯಾವುದೋ ಒಂದು ಸಭೆ ಸಮಾರಂಭಗಳಿಗೆ ನಾವು ಊಟದ ಎಲೆ ಬರ್ತದಲ್ಲ ಸರ್, ಆ ಊಟದ ಎಲೆ ಪ್ಲಾಸ್ಟಿಕ್ ಎಲೆಯಲ್ಲಿ ನಾವು ಊಟವನ್ನ ಮಾಡ್ತಾ ಇದ್ದೀವಿ ನೋಡಿ. ನಾವು ಆಹಾರದಲ್ಲಿ ಕಲಬೆರಕೆ ಅಂತ ಹೇಳಿ ನಾವು ಯೋಚನೆ ಮಾಡ್ತೀವಿ. ಎಲ್ಲೋ ಒಂದ್ ಕಡೆ ನಾವು ಪ್ರತಿದಿನ ಬಳಸುವಂತ
2: ವಸ್ತುಗಳಲ್ಲಿ ಕೂಡ ಇರುತ್ತೆ. ಒಂದು ಚಹಾ ಕುಡಿಯುವಂತ ಕಪ್ ಅಲ್ಲಿ ಕೂಡ ಅಲ್ಲಿ ಅಂಶಗಳು ಇರಬಹುದು, ಆ ಒಂದು ಪ್ಲಾಸ್ಟಿಕ್ ಅಂಶಗಳು ಹೊಟ್ಟೆ ಒಳಗೆ ಹೋಗ್ತವೆ. ಅದಕ್ಕೆ ತಾವು ಹೇಳದಂಗೆ ನ್ಯಾಯಾಲಯಕ್ಕೆ ಸಂಪರ್ಕಿಸಬೇಕು. ಅನೇಕ ಟ್ರಿಬ್ಯುನಲ್ಗಳು ಇರ್ತವೆ, ಅಲ್ಲಿ ಕೂಡ ಹೋಗಿ ಸಂಪರ್ಕ ಮಾಡಬೇಕಾಗತ್ತೆ. ಅಲ್ಲಿ ಮುನ್ಸಿಪಾಲ್ಟಿ ಇರಬಹುದು, ನಗರಸಭೆ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ನಾವು ಸಂಪರ್ಕ ಮಾಡಬಹುದು. ವಕೀಲರಾದ ಮಂಜೇಶ್ ಅವರೇ ತಾವು ಈ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ಸರ್. ನಮಸ್ಕಾರ.
3: ಥ್ಯಾಂಕ್ ಯು ಸರ್, ಧನ್ಯವಾದಗಳು.
1: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
0: ಕೇಳ್ತಾ ಇದ್ದೀರಾ ನಿಮ್ಮ

ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 5:45:40 ಸೇಫ್ ಡ್ರೈವ್ ವರ್ಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೀವಿ ಇಂಪಾದ ಹಳೆಯ ಹಾಡುಗಳೊಂದಿಗೆ. ಈಗ ಎಸ್ ಜಾನಕಿ ಅವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರೊಂದಿಗೆ ಹಾಡಿರುವ ಧರ್ಮಸೆರೆ ಚಿತ್ರದ ಹಾಡು ಪ್ರಸಾರ ಆಗ್ತಾ ಇದೆ. ವಿಜಯ ನರಸಿಂಹ ಅವರ ರಚನೆ, ಉಪೇಂದ್ರ ಕುಮಾರ್ ಅವರ ಸಂಗೀತ.

0: ಚಂದನದ ಗೊಂಬೆ ಚಿತ್ರದ ಹಾಡನ್ನು ಪ್ರಸಾರ ಮಾಡಿದ್ವಿ. ರಾಜನ್ ನಾಗೇಂದ್ರ ಅವರ ಸಂಗೀತ, ಚಿವುದೇ ಶಂಕರ್ ಅವರ ರಚನೆ, ಹಾಡಿರುವ ಗಾಯಕಿ ಎಸ್ ಜಾನಕಿ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
0: ಕಾಡು ಕುದುರೆ ಚಿತ್ರದ ಶೀರ್ಷಿಕೆ ಗೀತೆಯನ್ನು ಕೇಳಿ ಡಾಕ್ಟರ್ ಚಂದ್ರಶೇಖರ ಕಂಬಾರ ಅವರ ರಚನೆಯನ್ನು ಹಾಡಿದ್ದಾರೆ ಶಿವಮೊಗ್ಗ ಸುಬ್ಬಣ್ಣ, ಕಲ್ಪನಾ ಶರೂರ್ ಮತ್ತು ಸಂಗಡಿಗರು.

0: ಕಾಡು ಕುದುರೆ ಚಿತ್ರದ ಹಾಡಿನೊಂದಿಗೆ ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇನ್ನು ಮುಂದೆ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ತಂತ್ರಜ್ಞಾನ ಆಧಾರಿತ ಹೆದ್ದಾರಿ ನಿರ್ವಹಣೆಯ ಹೊಸ ಯುಗಕ್ಕೆ ಭಾರತ ಕಾಲಿಟ್ಟಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ತಿಳಿಸಿದ್ದಾರೆ. ನವದೆಹಲಿಯ ಮುಂಡ್ಕಾ ಬಕ್ಕರ್ವಾಲಾ ಟೋಲ್ ಪ್ಲಾಜಾದಲ್ಲಿ ಇಂದು ಮಲ್ಟಿಲೇನ್ ಫ್ರೀಫ್ಲೋ MLFF ಎಂಬ ಬ್ಯಾರಿಯರ್ ರಹಿತ ಟೋಲ್ ಸಂಗ್ರಹ ವ್ಯವಸ್ಥೆಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಕಳೆದ ದಶಕದಲ್ಲಿ ಭಾರತದ ರಕ್ಷಣಾ ಉತ್ಪಾದನೆ 174 ಪಟ್ಟು ಮತ್ತು ರಫ್ತು 34 ಪಟ್ಟು ಹೆಚ್ಚಿದೆ. ದೇಶದ ನವೋದ್ಯಮಗಳ ಸಂಖ್ಯೆ 2 ಲಕ್ಷ ದಾಟಿದ್ದು ಜಾಗತಿಕವಾಗಿ ಭಾರತ 3ನೇ ಸ್ಥಾನದಲ್ಲಿದೆ ಎಂದು ನವದೆಹಲಿಯಲ್ಲಿ ನಡೆದ ರಾಷ್ಟೀಯ ತಂತ್ರಜ್ಞಾನ ದಿನಾಚರಣೆಯಲ್ಲಿ ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಶ್ಲಾಘಿಸಿದ್ದಾರೆ. ದೇಶದ ಔಷಧೀಯ ಮತ್ತು ಜೈವಿಕ ತಂತ್ರಜ್ಞಾನ ಕ್ಷೇತ್ರಗಳ

ಅನ್ನು ಬಲಪಡಿಸುವಲ್ಲಿ ಸಂಶೋಧನೆ ಮತ್ತು ನಾವೀನ್ಯತೆಯ ಪಾತ್ರ ಪ್ರಮುಖವಾಗಿದೆ ಎಂದು ಕೇಂದ್ರ ಮೀನುಗಾರಿಕೆ, ಪಶುಸಂಗೋಪನೆ, ಡೈರಿ ಮತ್ತು ಪಂಚಾಯತ್ ರಾಜ್ ಸಚಿವ ರಾಜೀವ್ ರಂಜನ್ ಸಿಂಗ್ ತಿಳಿಸಿದ್ದಾರೆ. ಪುದುಚೇರಿಯ ಮುಖ್ಯಮಂತ್ರಿಯಾಗಿ ಎನ್ಡಿಎ ನಾಯಕ ಎನ್ ರಂಗಸ್ವಾಮಿ ಅವರ ಪ್ರಮಾಣವಚನ ಸ್ವೀಕರಿಸುವ ಸಮಾರಂಭಕ್ಕೆ ಸಕಲ ಸಿದ್ಧತೆಗಳು ನಡೆಯುತ್ತಿವೆ. ನಾಡಿದ್ದು ಲೋಕ ನಿವಾಸದಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಕೆ ಕೈಲಾಶನಾಥನ್ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣವಚನ ಬೋಧಿಸಲಿದ್ದಾರೆ. ಬೆಂಗಳೂರಿನಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಯೋಗ ಕೇಂದ್ರವನ್ನು ಅತಿ ಸಣ್ಣ ಹಾಗೂ ಸಣ್ಣ ಕೈಗಾರಿಕಾ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಇಂದು ಉದ್ಘಾಟಿಸಿದರು. ಸಾರ್ವಜನಿಕ ಸಮಾಲೋಚನೆಗಾಗಿ ಕರ್ನಾಟಕ ರಾಜ್ಯ ಅಬಕಾರಿ ಸುಧಾರಣೆಗಳು 2026 ಮುಕ್ತವಾಗಿದ್ದು ನಾಗರಿಕರು, ತಜ್ಞರು ಮತ್ತು ಸಂಬಂಧಿತರಿಂದ ಪ್ರತಿಕ್ರಿಯೆಯನ್ನು ಆಹ್ವಾನಿಸಲಾಗಿದೆ. ಮದ್ಯಪಾನದ ಬೆಲೆಗಳು ಅದರ ಬಳಕೆಯಿಂದ ಉಂಟಾಗುವ ಸಾಮಾಜಿಕ ವೆಚ್ಚವನ್ನು ಪ್ರತಿಬಿಂಬಿಸುವುದನ್ನು ಖಚಿತಪಡಿಸಿಕೊಳ್ಳುವುದು ಈ ಸುಧಾರಣೆಯ ಗುರಿಯಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸರಬರಾಜಾಗಿರುವ ರಸಗೊಬ್ಬರಗಳನ್ನು ಯಾವುದೇ ಕಾರಣಕ್ಕೂ ಬೇರೆ ಜಿಲ್ಲೆಗಳಿಗೆ ಮಾರಾಟ ಮಾಡಬಾರದು. 2026 ಸಾಲಿನ ಮುಂಗಾರು ಹಂಗಾಮಿಗೆ ರಸಗೊಬ್ಬರಗಳ ಪೂರೈಕೆ ಮತ್ತು ವಿತರಣೆಯಲ್ಲಿ ಯಾವುದೇ ವ್ಯತ್ಯಯವಾಗದಂತೆ ಕ್ರಮ ವಹಿಸಬೇಕಾಗಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಡಾ ಕೆ ಎನ್ ಅನುರಾಧ ರಸಗೊಬ್ಬರ ಉತ್ಪಾದಕ ಸಂಸ್ಥೆಗಳ ಪ್ರತಿನಿಧಿಗಳಿಗೆ ಹಾಗೂ ಮಾರಾಟಗಾರರಿಗೆ ಸೂಚನೆ ನೀಡಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 7:00.

0: ನಾಡಿನ ಧ್ಯೇಯ ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
2: ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. 6:03:10. ಇನ್ನು ಮುಂದೆ ಕಾರ್ಯಕ್ರಮ ಸೇಫ್ ಡ್ರೈವ್ ಗಾನ ಭಜನ. ಇವತ್ತಿನ ಗಾನ ಭಜನ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯ ಸ್ವಾಗತ. ಸೇಫ್ ಡ್ರೈವ್ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಇಂಪಾದ ಹಾಡುಗಳು ನಿಮಗಾಗಿ. ಜೊತೆಗೆ ಇವತ್ತು ನಾವು ಮಾತನಾಡಲು ಹೊರಟಿರುವ ವಿಷಯ ಯಾವುದು ಗೊತ್ತಾ? ಮದುವೆ ಅಂದರೆ ಕನಸಿನ ರಂಗೋಲಿಗೆ ಬಣ್ಣ ಹಚ್ಚುವಂತಹ ಸಮಯ. ಮನದ ಭಾವಗಳು ಹಾಡಾಗುವ ಹೊತ್ತು. ಎರಡು ಜೀವಗಳು ಕೂಡಿ ಬಾಳಲು ಅಧಿಕೃತ ಮುದ್ರೆಯೊತ್ತುವ ಅಪೂರ್ವ ಕ್ಷಣ. ಪ್ರತಿಯೊಬ್ಬರ ಜೀವನದಲ್ಲಿ ಮದುವೆ ಅನ್ನೋದು ಬಂದೇ ಬರುತ್ತೆ. ಇಂತಹ ಮದುವೆಯನ್ನು ಹಲವರು ಅದ್ಧೂರಿಯಾಗಿ ನೆರವೇರಿಸಿದರೆ ಇನ್ನು ಕೆಲವರು ಸರಳವಾಗಿ ವಿವಾಹ ಆಗ್ತಾರೆ. ಸರಳ ವಿವಾಹಗಳು ನೋಡೋದಕ್ಕೆ ಸರಳವಾಗಿ ಕಂಡರೂ ಆಧುನಿಕ ಕಾಲಘಟ್ಟದಲ್ಲಿ ತನ್ನದೇ ಆದಂತಹ ಮಹತ್ವವನ್ನು ಪಡೆದಿದೆ. ಇವತ್ತಿನ ಗಾನ ಭಜನ ಕಾರ್ಯಕ್ರಮದಲ್ಲಿ ನಾವು ಮನ ಸೆಳೆಯುವ ಸರಳ ವಿವಾಹಗಳ ಬಗ್ಗೆ ಮಾತಾಡೋಣ. ಜೊತೆಗೆ ಇಂಪಾದ ಹಾಡುಗಳನ್ನು ಕೂಡ ಕೇಳೋಣ.

ರಾಜೇಶ್ ಕೃಷ್ಣನ್ ಮತ್ತು ಶ್ರೇಯಾ ಘೋಷಾಲ್ ಅವರು ಹಾಡಿದ ಮಿಲನ ಚಿತ್ರದ ಹಾಡನ್ನು ಕೇಳಿದ್ರಲ್ಲ, ಜಯಂತ್ ಕಾಯ್ಕಿಣಿ ಅವರ ರಚನೆಗೆ ಮನುಮೂರ್ತಿ ಅವರ ಸಂಗೀತವಿತ್ತು. ಗಾನಭಜಾನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತಿನ ಗಾನಭಜಾನ ಕಾರ್ಯಕ್ರಮದಲ್ಲಿ ಮಾತಾಡ್ತಿದ್ದೀವಿ ಮನ ಸೆಳೆಯುವ ಸರಳ ವಿವಾಹಗಳ ಬಗ್ಗೆ. ಲಕ್ಷಾಂತರ ವ್ಯಯಿಸುವ ಅದ್ದೂರಿ ವಿವಾಹಗಳು ಮಾಧ್ಯಮಗಳಲ್ಲಿ ಆಗಿಂದಾಗೆ ಸದ್ದು ಮಾಡ್ತಾನೆ ಇರ್ತವೆ. ಈ ಹೊತ್ತಲ್ಲಿ ಸರಳ ವಿವಾಹಗಳು ಕೂಡ ಅಲ್ಲಲ್ಲಿ ಗಮನ ಸೆಳಿತಾನೆ ಇರ್ತವೆ. ಸಿಂಪಲ್ ಮ್ಯಾರೇಜ್ ಎ ಬೆಸ್ಟ್ ಅನ್ನುವ ಅನೇಕ ಯುವ ಜನರು ನಾಳಿನ ಬದುಕಿಗೆ ಅದನ್ನೇ ಮಾದರಿಯಾಗಿಟ್ಕೊಂಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಟ್ರೆಂಡ್ ಆಗ್ತಾ ಇರುವಂತಹ ವಿವಾಹವೇ ಸರಳ ವಿವಾಹ.

ವಿವಾಹದಲ್ಲಿ ಆಕಾಶವೇ ಚಪ್ಪರ, ಬೀಸುವ ಹಸಿರು ಮರಗಳೇ ತಳಿರು ತೋರಣ. ಇಲ್ಲಿ ಅದ್ದೂರಿ ಮೆರವಣಿಗೆ ಇರೋದಿಲ್ಲ, ಬಂದವರು ಬೆರಳೆಣಿಕೆಯಷ್ಟು ಮಂದಿ ಆದರೂ ಎಲ್ಲರೂ ಆತ್ಮೀಯರೇ.

0: ಉಪೇಂದ್ರ
1: ಎಲ್ಲ ಓಕೆ, ಮದುವೆ ಯಾಕೆ?
0: ಉಪೇಂದ್ರ ಮತ್ತು ಸಂಗಡಿಗರು ಹಾಡಿದ ಐಶ್ವರ್ಯ ಚಿತ್ರದ ಹಾಡನ್ನು ಕೇಳಿದ್ರಿ. ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆ, ರಾಜೇಶ್ ರಾಮನಾಥ್ ಅವರ ಸಂಗೀತ ಗೀತೆಗಿತ್ತು. ಮದುವೆ ಅಂದರೆ ಕನಸಿನ ರಂಗೋಲಿಗೆ ಬಣ್ಣ ಹಚ್ಚುವ ಸಮಯ.

ಮನದ ಭಾವಗಳು ಹಾಡಾಗುವ ಹೊತ್ತು ಎರಡು ಜೀವಗಳು ಕೂಡಿ ಬಾಳಲು ಅಧಿಕೃತ ಮುದ್ರೆ ಒತ್ತುವ ಅಪೂರ್ವ ಕ್ಷಣ. ಈ ಅಪೂರ್ವ ಕ್ಷಣವನ್ನು ಕೆಲವರು ಅದ್ಧೂರಿಯಾಗಿ ಆಚರಿಸಿದರೆ ಇನ್ನು ಕೆಲವರು ಸರಳವಾಗಿ ಆಚರಿಸಿಕೊಳ್ತಾರೆ. ಗಾನಭಜನ ಕಾರ್ಯಕ್ರಮದಲ್ಲಿ ಸರಳ ವಿವಾಹಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಸರಳ ವಿವಾಹದಲ್ಲಿ ಪ್ರತಿಷ್ಠೆ, ವಿಜೃಂಭಣೆಯ ಲವಲೇಶವೂ ಕಾಣಸಿಗೋದಿಲ್ಲ. ಆರ್ಕೆಸ್ಟ್ರಾ ಆಗಲಿ, ಸಂಗೀತ ಸಂಜೆ ಆಗಲಿ, ರಿಸೆಪ್ಷನ್ ಆಗಲಿ, ಮಂಗಳವಾದ್ಯದ ಅಬ್ಬರ ಕೂಡ ಹತ್ತಿರ ಸುಳಿಯೋದಿಲ್ಲ. ಮೂರು ಥರದ ಪಲ್ಯ, ಎರಡು ಥರದ ಸಿಹಿ ತಿಂಡಿ, ಅನ್ನ ಸಾಂಬಾರ್, ಮಜ್ಜಿಗೆ ಮುಜ್ಜಿ ಇತರ ಭೂರಿ ಭೋಜನಗಳು ಯಾವುದೂ ಇರೋದಿಲ್ಲ. ಛತ್ರದ ತುಂಬ ಗಲಾಟೆ ಗದ್ದಲ ಇರೋದಿಲ್ಲ. ಎಲ್ಲವೂ ಸರಳ, ಸಹಜ. ಮದುವೆಗೆ ಮನತುಂಬಿ ಹಾರೈಸಲು ಕುಟುಂಬದವರು ಆತ್ಮೀಯರಷ್ಟೇ ಬರ್ತಾರೆ. ಎರಡು ಸೀದ ಹಾರ, ಅಕ್ಷತೆ ಕಾಳು, ಮಾಂಗಲ್ಯ, ಸಣ್ಣ ಪುಟ್ಟ ಪೂಜಾ ಸಾಮಗ್ರಿಗಳು, ಒಂದಷ್ಟು ಹಣ್ಣುಗಳು, ಇವಷ್ಟೇ ಮದುವೆ ಅಂಗಳದಲ್ಲಿ ರಾರಾಜಿಸುವಂತಹದ್ದು. ಅದನ್ನು ಹೊರತುಪಡಿಸಿದರೆ ಮದುಮಗ ಅಥವಾ ಮದುಮಗಳ ಮಗದಲ್ಲಿ ತುಂಬಿ ತುಳುಕುವ ಹಾಲು ಬೆಳದಿಂಗಳ ಪರಿಶುದ್ಧ ನಗು ಇಷ್ಟು ಮಾತ್ರ ನಾವು ಕಾಣಬಹುದು.

ಯೋಗರಾಜ್ ಭಟ್ ಅವರ ರಚನೆಯನ್ನು ಹಾಡಿದವರು ವಿ ಹರಿಕೃಷ್ಣ, ಸಂಗೀತ ನೀಡಿದವರು ವಿ ಹರಿಕೃಷ್ಣ. ಇದು ಎಂದೆಂದಿಗೂ ಚಿತ್ರದ ಹಾಡಾಗಿತ್ತು. ಮದುವೆ ಎಂಬ ಮೂರಕ್ಷರದ ನಂಟಿನ ಜೊತೆ ಎರಡು ಜೀವ ಬೆಸೆದುಕೊಳ್ಳುವುದಕ್ಕೆ ಅದ್ದೂರಿ ಮದುವೆ ಬೇಕೇ ಬೇಡವೇ ಅನ್ನುವಂಥ ಪ್ರಶ್ನೆ ಎದ್ದಿರುವಾಗಲೇ ಅಲ್ಲಲ್ಲಿ ಸರಳ ಮದುವೆ ಇದಕ್ಕೆ ಉತ್ತರವಾಗಿ ರೂಪುಗೊಳ್ತಾ ಇರುವಂಥ ಕಾಲ ಇದು. ಜಾತಿ ಆಡಂಬರ ಮೀರಿ ಮದುವೆ ನಡಿಬೇಕು ಅನ್ನುವಂಥ ಕೂಗು ಇದೆಯಲ್ಲ, ಅದು ಬಹಳ ಹಿಂದಿನ ಕಾಲದಿಂದಲೂ ನಡೆದುಕೊಂಡು ಬಂದಿದೆ. ಅದಕ್ಕೆ ಪರ್ಯಾಯವಾಗಿ ಇತ್ತೀಚಿನ ವರ್ಷಗಳಲ್ಲಿ ಮದುವೆ ಅನ್ನುವಂಥದ್ದು ಆದರ್ಶದ ಮಾದರಿಯಾಗಿ ಗೋಚರಿಸ್ತಾ ಇದೆ. ಸರಳ ಮದುವೆಗೆ ನಮ್ಮ ಯುವ ಸಮೂಹ ಹೆಚ್ಚು ಆಕರ್ಷಿತವಾಗ್ತಾ ಇದೆ. ಮಂತ್ರ ಮಾಂಗಲ್ಯ, ವಚನ ಮಾಂಗಲ್ಯ, ದೇಗುಲದಲ್ಲಿ ನಡೆಯುವಂತಹ ಸರಳ ವಿವಾಹಗಳು, ರಿಜಿಸ್ಟರ್ಡ್ ಮದುವೆ, ಸಾಮೂಹಿಕ ವಿವಾಹ, ಗೋಗ್ರೀನ್ ಜಾಗೃತಿಯ ಪರಿಸರ ಮದುವೆಗಳು, ಜೊತೆಗೆ ಹಳ್ಳಿಗಳಲ್ಲಿ ನಡೆಯುವ ಸರಳ ರೈತ ಮದುವೆಗಳು, ಹೀಗೆ ಪಟ್ಟಿ ಬೆಳೀತಾನೆ ಹೋಗುತ್ತೆ.

ಗುರುಕಿರಣ್ ಮತ್ತು ಲಕ್ಷ್ಮಿ ಅವರ ಧ್ವನಿಗಳಲ್ಲಿ ವಾಲ್ಮೀಕಿ ಚಿತ್ರದ ಹಾಡನ್ನು ಪ್ರಸಾರ ಮಾಡಿದ್ವಿ. ಕವಿರಾಜ್ ಅವರು ಬರೆದ ಹಾಡಿಗೆ ಗುರುಕಿರಣ್ ಅವರ ಸಂಗೀತವಿತ್ತು. ಮದುವೆ ಅನ್ನೋದಿದೆಯಲ್ಲ, ಅದು ಖಾಸಗಿಯೂ ಹೌದು, ಜೊತೆಗೆ ಭಾವನಾತ್ಮಕ ವಿಚಾರ ಕೂಡ ಹೌದು. ಆದರೆ ಅದು ಧ್ವನಿಸುವ ಸಂದೇಶ ಸಮಾಜದ ಮಟ್ಟಿಗೆ ಬಹಳ ದೊಡ್ಡದು. ಈ ಕಾರಣಕ್ಕಾಗಿ ಪ್ರತಿಷ್ಠೆ ಅಂತಸ್ತನ್ನು ಪ್ರದರ್ಶನಕ್ಕೆ ಇಡುವಂತಹ ಅದ್ಧೂರಿ ಮದುವೆಗಳು ನಡೀತಾನೆ ಇರ್ತವೆ. ಇದೇ ಹೊತ್ತಲ್ಲಿ ಸರಳ ವಿವಾಹಗಳು ಕೂಡ ಹೆಚ್ಚು ಮಹತ್ವವನ್ನು ಪಡೆದುಕೊಳ್ತಾ ಇವೆ. ಇನ್ನು ಕೆಲವರು ಮದುವೆಗೆ ವ್ಯಯಿಸುವ ಹಣವನ್ನೇ ಅದರ ಅಗತ್ಯ ಇರುವ ಸಂಘ ಸಂಸ್ಥೆಗಳಿಗೆ ನೀಡುವ ಪರಿಪಾಠವನ್ನು ಬೆಳೆಸ್ಕೊಂಡು ಬಂದಿದ್ದಾರೆ. ಅಂದರೆ ಮದುವೆಗೆ ಹೆಚ್ಚು ಹಣವನ್ನು ಅವರು ಖರ್ಚು ಮಾಡೋದಿಲ್ಲ, ಆ ಹಣವನ್ನು ಸಂಘ ಸಂಸ್ಥೆಗಳಿಗೆ ದಾನವಾಗಿ ನೀಡ್ತಾರೆ. ಆ ಮೂಲಕ ಬಡವರು, ನಿರ್ಗತಿಕರು, ಅನಾಥರಿಗೆ ಆ ದುಡ್ಡು ಉಪಯೋಗಕ್ಕೆ ಬರಲಿ ಅನ್ನೋದು ಅವರ ಆಶಯ. ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಸರಳ ಮದುವೆಯಲ್ಲೇ ಗಿಡವನ್ನು ನೀಡುವ ಮೂಲಕ ಪರಿಸರ ಪ್ರಜ್ಞೆಯನ್ನು ಕೂಡ ಬೆಳೆಸ್ತಾರೆ. ಸಾಕು ಪ್ರಾಣಿಗಳನ್ನು ರಕ್ಷಿಸಿ ಅನ್ನುವಂಥ ಕೂಗು ಕೂಡ ಕೆಲವು ಸರಳ ಮದುವೆಯಲ್ಲಿ ಕಂಡುಬರ್ತವೆ.

ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಸರಳ ವಿವಾಹದ ಭಾಗವಾಗಿ ಕೆಲವರು ದೇಗುಲಗಳಲ್ಲಿ ಮದುವೆಯಾಗುವುದಕ್ಕೆ ಇಷ್ಟಪಡ್ತಾರೆ. ಅದರಲ್ಲೂ ಕರ್ನಾಟಕದ ಧರ್ಮಸ್ಥಳ ಮತ್ತು ನಂಜನಗೂಡಿನಲ್ಲಿ ಸರಳ ವಿವಾಹಗಳು ಜಾಸ್ತಿ ನಡೀತಾನೆ ಇರ್ತವೆ. ಇತ್ತೀಚೆಗೆ ಉತ್ಸವ ಜಾತ್ರೆ ಸಮಯದಲ್ಲಿ ಸಾಮೂಹಿಕ ವಿವಾಹಗಳಲ್ಲಿ ಹೆಚ್ಚು ಯುವ ಸಮೂಹ ಹಸಿಮಣೆ ತುಳಿತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಮಾಸಿಕ ಮದುವೆ ಅನ್ನುವಂತಹ ಪರಿಕಲ್ಪನೆ ಕೂಡ ಆರಂಭ ಆಗಿದೆ. ಯಾವುದೇ ಖರ್ಚು ವೆಚ್ಚ ಇಲ್ಲದೆ ನಡೆಯುವಂತಹ ಸರಳ ಮದುವೆ ಕಾರ್ಯಕ್ರಮ ಇದು. ಒಟ್ಟಿನಲ್ಲಿ ಮದುವೆ ಅನ್ನೋದು ಗಂಡು ಹೆಣ್ಣು ಬದುಕಿನ ಪೂರ್ತಿ ಒಟ್ಟಿಗೆ ಸಾಗಬೇಕಾಗಿರುವಂಥ ದಾರಿ. ಈ ಪಯಣದ ತುಂಬ ಪರಸ್ಪರ ಪ್ರೀತಿ, ನಂಬಿಕೆ, ವಿಶ್ವಾಸಗಳೇ ಗಟ್ಟಿ ಬೇರುಗಳಾಗಬೇಕು. ಅಂತಸ್ತು, ಪ್ರತಿಷ್ಠೆ ಎಲ್ಲವೂ ಗೌಣವಾಗಬೇಕು. ಎರಡು ಹೃದಯಗಳ ಬೆಸೆಯುವ ಮದುವೆ ಆಡಂಬರದ ಪ್ರವಾಹದಲ್ಲಿ ಕೊಚ್ಚಿ ಹೋಗದಿರಲಿ ಅನ್ನೋದೇ ಬಹುತೇಕರ ಆಶಯ.

ವಿ ಮನೋಹರ್ ಅವರ ರಚನೆ, ಸಂಗೀತ ಮತ್ತು ಧ್ವನಿಯಲ್ಲಿ ಮೂಡಿಬಂತು ಇಂದ್ರಧನುಷ್ ಚಿತ್ರದ ಹಾಡು. ಕೇಳ್ತಾ ಇದ್ದೀರಾ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಸಮಯ 6:40 ಆಗಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಸಕಲ ಸರ್ಕಾರಿ ಗೌರವದೊಂದಿಗೆ ಸಚಿವ ಡಿ ಸುಧಾಕರ್ ಅಂತ್ಯಕ್ರಿಯೆ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಸೇರಿ ಗಣ್ಯರು ಭಾಗಿ. ಮಲೆ ಮಹದೇಶ್ವರ ಭಕ್ತರ ಸುರಕ್ಷತೆಗೆ ಶಾಶ್ವತ ಕ್ರಮ ಕೈಗೊಳ್ಳುವಂತೆ ರಾಜ್ಯ ಸರ್ಕಾರಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹ. ಚಾಮರಾಜನಗರ ಜಿಲ್ಲೆಯ ಹನೂರ್ನಲ್ಲಿ ಚಿರತೆ ಸೆರೆಗೆ ಅರಣ್ಯ ಇಲಾಖೆ ನಿರಂತರ ಕಾರ್ಯಾಚರಣೆ. ಬೆಂಗಳೂರಿನಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಯೋಗ ಕೇಂದ್ರ ಉದ್ಘಾಟಿಸಿದ ಸಚಿವೆ ಶೋಭಾ ಕರಂದ್ಲಾಜೆ. ವಾರ್ತೆಗಳ ವಿವರ. ಸಕಲ ಸರ್ಕಾರಿ ಗೌರವದೊಂದಿಗೆ ಚಳ್ಳಕೆರೆಯ ಚಿತಾಗಾರದಲ್ಲಿ ಹಿರಿಯೂರು ಶಾಸಕ ಸಚಿವ ಡಿ ಸುಧಾಕರ್ ಅವರ ಅಂತ್ಯಕ್ರಿಯೆ ನೆರವೇರಿದೆ. ಅಂತ್ಯಕ್ರಿಯೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಸ್ತುವಾರಿ ಸಚಿವ ಸುರ್ಜೇವಾಲಾ, ಸಚಿವರು, ಶಾಸಕರು ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು. ಇದಕ್ಕೂ ಮುನ್ನ ಸುಧಾಕರ್ ಕ್ರೀಡಾಂಗಣದಲ್ಲಿ ಸಾವಿರಾರು ಜನರು ಪಾರ್ಥಿವ ಶಿರದ ಅಂತಿಮ ದರ್ಶನ ಸಲ್ಲಿಸಿದರು. ಬಳಿಕ ಕ್ರೀಡಾಂಗಣದಿಂದ ಜೈನ ಮುಕ್ತಿಧಾಮದವರೆಗೆ ತೆರೆದ ವಾಹನದಲ್ಲಿ ಪಾರ್ಥಿವ ಶರೀರದ ಮೆರವಣಿಗೆ ನಡೆಸಲಾಯಿತು. ರಾಜ್ಯ ಸರ್ಕಾರಿ ನೌಕರರಿಗೆ 2026 ಜನವರಿ 1 ಪೂರ್ವಾನ್ವಯವಾಗುವಂತೆ ರಾಜ್ಯ ಸರ್ಕಾರ ತುಟ್ಟಿಭತ್ಯೆಯನ್ನು ಶೇಕಡಾ 1.5 ಹೆಚ್ಚಳ ಮಾಡಿದೆ. ತುಟ್ಟಿಭತ್ಯೆ ದರಗಳು ಪ್ರಸ್ತುತ ಮೂಲ ವೇತನದ ಶೇಕಡಾ 14.25 ಶೇಕಡಾ 15.75 ಪರಿಷ್ಕರಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಇದು ರಾಜ್ಯ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಅನುಕೂಲವಾಗಲಿದೆ. ಮಲೆಮಹದೇಶ್ವರ ಬೆಟ್ಟದಲ್ಲಿ ಭಕ್ತರ ಮೇಲೆ ಚಿರತೆ ದಾಳಿ ನಡೆದಿರುವ ಹಿನ್ನೆಲೆಯಲ್ಲಿ ಮಲೆಮಹದೇಶ್ವರ ಬೆಟ್ಟಕ್ಕೆ ಭೇಟಿ ನೀಡುವ ಭಕ್ತರ ಸುರಕ್ಷತೆ ಖಚಿತಪಡಿಸಿಕೊಳ್ಳಲು

0: ಕೊಂಡಾಡಲು ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ವಿಫಲವಾಗಿದೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೆಲವೇ ದಿನಗಳಲ್ಲಿ 3 ಚಿರತೆ ದಾಳಿಯನ್ನ ನಡೆಸಿದ್ದು ಇಬ್ಬರು ಅಮಾಯಕ ಭಕ್ತರು ಸಾವನ್ನಪ್ಪಿದ್ದಾರೆ. ಇದು ಆಡಳಿತಾತ್ಮಕ ವೈಫಲ್ಯವೇ? ಇದು ಸರ್ಕಾರದ ನಿರ್ಲಕ್ಷ್ಯವೇ? ಎಂದು ಅವರು ಪ್ರಶ್ನಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರು ಪರಿಸ್ಥಿತಿಯನ್ನು ಅರಿತುಕೊಂಡು ದೇಗುಲಕ್ಕೆ ಭೇಟಿ ನೀಡುವ ಭಕ್ತರ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ತಕ್ಷಣ ಶಾಶ್ವತ ಮತ್ತು ಕಠಿಣ ಕ್ರಮಗಳನ್ನು ಜಾರಿಗೆ ತರಬೇಕು ಎಂದು ಆರ್ ಅಶೋಕ ಒತ್ತಾಯಿಸಿದ್ದಾರೆ. ಮಲೆಮಹದೇಶ್ವರ ವನ್ಯಜೀವಿಧಾಮ ವ್ಯಾಪ್ತಿಯ ಹನೂರು ತಾಲೂಕಿನ ಮಲೆಮಹದೇಶ್ವರ ಬೆಟ್ಟದಿಂದ ನಾಗಮಲೆಗೆ ತೆರಳುವಾಗ ಚಿರತೆ ದಾಳಿ ನಡೆಸಿ ಬಾಲಕ ಮೃತಪಟ್ಟ ಪ್ರಕರಣ ಸಂಬಂಧ ಅರಣ್ಯ ಇಲಾಖೆಯು ಚಿರತೆ ಸೆರೆಗೆ ನಿರಂತರ ಕಾರ್ಯಾಚರಣೆ ನಡೆಸುತ್ತಿದೆ. ಮಲೆಮಹದೇಶ್ವರ ಬೆಟ್ಟ ಎಸಿಎಫ್ ನೇತೃತ್ವದ ತಂಡದಿಂದ ಕಾರ್ಯಾಚರಣೆಯನ್ನು ನಡೆಸಲಾಗುತ್ತಿದ್ದು, ಮೈಸೂರಿನಿಂದ ಚಿರತೆ ಸೆರೆ ಕಾರ್ಯಪಡೆ, ಡ್ರೋನ್ ಕಾರ್ಯಾಚರಣೆ ಮತ್ತು ಪಶುವೈದ್ಯರು ಪಾಲ್ಗೊಂಡಿದ್ದಾರೆ ಎಂದು ಮಲೆಮಹದೇಶ್ವರ ವನ್ಯಜೀವಿಧಾಮದ ಡಿಸಿಎಫ್ ಭಾಸ್ಕರ್ ಮಾಹಿತಿ ನೀಡಿದ್ದಾರೆ. ಡ್ರೋನ್ನಲ್ಲಿ ಒಂದು ಬಾರಿ ಚಿರತೆ ದೃಶ್ಯ ಸೆರೆ ಸಿಕ್ಕಿದ್ದು ತೀವ್ರ ಕಾರ್ಯಾಚರಣೆ ನಡೆಸಲಾಗುತ್ತಿದೆ. ಚಿರತೆ ಸೆರೆಯಾಗುವ ತನಕ ನಾಗಮಲೆಗೆ ಚಾರಣ ನಡೆಸಲು ತಾತ್ಕಾಲಿಕ ನಿರ್ಬಂಧ ಹೇರಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಕೇಂದ್ರ ಅತಿಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಬೆಂಗಳೂರಿನಲ್ಲಿ ಇಂದು ಅಟಲ್ ಬಿಹಾರಿ ವಾಜಪೇಯಿ ಯೋಗ ಕೇಂದ್ರವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದಂತಹ ಅವರು, ಯೋಗ ಅಂತಾರಾಷ್ಟೀಯ ಮಟ್ಟದಲ್ಲಿ ಪ್ರಸಿದ್ದಿ ಪಡೆದಿದೆ. ಇಂದಿನ ಒತ್ತಡದ ಬದುಕಿನಲ್ಲಿ ವಿಶೇಷವಾಗಿ ಮಹಿಳೆಯರು ಮತ್ತು ಯುವ ಜನರಲ್ಲಿ ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗುತ್ತಿವೆ. ಈ ಸಮಸ್ಯೆಗಳಿಗೆ ಯೋಗ ಅತ್ಯುತ್ತಮ ಔಷಧವಾಗಿದೆ. ಯೋಗಾಸನಗಳು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತವೆ. ಪ್ರತಿಯೊಬ್ಬ ನಾಗರಿಕನೂ ಆರೋಗ್ಯವಂತನಾಗಿದ್ದರೆ ಮಾತ್ರ ನಾವು ವಿಕಸಿತ ಭಾರತವನ್ನು ನಿರ್ಮಿಸಲು ಸಾಧ್ಯ ಎಂದು ಅವರು ಹೇಳಿದ್ದಾರೆ. ಪೊಲೀಸ್ ಇಲಾಖೆಯು ರಾಜ್ಯಾದ್ಯಂತ ಹಿರಿಯ ನಾಗರಿಕರ ಮತ್ತು ಒಂಟಿ ಮಹಿಳೆಯರ ಸುರಕ್ಷತೆಗಾಗಿ ಆಸರೆ ಕಾರ್ಯಕ್ರಮವನ್ನು ಜಾರಿಗೊಳಿಸಿದೆ. ವಿಜಯಪುರ ಜಿಲ್ಲೆಯ 28 ಪೊಲೀಸ್ ಠಾಣೆಗಳ ವ್ಯಾಪ್ತಿಯ 329 ಬೀಟ್ಗಳಲ್ಲಿ ಈ ಕಾರ್ಯಕ್ರಮವನ್ನು ಜಾರಿಗೊಳಿಸಲಾಗಿದೆ ಎಂದು ವಿಜಯಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ ನಿಂಬರಗಿ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು, ಆಸರೆ ಕಾರ್ಯಕ್ರಮವು ಏಕಾಂಗಿಯಾಗಿ ವಾಸಿಸುವ ಹಿರಿಯ ನಾಗರಿಕರಿಗೆ ಹಾಗೂ ಒಂಟಿ ಮಹಿಳೆಯರಿಗೆ ಸುರಕ್ಷತೆ ಮತ್ತು ಅವರಲ್ಲಿ ಒಂಟಿ ಭಾವನೆಯನ್ನು ಹೋಗಲಾಡಿಸಿ ವಿಶ್ವಾಸ ಮೂಡಿಸುವ ಗುರಿಯನ್ನು ಹೊಂದಿದೆ ಎಂದು ಹೇಳಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಈಗಾಗಲೇ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮವು ಜಾರಿಯಲ್ಲಿದ್ದು, ಏಕಾಂಗಿಯಾಗಿ ವಾಸಿಸುವ ಹಿರಿಯ ನಾಗರಿಕರ ಒಂಟಿ ಮಹಿಳೆಯರನ್ನು ಗುರುತಿಸಿ ಖುದ್ದಾಗಿ ಭೇಟಿಯಾಗಿ ಅವರು ಎದುರಿಸುತ್ತಿರುವಂತಹ ಸಮಸ್ಯೆಗಳ ಬಗ್ಗೆ ಆಲಿಸಲಾಗುತ್ತಿದೆ ಎಂದು ಅವರು ಮಾಹಿತಿ ಹಂಚಿಕೊಂಡಿದ್ದಾರೆ. ಪ್ರದೇಶ ಸಮಾಚಾರವನ್ನು ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಮಂಡ್ಯ ಜಿಲ್ಲೆಯ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆಯನ್ನು ಆದ್ಯತೆ ಮೇರೆಗೆ ಪರಿಹರಿಸಲು ಅಧಿಕಾರಿಗಳು ತುರ್ತು ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ್ ಸೂಚನೆ ನೀಡಿದ್ದಾರೆ. ಮಂಡ್ಯ ಜಿಲ್ಲೆಯ ಗ್ರಾಮೀಣ ಹಾಗೂ ನಗರದ ಕುಡಿಯುವ ನೀರಿನ ಸಮಸ್ಯೆಗಳ ಕುರಿತು ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ನೀರಿನ ಸಮಸ್ಯೆ ಇರುವ 15 ಗ್ರಾಮಗಳಲ್ಲಿ ಖಾಸಗಿ ಕೊಳವೆ ಬಾವಿಗಳ ಮೂಲಕ ನೀರು ಒದಗಿಸಲಾಗುತ್ತಿದೆ. 2 ಗ್ರಾಮಗಳಲ್ಲಿ ಟ್ಯಾಂಕರ್ಗಳ ಮೂಲಕ ನೀರು ಸರಬರಾಜು ಮಾಡಲಾಗುತ್ತಿದೆ ಎಂದು ಮಾಹಿತಿ ಹಂಚಿಕೊಂಡಿದ್ದಾರೆ. ಹೆಚ್ಚು ಸಮಸ್ಯೆ ಇರುವ ಗ್ರಾಮಗಳಿಗೆ ಕಡ್ಡಾಯವಾಗಿ ಸ್ಥಳಕ್ಕೆ ಭೇಟಿ ನೀಡಿ ವಾಸ್ತವದ ವಿಷಯವನ್ನು ಅರಿತು ಅಲ್ಲಿನ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಕುಡಿಯುವ ನೀರಿನ ಬಿಕ್ಕಟ್ಟನ್ನು ಪರಿಹರಿಸಲು ಆದ್ಯತೆಯ ಮೇರೆಗೆ ತಹಸೀಲ್ದಾರ್ಗಳು, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿಗಳು ಮತ್ತು ಗ್ರಾಮೀಣ ನೀರು ಸರಬರಾಜು ಇಲಾಖೆ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ ನಿರ್ದೇಶನ ನೀಡಿದ್ದಾರೆ. ಯಾದಗಿರಿ ಜಿಲ್ಲೆಯ ಉಷ್ಣಾಂಶ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗದಂತೆ ಎಲ್ಲ ಇಲಾಖೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದು ಯಾದಗಿರಿ ಜಿಲ್ಲಾಧಿಕಾರಿ ಹರ್ಷಲ್ ಬೋಯರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಯಾದಗಿರಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಕುಡಿಯುವ ನೀರಿನ ಪೂರೈಕೆ ವ್ಯವಸ್ಥೆ, ಕೊಳವೆ ಬಾವಿ ಮತ್ತು ಆರ್ಒ ಘಟಕಗಳ ಕಾರ್ಯನಿರ್ವಹಣೆಯ ಮೇಲೆ ಅಧಿಕಾರಿಗಳು ನಿರಂತರ ನಿಗಾ ವಹಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಜನರಲ್ಲಿ ಸುರಕ್ಷಿತ ಕುಡಿಯುವ ನೀರಿನ ಬಳಕೆಯ ಕುರಿತು ಜಾಗೃತಿ ಮೂಡಿಸುವುದು ಅತ್ಯಗತ್ಯವಾಗಿದೆ. ನಾರಾಯಣಪುರ ಜಲಾಶಯ, ಗೂಗಲ್ ಬ್ಯಾರೇಜ್ ಸೇರಿದಂತೆ ಜಿಲ್ಲೆಯ ಪ್ರಮುಖ ಜಲಮೂಲಗಳಲ್ಲಿನ ನೀರಿನ ಸಂಗ್ರಹ ಮತ್ತು ಲಭ್ಯತೆ ಬಗ್ಗೆ ಸಮಗ್ರ ಮಾಹಿತಿಯನ್ನು ನಿರಂತರವಾಗಿ ಸಂಗ್ರಹಿಸಬೇಕು ಎಂದು ಜಿಲ್ಲಾಧಿಕಾರಿ ಹರ್ಷಲ್ ಭೋಯರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಹೆಣ್ಣು ಮಕ್ಕಳ ಆರೋಗ್ಯದ ಹಿತದೃಷ್ಟಿಯಿಂದ ಗರ್ಭಗಂಟದ ಕ್ಯಾನ್ಸರ್ ತಡೆಗಟ್ಟಲು ಬಳ್ಳಾರಿ ಜಿಲ್ಲೆಯಾದ್ಯಂತ 14 ವರ್ಷದ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ HPV ಲಸಿಕೆಯನ್ನು ನೀಡಲಾಗುತ್ತಿದೆ ಎಂದು ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾ ಎಲ್ಲಾ ರಮೇಶ್ ಬಾಬು ತಿಳಿಸಿದ್ದಾರೆ. ವೈಯಕ್ತಿಕ ಶುಚಿತ್ವದ ಕೊರತೆ ಹಾಗೂ ಅಸುರಕ್ಷಿತ ಲೈಂಗಿಕ ಸಂಪರ್ಕದಿಂದ ಹರಡುವ HPV ಸೋಂಕು ಕಾಲಕ್ರಮೇಣ ಕ್ಯಾನ್ಸರ್ ಆಗಿ ಮಾರ್ಪಡುತ್ತದೆ. ಇದನ್ನು ತಡೆಯಲು HPV ಲಸಿಕೆ ನೀಡಲಾಗುತ್ತಿದೆ ಎಂದು ಅವರು ಹೇಳಿದ್ದಾರೆ. ಈ ಲಸಿಕೆ ಪಡೆಯುವುದರಿಂದ ಗರ್ಭಕಂಠದ ಕ್ಯಾನ್ಸರ್ 99% ತಡೆಯಬಹುದಾಗಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ ಕಳೆದ March 11 HPV ಲಸಿಕಾ ಅಭಿಯಾನ ಆರಂಭವಾಗಿದೆ. ಜಿಲ್ಲೆಯಲ್ಲಿ 16,495 ಹೆಣ್ಣು ಮಕ್ಕಳಿಗೆ ಲಸಿಕೆ ನೀಡುವ ಗುರಿಯನ್ನು ಹೊಂದಲಾಗಿದ್ದು ಈವರೆಗೆ 5,658 ಮಕ್ಕಳಿಗೆ ಲಸಿಕೆ ನೀಡಲಾಗಿದೆ ಎಂದು ಡಾ ಎಲ್ಲಾ ರಮೇಶ್ ಬಾಬು ಮಾಹಿತಿ ನೀಡಿದ್ದಾರೆ. ಸುಪ್ರೀಂಕೋರ್ಟ್ನಲ್ಲಿ ಬಾಕಿ ಇರುವಂತಹ ಪ್ರಕರಣಗಳ ಶೀಘ್ರ ವಿಲೇವಾರಿಗಾಗಿ August 21, 22 and 23 ಸಮಾಧಾನ ಸಮಾರೋಹ ಎಂಬ ವಿಶೇಷ ಲೋಕ್ ಅದಾಲತ್ ನಡೆಯಲಿದ್ದು ಸಾರ್ವಜನಿಕರು ಇದರ ಸದುಪಯೋಗ ಪಡೆಯಬೇಕು ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಸಂತೋಷ್ MS ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದವರು, ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಮುಂಬರುವ ತಿಂಗಳಲ್ಲಿ ಸರಣಿ ಲೋಕ್ ಅದಾಲತ್ ಹಾಗೂ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಜಿಲ್ಲೆಯಿಂದ ಸುಪ್ರೀಂಕೋರ್ಟ್ವರೆಗೆ ಮೇಲ್ಮನವಿ ಸಲ್ಲಿಸಿ ಬಹುಕಾಲದಿಂದ ಬಾಕಿ ಇರುವಂತಹ 47 ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಲು ಗುರುತಿಸಲಾಗಿದೆ. ಹೀಗೆ ಸುಪ್ರೀಂಕೋರ್ಟ್ನಲ್ಲಿ ಬಹುಕಾಲದಿಂದ ಬಾಕಿ ಇದ್ದು ರಾಜಿ ಸಂಧಾನಕ್ಕೆ ಸಿದ್ಧ ಇರುವವರು ಈಗಲೂ ಸಹ ಕಾನೂನು ಸೇವಾ ಪ್ರಾಧಿಕಾರವನ್ನು ಸಂಪರ್ಕಿಸಿ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಬಹುದು ಎಂದು ಅವರು ಮಾಹಿತಿ ನೀಡಿದ್ದಾರೆ. ಸರ್ಕಾರಿ ಇಲಾಖೆಗಳು, ಸರ್ಕಾರದ ಸ್ವಾಮ್ಯದ ಪ್ರಾಧಿಕಾರಗಳು ಹಾಗೂ ಇತರೆಡೆ ಕನ್ನಡ ಭಾಷೆಯನ್ನು ಆಡಳಿತದಲ್ಲಿ ಕಡ್ಡಾಯವಾಗಿ ಅನುಷ್ಠಾನಗೊಳಿಸಬೇಕು ಎಂದು ಕೋಲಾರ ಜಿಲ್ಲಾಧಿಕಾರಿ ಡಾ MR ರವಿ ಸೂಚನೆ ನೀಡಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದಂಥ ಕನ್ನಡ ಅನುಷ್ಠಾನ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯ ಎಲ್ಲ ವ್ಯಾಪಾರ ಮಳಿಗೆಗಳು, ಕೈಗಾರಿಕೆಗಳು, ಕಚೇರಿಗಳಲ್ಲಿ ನಾಮ ಫಲಕಗಳಲ್ಲಿ ಕಡ್ಡಾಯವಾಗಿ ಕನ್ನಡ ಭಾಷೆಯಲ್ಲೇ ಇರುವಂತೆ ಸಂಬಂಧಪಟ್ಟ ಇಲಾಖೆಗಳು ಕ್ರಮ ವಹಿಸಬೇಕು ಎಂದು ಅವರು ನಿರ್ದೇಶನ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಕಲ ಸರ್ಕಾರಿ ಗೌರವದೊಂದಿಗೆ ಸಚಿವ ಡಿ ಸುಧಾಕರ್ ಅಂತ್ಯಕ್ರಿಯೆ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಸೇರಿದಂತೆ ಗಣ್ಯರು ಭಾಗಿ. ಮಲೆಮಹದೇಶ್ವರ ಭಕ್ತರ ಸುರಕ್ಷತೆಗೆ ಶಾಶ್ವತ ಕ್ರಮ ಕೈಗೊಳ್ಳುವಂತೆ ರಾಜ್ಯ ಸರ್ಕಾರಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹ. ಚಾಮರಾಜನಗರ ಜಿಲ್ಲೆಯ ಹನೂರಿನಲ್ಲಿ ಚಿರತೆ ಸೆರೆಗೆ ಅರಣ್ಯ ಇಲಾಖೆ ನಿರಂತರ ಕಾರ್ಯಾಚರಣೆ. ಬೆಂಗಳೂರಿನಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಯೋಗ ಕೇಂದ್ರ ಉದ್ಘಾಟಿಸಿದ ಸಚಿವೆ ಶೋಭಾ ಕರಂದ್ಲಾಜೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಗಂಟೆಗೆ.

0: ರಾಜೇಶ್ ಕೃಷ್ಣನ್ ಅವರು ಹಾಡಿದ ಶುದ್ಧಿ ಹಾಕಿದ ಹೆಜ್ಜೆ ಚಿತ್ರದ ಹಾಡನ್ನ ಕೇಳಿದ್ರಲ್ಲ, ಈ ಹಾಡನ್ನ ಬರೆದವರು ಗೀತಪ್ರಿಯ, ರಮಣಿ ಭಾರದ್ವಾಜ್ ಅವರ ಸಂಗೀತ ಈ ಗೀತೆಗಿತ್ತು. ಈಗ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ.
1: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಎನ್ ಕೆ ಕುಲಕರ್ಣಿ ಧ್ವನಿ ಮಾಧ್ಯಮದ ದೊಡ್ಡ ಹೆಸರು, ಲೇಖಕರು, ಅನೇಕರ ಸ್ಫೂರ್ತಿ. ಎನ್ ಕೆ ಎಂದೇ ಪ್ರಸಿದ್ಧರು. ಗದಗ್ನಲ್ಲಿ ಜನಿಸಿದರು, ಧಾರವಾಡದಲ್ಲಿ ಉನ್ನತ ಶಿಕ್ಷಣ ಪಡೆದರು, ಹೈಸ್ಕೂಲ್ ಶಿಕ್ಷಕರಾಗಿದ್ದರು, ಪತ್ರಿಕೆಗಳಲ್ಲಿ ಕೆಲಸ ಮಾಡಿದರು. ಕನ್ನಡದ ಆಕಾಶವಾಣಿ ಕೇಂದ್ರಗಳು ಹುಟ್ಟುವ ಮುನ್ನವೇ ಮುಂಬೈ ಆಕಾಶವಾಣಿ ಕಾರ್ಯಕ್ರಮಗಳಿಗೆ ದನಿಯಾಗಿದ್ದರು. ಕುಮಾರವ್ಯಾಸನ ಬಗ್ಗೆ ಸಂಶೋಧನಾ ಪ್ರಬಂಧ ಬರೆದರು, ಅಧ್ಯಯನ ಮಾಡಿದರು. ಧಾರವಾಡ ಆಕಾಶವಾಣಿ ಕೇಂದ್ರದಲ್ಲಿ 3 ದಶಕಗಳಿಗೂ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಅದ್ಭುತ ಕಾರ್ಯಕ್ರಮ ನಿರ್ಮಾಪಕರು ಎನ್ ಕೆ ಅವರ ಒಂದು ಲಹರಿ ಬದುಕಿನ ಬಗ್ಗೆ.
2: ನನ್ನ ದೃಷ್ಟಿಯಲ್ಲಿಯೂ ಬದುಕು ಎಷ್ಟೆಂದರೂ ಕುತೂಹಲಕಾರಿ. ಲೈಫ್ ಆಫ್ಟರ್ ಆಲ್ ಈಸ್ ಇಂಟ್ರೆಸ್ಟಿಂಗ್ ಎಂಬ ನಿಲುವು ಗ್ರಾಹ್ಯ. ವ್ಯಕ್ತಿಯೊಡನೆ ಆತನ ದೈವವೂ ಬಾಳುತ್ತದೆ ಎಂದು ಹೇಳುತ್ತಾರೆ ಕವಿ ವಿನಾಯಕರು. ಎಂದರೆ ವ್ಯಕ್ತಿಯ ಬಾಳನ್ನು ಬಾಳುವವರು ಬರೀ ಆ ವ್ಯಕ್ತಿಯಷ್ಟೇ ಅಲ್ಲ ಎಂಬುದು ಅವರ ಅಭಿಪ್ರಾಯ. ದೈವ ದೇವರು ಇವರಲ್ಲಿ ಕೆಲವರಿಗೆ ಅಪಾರ ಶ್ರದ್ಧೆ, ತೇನವಿನ ತೃಣಮಪಿ ನಚಲತಿ ಎಂಬ ಮಟ್ಟಿಗೆ. ಆದರೆ ಗುರಿಬದ್ಧ ವ್ಯಕ್ತಿಯ ಯತ್ನಕ್ಕೆ ದೈವದ ಪ್ರೋತ್ಸಾಹವೂ ಬೇಕು ಎಂಬ ಪುರುಷ ದೈವ ಎರಡೂ ವಾದಗಳ ಸಮನ್ವಯವು ಹೆಚ್ಚು ತೂಕದ್ದಾಗಿ ತೋರುತ್ತದೆ. ಸಾಧಿಸುತ್ತ ಜಯಿಸುವುದೇ ಬಾಳುವುದರ ಸಾರವು ಎಂಬ ಕವಿವಾಣಿ ಪುರುಷ ಪ್ರಯತ್ನವನ್ನು ಸಮರ್ಥಿಸುವುದನ್ನು ನೋಡುತ್ತೇವೆ. ಬದುಕಿನ ನಿಲವು

0: ದೇಶ ಕಾಲ ಪರಿಸರಕ್ಕೆ ತಕ್ಕಂತೆ ರೂಪುಗೊಂಡಿರುತ್ತದೆ. ವ್ಯಕ್ತಿಯ ಆನುವಂಶಿಕತೆಯು ಬದುಕಿನ ನಿಲುವನ್ನು ನಿರ್ಧರಿಸುತ್ತದೆ. ಆತನ ವೈಯಕ್ತಿಕ ಅನುಭವಗಳು ಕೂಡ ಆತನನ್ನು ಆಶಾವಾದಿಯನ್ನಾಗಿಯೋ ನಿರಾಶಾವಾದಿಯನ್ನಾಗಿಯೋ ಪ್ರಯತ್ನವಾದಿಯನ್ನಾಗಿಯೋ ದೈವವಾದಿಯನ್ನಾಗಿಯೋ ಮಾಡುತ್ತವೆ. ವ್ಯಕ್ತಿಯ ಮೇಲೆ ಪ್ರಭಾವ ಬೀರಿದ ಹಿರಿಯರು, ಗುರುಗಳು, ಲೇಖಕರು, ನಾಯಕರು ಇವರೆಲ್ಲರ ವಿಚಾರಧಾರೆಯಿಂದ ಬದುಕಿನ ಬಗ್ಗೆ ಒಂದು ನಿಲುವು ರೂಪುಗೊಳ್ಳುತ್ತದೆ. ಚಾರ್ಲಿ ಚಾಪ್ಲಿನ್ನಂತಹ ಒಬ್ಬ ಕಾಮಿಡಿಯನ್ ಬದುಕಿನಲ್ಲಿ ಎಷ್ಟು ಬವಣೆ ಪಟ್ಟುಕೊಂಡಿದ್ದ ಎಂಬುದು ಆತನ ಆತ್ಮಕಥೆಯಿಂದ ವ್ಯಕ್ತವಾಗುತ್ತದೆ. ಅನೇಕ ಸುಪ್ರಸಿದ್ಧ ಕಾಮಿಡಿಯನ್ಸ್ ಎನ್ನುವವರ ಬದುಕೆಲ್ಲ ಕಹಿಯ ಕಷಾಯವೇ ಆಗಿದ್ದು, ಆ ಕಹಿಯನ್ನು ಮರೆಯುವುದಕ್ಕಾಗಿಯೇ ಅವರು ನಗೆಯ ಮುಖವಾಡ ಧರಿಸಿದ್ದು ಕಂಡುಬರುತ್ತದೆ. ಲಾಫ್ ಅಂಡ್ ದ ವರ್ಲ್ಡ್ ಲಾಫ್ಸ್ ವಿತ್ ಯು, ಬಟ್ ಇಫ್ ಯು ವೀಪ್ ನೋ ಬಾಡಿ ವಿಲ್ ವೀಪ್ ವಿತ್ ಯು ಎಂಬ ಮಾತು ಸತ್ಯ. ಅಂತೆಯೇ ಕವಿ ಬೇಂದ್ರೆ ಹೇಳಿದರು, ಎನ್ನ ಪಾಡನಗಿರಲಿ ಅದರ ಹಾಡನ್ನಿಷ್ಟೇ ಹಾಡುವೆನು ರಸಿಕ ನಿನಗೆ, ಕಲ್ಲು ಸಕ್ಕರೆ ಎಂಥ ನಿನ್ನೆದೆಯು ಕರಗಿದರೆ ಅದರ ಸವಿಯನ್ನಿಷ್ಟು ಹಣಿಸು ನನಗೆ ಎಂದು. ಪ್ರಸಿದ್ಧ ಕವಿಗಳೆಲ್ಲ ಬದುಕಿನಲ್ಲಿ ಕಷ್ಟಪಟ್ಟರು, ಬದುಕನ್ನು ಪ್ರೀತಿಸಿದವರೇ ಅವರೆಲ್ಲ. ತಾವು ಬದುಕನ್ನು ಪ್ರೀತಿಸಿ ಕಾವ್ಯ ರಚಿಸಿದ್ದರಿಂದ ಓದುಗರಲ್ಲಿಯೂ ಬದುಕಿನ ಬಗ್ಗೆ ಲವಲವಿಕೆ ಮೂಡಬೇಕೆಂಬುದು ಅವರ ಉದ್ದೇಶವಾಗಿತ್ತು. ಪಲಾಯನವಾದ ಬೋಧಿಸುವ ಈ ಫಿಲಾಸಫಿಯನ್ನು ಈಗ ಯಾರು ಒತ್ತಾರು? ಬದುಕಿನ ವಿಮುಖತೆ, ನಿವೃತ್ತಿ ಮಾರ್ಗ, ಸನ್ಯಾಸಗಳನ್ನು ಬೋಧಿಸುವ ಸಾಹಿತ್ಯಕ್ಕೆ ಇಂದು ಸ್ವಾಗತ ದೊರಕದು. ಭಕ್ತಿ ಜ್ಞಾನಗಳು ಇರಲಿ, ವೈರಾಗ್ಯವೇಕೆ ಎಂದು ಕೇಳಬಹುದು. ಇದಕ್ಕಿಂತ ನನಗೆ ಈಸಬೇಕು, ಇದ್ದು ಜಯಿಸಬೇಕು ಎಂಬ ಪುರಂದರದಾಸರ ಫಿಲಾಸಫಿ ಹೆಚ್ಚು ಇಷ್ಟ. ದೃಢಕಾಯ ಸಾಧಿಸಿದ ಮಾತ್ರಕ್ಕೆ ಬದುಕು ಸಾರ್ಥಕ್ಯ ಭಾವವನ್ನು ತಂದುಕೊಡಲಾರದು. ವೃದ್ಧಾಪ್ಯದ ವಿಶೇಷ ಸೌಕರ್ಯಗಳನ್ನು ಅಥವಾ ಪ್ರಿವಿಲೇಜಸ್ಗಳನ್ನು ಕುರಿತು ಹೇಳುತ್ತಾ ಹೋದಂತೆ ವೃದ್ಧಾಪ್ಯವು ನನಗೊಂದು ವರವಾಗಿಯೇ ಪ್ರಾಪ್ತವಾಗಿದೆ ಎಂದು ಹೇಳಬೇಕು. ಬದುಕುವುದು ಜ್ಞಾನ ಸಾಧನೆಗಾಗಿ, ಪುರುಷಾರ್ಥ ಸಾಧನೆಗಾಗಿ ಎಂಬ ಗೀತಾವಾಕ್ಯ ನನಗೆ ಗ್ರಾಹ್ಯ. ನಾನೀಗ ನನ್ನ ವಯಸ್ಸಿನ 80ರಲ್ಲಿದ್ದೇನೆ. ಈ ಬಾಳ ಸಂಜೆಯಲ್ಲಿ ಆತ್ಮನಿರೀಕ್ಷಣೆ ನಡೆಸಿದ ನನಗೆ ನಾನು ಪಡೆದ ಜ್ಞಾನ ಲವ ಸಾಲದೆಂಬ ಪೂರ್ಣ ತಿಳುವಳಿಕೆ ಇದೆ. ಆದರೆ ಮಾಡುವುದೇನು, ಈ ವಯಸ್ಸಿನಲ್ಲಿ ಹಿಮಾಲಯವನ್ನೇರಿ ಗೌರಿಶಂಕರ ತಲುಪುತ್ತೇನೆ ಎಂಬ ಹುಸಿ ಮಾತು ಸಲ್ಲದು. ನಾನು ಚಿರಂಜೀವಿ ಎಂದೇ ಭಾವಿಸಿ ವಿದ್ಯೆ ಪುರುಷಾರ್ಥ ಸಾಧನೆ ಮಾಡಿದರೂ ಅದು ಸಾಲದು. ಹಾಗೆಯೇ ಗೃಹೀತವೆ ಕೇಶೇಶು ಮೃತ್ಯುನಾ ಧರ್ಮಮಾಚರೇತ್ ಎಂಬ ಮಾತಿನಲ್ಲಿ ಧರ್ಮ ಎಂದರೆ ಯಾವ ಧರ್ಮ ಎಂಬುದು ನನ್ನ ಪ್ರಶ್ನೆ. ಸ್ವಧರ್ಮ ಎಂದರೆ ಅದು ಸಹಜ ಧರ್ಮ, ತಂತಾನೇ ನಿಸರ್ಗ ಸಹಜವಾಗಿ ಆಚರಿಸಲ್ಪಡುವಂತಹದು. ನನ್ನ ದೃಷ್ಟಿಯಲ್ಲಿ ಬದುಕು ಎಂದರೆ ಅಧರ್ಮದ ಭಂಡಾರವಾಗಬಾರದು, ಸಾಧ್ಯವಾದಷ್ಟು ಇನ್ನೊಬ್ಬರಿಗೆ ಉಪಕಾರಿಯಾಗಬೇಕು ಎಂಬ ಮಾತು ನನಗೆ ಒಪ್ಪಿಗೆ.
1: ಕನ್ನಡ ರತ್ನಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಲೇಖಕ ಎನ್ಕೆ ಅವರ ಧ್ವನಿ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
3: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಅಸ್ಸಾಂ ರಾಜ್ಯದಲ್ಲಿ ನಾಳೆ ಬಿಜೆಪಿಯ ನೂತನ ಸರ್ಕಾರ ಅಸ್ತಿತ್ವಕ್ಕೆ ಬರಲಿರುವ ಹಿನ್ನೆಲೆಯಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮದ ಸಿದ್ದತೆಗಳನ್ನು ನಿಯೋಜಿತ ಮುಖ್ಯಮಂತ್ರಿ ಹೇಮಂತ್ ಬಿಸ್ವಾ ಶರ್ಮಾ ಪರಿಶೀಲನೆ ನಡೆಸಿದರು. ತಮಿಳುನಾಡಿನ 17ನೇ ವಿಧಾನಸಭೆ ಅಧಿವೇಶನ ಇಂದಿನಿಂದ ಆರಂಭವಾಗಿದ್ದು, ಇತ್ತೀಚೆಗೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಆಯ್ಕೆಯಾದ 100ಕ್ಕೂ ಅಧಿಕ ಮಂದಿ ಇಂದು ಶಾಸಕರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ವನ್ಯಜೀವಿಗಳ ಆವಾಸ ಸ್ಥಾನ ಮರುಸ್ಥಾಪನೆ, ತಂತ್ರಜ್ಞಾನ ಚಾಲಿತ ಮೇಲ್ವಿಚಾರಣೆ ಮತ್ತು ದೊಡ್ಡ ಬೆಕ್ಕುಗಳ ಸಮುದಾಯ ಆಧಾರಿತ ಸಂರಕ್ಷಣೆಗಾಗಿ ಕಾರ್ಪೊರೇಟ್ ನಿಧಿಯ ಅಗತ್ಯವಿದೆ ಎಂದು ಕೇಂದ್ರ ಅರಣ್ಯ ಮತ್ತು ಪರಿಸರ ಸಚಿವ ಭೂಪೇಂದ್ರ ಯಾದವ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ಸಿಐಐ ವಾರ್ಷಿಕ ವ್ಯಾಪಾರ ಶೃಂಗಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಧ್ಯಕ್ಷತೆಯಲ್ಲಿ ಇಂದು ಪಶ್ಚಿಮ ಏಷ್ಯಾದಲ್ಲಿನ ಪರಿಸ್ಥಿತಿಯನ್ನು ಮೇಲ್ವಿಚಾರಣೆ ಮಾಡಲು ರಚಿಸಲಾದ ಅನೌಪಚಾರಿಕ ಸಚಿವರ ಗುಂಪು ಸಭೆ ನಡೆಸಲಾಯಿತು. ಇದೇ ವೇಳೆ ಇಂಧನ ಮತ್ತು ವಿದೇಶಿ ವಿನಿಮಯ ಉಳಿಸುವ ನಿಟ್ಟಿನಲ್ಲಿ ಪ್ರಧಾನಮಂತ್ರಿಯವರ ಮನವಿಗಳನ್ನು ಜಾರಿಗೆ ತರಲು ಸಚಿವರು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಅಕ್ರಮ ಆಸ್ತಿ ಸಂಪಾದನೆ, ಸರ್ಕಾರಿ ಅನುದಾನದ ದುರ್ಬಳಕೆ ಮತ್ತು ಅಧ್ಯಕ್ಷ ಫರ್ನಾಂಡಿಸ್ ಮಾರ್ಕೋಸ್ ಜೂನಿಯರ್ ಅವರಿಗೆ ಹತ್ಯಾ ಬೆದರಿಕೆ ಹಾಕಿದ ಗಂಭೀರ ಆರೋಪದ ಹಿನ್ನೆಲೆಯಲ್ಲಿ ಫಿಲಿಪೈನ್ಸ್ ಉಪಾಧ್ಯಕ್ಷೆ ಸಾರಾ ದುತೆರ್ತೆ ಅವರನ್ನು ಪದಚ್ಯುತಿಗೊಳಿಸಲು ಮಹಾಭಿಯೋಗದ ಪರವಾಗಿ ಅಲ್ಲಿನ ಜನಪ್ರತಿನಿಧಿಗಳ ಸಭೆ ಇಂದು ಮತ ಚಲಾಯಿಸಿದೆ. ಮಂಡ್ಯ ಜಿಲ್ಲೆಯ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆಯನ್ನು ಆದ್ಯತೆ ಮೇರೆಗೆ ಪರಿಹರಿಸಲು ಅಧಿಕಾರಿಗಳು ತುರ್ತು ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ್ ತಿಳಿಸಿದ್ದಾರೆ. ಕೃಷಿ ಕ್ಷೇತ್ರದಲ್ಲಿ ಮಕ್ಕಳ ಬಳಕೆಯನ್ನು ತಡೆಗಟ್ಟಲು ಹಾಗೂ ಮಕ್ಕಳ ಶಿಕ್ಷಣ ಜೊತೆಗೆ ಸುರಕ್ಷತೆಗೆ ಆದ್ಯತೆ ನೀಡುವ ಉದ್ದೇಶದಿಂದ ಕೈಗೊಳ್ಳಲಾಗುತ್ತಿರುವ ಪ್ರಾಯೋಗಿಕ ಅಧ್ಯಯನಕ್ಕೆ ಬಾಗಲಕೋಟೆ ಜಿಲ್ಲೆಯನ್ನು ಆಯ್ಕೆ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ತಿಳಿಸಿದ್ದಾರೆ. ಧರ್ಮಶಾಲಾದ ಹಿಮಾಚಲ

0: ದೇಶ ಕ್ರಿಕೆಟ್ ಅಸೋಸಿಯೇಷನ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಸುದ್ದಿ ಮುಖ್ಯಾಂಶಗಳನ್ನು ರಾತ್ರಿ 8:00 ಕೇಳಲಿದ್ದೀರಿ.
1: ಬೀದಿ ಬೀದಿಯಲ್ಲಿ ಈ ಧ್ವನಿ ಮೊಳಗಲಿ, ಮನೆ ಮನೆಯಲ್ಲಿ ನಮ್ಮ ಗಣತಿಯಾಗಲಿ, ಜೊತೆಯಾಗಿ ಬರೆಯೋಣ ನಾಡಿನ ಅಧ್ಯಾಯ. ನಮ್ಮ
2: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

0: ನನ್ನ ಲವ್ ಟ್ರ್ಯಾಕ್ ಚಿತ್ರದ ಹಾಡನ್ನು ಕೇಳಿದ್ರಲ್ಲ, ಹರಿಚರಣ್ ಅವರ ಧ್ವನಿಯಲ್ಲಿ ಈ ಹಾಡು ಮೂಡಿಬಂತು. ಡಾಕ್ಟರ್ ಮಮತಾ ಜಿ ಸಾಗರ್ ಅವರ ರಚನೆ ಇದಾಗಿತ್ತು. ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈಗ ಕಾರ್ಯಕ್ರಮ ಆಕಾಶ ಬುಟ್ಟಿ.
1: ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ

0: ಆಕಾಶ ಬುಟ್ಟಿ.
1: ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು.
0: ಆಕಾಶ ಬುಟ್ಟಿ ಕಾರ್ಯಕ್ರಮದಲ್ಲಿ ಇನ್ನೀಗ ಕೇಳಿ ಕ್ರೀಡೆ ಮತ್ತಿತರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ವಿಶೇಷ ಚೇತನರಾದ ಮಹಾಂತೇಶ ಕಿವಡಸಣ್ಣವರ್ ಅವರೊಂದಿಗಿನ ಸಂದರ್ಶನದ ಮುಂದುವರಿದ ಭಾಗ. ಇವರೊಂದಿಗೆ ಜಾಂಪಣ್ಣ ಆಶ್ರಿಹಾಳ್.
1: ನಿನ್ನ ಕಂಡಾಗ ಸಂತೋಷವೇನು.
2: ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೀಲಿಕ್ಕೆ ಆ ವಾತಾವರಣ ಹೇಗೆ ಪೂರಕವಾಗಿ ಆಯ್ತು?
3: ಮುಖ್ಯವಾಗಿ ನಾನು ನನ್ನ ಕುಟುಂಬಕ್ಕೆ ಕೃತಜ್ಞತೆಗಳು ಹೇಳ್ತೀನಿ. ನಮ್ಮ ತಂದೆ ತಾಯಿ, ಸೊ ನಮ್ದು ಕಿವಡಸಣ್ಣವ್ರ ಅಂತ ಹೇಳಿ ಒಂದು ದೊಡ್ಡ ವಿಭಕ್ತ ಕುಟುಂಬ ನಮ್ಮ ನೆಗಿನಾಳ್ ಗ್ರಾಮದ್ದು. ಸೊ ಭಾಳ ಜಾಯಿಂಟ್ ಫ್ಯಾಮಿಲಿ ಇದ್ದಿದ್ರಿಂದ ನಮ್ಮ ತಂದೆ ತಾಯಿ ಭಾಳ ಪಾಸಿಟಿವ್ ಆಗಿದ್ರು. ಇನಿಷಿಯಲಿ ಭಾಳ ಅವರಿಗೆ ಸಮಸ್ಯೆ ಆಯ್ತು, ಹೆಂಗೆ ಈ ಥರ ಆಗ್ಬಿಡ್ತು ನಮ್ಮ ಮಗನಿಗೆ ಅಂತ. ಬಟ್ ಎಲ್ಲ ಕಡೆ ತೋರಿಸಿದ್ರು, ದೇಶ ವಿದೇಶದಲ್ಲಿರ್ತಕ್ಕಂಥ ಎಲ್ಲ ವೈದ್ಯರ ಹತ್ರ ತೋರಿಸಿದ್ರು. ಯಾವಾಗ ಏನು ಮಾಡೋಕ್ಕಾಗಲ್ಲ ಅಂದಮೇಲೆ ಅವರು ಅದನ್ನ ಅಕ್ಸೆಪ್ಟ್ ಮಾಡಿಕೊಂಡು ನನ್ನನ್ನು ಎಲ್ಲ ಮಕ್ಕಳಂತೆ ನೋಡಿಕೊಂಡ್ರು. ಬ್ಲೈಂಡ್ ಅಂತ ಎಕ್ಸ್ಟ್ರಾ ಇದು ಮಾಡಲಿಲ್ಲ ಮತ್ತು ಕಡೆಗಣಿಸ್ಲು ಇಲ್ಲ. ಎಲ್ಲ ಸಮಾರಂಭಗಳಲ್ಲಿ ಕಾರ್ಯಕ್ರಮ
2: ಸಹಜವಾಗಿ
3: ಸಹಜವಾಗಿ. ನಂತರ ಬ್ಲೈಂಡ್ ಸ್ಕೂಲಿಗೆ ಬಂದು ಓದಿದ ನಂತರ ಕಾಲೇಜ್ಗೆ ಹೋದೆ ನಾನು. ಇಲ್ಲೇ ಬೆಂಗಳೂರಲ್ಲಿ ನ್ಯಾಷನಲ್ ಕಾಲೇಜ್ ಅಂತ, ಜಯನಗರ ನ್ಯಾಷನಲ್ ಕಾಲೇಜಲ್ಲಿ ಪಿ ಯು ಸಿ ಡಿಗ್ರಿ ಬಸನಗುಡಿ ನ್ಯಾಷನಲ್ ಕಾಲೇಜ್, ನಂತರ ಎಮ್ ಎ ಎಮ್ ಫಿಲ್ ಬೆಂಗಳೂರು ಯೂನಿವರ್ಸಿಟಿ. ಸೊ ಎಲ್ಲ ಮಕ್ಕಳು ಸಾಮಾನ್ಯ ಮಕ್ಕಳಿಗೆ ಏನೇನು ಅವಕಾಶ ವ್ಯವಸ್ಥೆ ಮಾಡಬೇಕು ಅದು ನಮ್ಮ ತಂದೆ ತಾಯಿಯವರು ಮಾಡಿದ್ರು. ಮತ್ತು ಎಲ್ಲ ಟೀಚರ್ಸು, ನಾನು ಎಲ್ಲೆಲ್ಲಿ ಓದಿದೆ ಶಾಲೆ ಕಾಲೇಜ್ ಯೂನಿವರ್ಸಿಟಿಯಲ್ಲಿ, ನನ್ನ ಎಲ್ಲ ಅಧ್ಯಾಪಕರಿಗೆ ನಾನು ಆಕಾಶವಾಣಿ ಮೂಲಕ ಕೃತಜ್ಞತೆಗಳನ್ನ ಹೇಳಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಸಾಕಷ್ಟು ಸ್ವಯಂ ಸೇವಕರು ಸರ್, ಯಾಕಂದ್ರೆ ನನಗೆ ಸ್ವತಃ ಓದಕ್ಕೆ ಆಗದೇ ಇದ್ದಿದ್ದರಿಂದ ರಿಟೈರ್ಡ್ ವೈಫ್ಸ್ ಇರ್ಬೋದು, ರಿಟೈರ್ಡ್ ಪೀಪಲ್ ಮತ್ತು ಹೌಸ್ ವೈಫ್ಸು, ನನ್ನ ಕ್ಲಾಸ್ಮೇಟ್ಸು ಬಹಳಷ್ಟು ಸಪೋರ್ಟ್ ಮಾಡಿದ್ರು.
2: ಈಗ ನಿಮಗೆ ತುಂಬ ಜನ ಸಪೋರ್ಟ್ ಮಾಡಿದರು, ನಿಮ್ಮ ಪ್ರತಿಭೆ ನಿಮ್ಮ ಆಸಕ್ತಿಗೆ ಸಾಕಷ್ಟು ನೀರೆರೆದು ಪೋಷಣೆ ಮಾಡಿದ್ದಾರೆ. ನಿಮ್ಮಿಂದ ಬೆಳೆದಂತಹ ಈಗ ನಿಮ್ಮ ಪ್ರತಿಭೆ ಅದನ್ನು ಹಂಚಿಕೊಂಡವರು, ನಿಮ್ಮನ್ನು ನಿಮ್ಮ ಶಿಷ್ಯತ್ವ ತಗೊಂಡು ನಿಮ್ಮ ಜೊತೆಗೆ ಜೊತೆಗೆ ಬೆಳೆದಂತಹ ದೊಡ್ಡ ಟೀಮೇ ಇರಬಹುದು.
3: ಸೊ ನನಗೆ ಸಿಕ್ಕಂಥ ಅವಕಾಶಗಳು ನನ್ನಂಥವ್ರಿಗೆ ಎಲ್ರಿಗೂ ಸಿಗಬೇಕು, ಅವಕಾಶ ವಂಚಿತರಾಗಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ನನ್ನ ಗೆಳೆಯ ನಾಗೇಶ್ ಮತ್ತು ಮುದ್ದಾ ವಸಂತ ಮೇಡಮ್ ಎಲ್ಲ ಸೇರಿ 1997 ಸಮರ್ಥನಂ ಅನ್ನೋ ಒಂದು ಸಂಸ್ಥೆನ ಹುಟ್ಟಾಕಿದ್ವಿ. ನಂತರ ಅದರ ಮೂಲಕ ನಾವು ಅನೇಕ ಸಾಮಾಜಿಕ ಚಟುವಟಿಕೆಗಳನ್ನ, ಶೈಕ್ಷಣಿಕ ಇರ್ಬೋದು ಮತ್ತು ತಂತ್ರಜ್ಞಾನ, ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳು, ಕ್ರೀಡೆ ಮತ್ತು ಕ್ರೀಡೆ ಜೊತೆಗೆ ಸಂಗೀತ ಮತ್ತು ನೃತ್ಯ, ಯಾಕಂದ್ರೆ ಅಂಗವಿಕಲತೆಗೆ ಪ್ರತಿಭೆ ಇರುತ್ತೆ, ಅಂಗವಿಕಲರಲ್ಲಿ ಅವಕಾಶ ಇಲ್ಲಾಂದ್ರೆ ಆ ಪ್ರತಿಭೆಗೆ ಪ್ರೋತ್ಸಾಹ ಸಿಕ್ಕಲ್ಲ. ಸೊ ಅವಕಾಶ ಕೊಟ್ಟು ಅದಕ್ಕೆ ಪ್ರೋತ್ಸಾಹ ಕೊಟ್ಟು ಅವರ ಪ್ರತಿಭೆಗೆ ಒಂದು ಪುರಸ್ಕಾರ ಕೊಡುವಂಥ ವ್ಯವಸ್ಥೆ, ನಮ್ಮ ಸಿಂಪಾ ಅನ್ನೋ ಒಂದು ಮ್ಯೂಸಿಕ್ ಅಂಡ್ ಡ್ಯಾನ್ಸ್ ಕಾಲೇಜ್ ಇದೆ, ಅಂಡ್ ಕ್ರಿಕೆಟ್ ಅಸೋಸಿಯೇಷನ್ ಫಾರ್ ದ ಬ್ಲೈಂಡ್ ಇನ್ ಇಂಡಿಯಾ ಅಂತ ಹೇಳಿ ಅಂದರೆ ಕ್ರಿಕೆಟ್ ಮಂಡಳಿನ ಸಮರ್ಥನ ಮೂಲಕನೇ ನಾವು ಸ್ಥಾಪಿಸಿದ್ವಿ. ವರ್ಲ್ಡ್ ಬ್ಲೈಂಡ್ ಕ್ರಿಕೆಟ್ನಲ್ಲೂ ಕೂಡ ನಾವು ಸಾಕಷ್ಟು ಚಟುವಟಿಕೆಗಳನ್ನು ಮಾಡಿ ಗ್ಲೋಬಲ್ ಬ್ಲೈಂಡ್ ಕ್ರಿಕೆಟ್ ಡೆವಲಪ್ ಮಾಡಿದ್ದೀವಿ. ಅಮೆರಿಕಾ ಇಂಗ್ಲೆಂಡಲ್ಲೆಲ್ಲ ವ್ಯವಸ್ಥೆ ಇದೆ. ಸೊ ಈ ಸಂಸ್ಥೆ ಮೂಲಕ ನಮ್ಮಂಥವ್ರಿಗೆ ಯಾವುದೇ ಅಡಚಣೆ ಬರದಂಗೆ ಓದಲಿಕ್ಕೆ, ಅರ್ಥಂಥ ಟೆಕ್ನಾಲಜಿ ಟ್ರೈನಿಂಗ್ ಕಲೀಲಿಕ್ಕೆ, ಆಟ ಕ್ರಿಕೆಟ್ ಆಡಲಿಕ್ಕೆ, ಬೇರೆ ಕ್ರೀಡೆ ಆಡಲಿಕ್ಕೆ, ಅದರಲ್ಲೂ ಸಂಗೀತ ಮತ್ತು ನೃತ್ಯ ಕಲೆಗಳಿಗೆ ಪ್ರೋತ್ಸಾಹ ಕೊಡಲಿಕ್ಕೆ ಸಮರ್ಥ ನಮ್ಮಲ್ಲಿ ಎಲ್ಲ ವ್ಯವಸ್ಥೆ ಇದೆ. ನಾವೇನು ಹೇಳ್ತೀವಿ ಅಂದರೆ ಸರ್, ಅಂಧತ್ವ ಆಗಲಿ ಅಂಗವಿಕಲತೆ ಪ್ರತಿಭೆಗೆ ಅಡ್ಡ ಬರಬಾರ್ದು. ಸೊ ಅದಕ್ಕೆ ಬೇಕಾದಂಥ ವೇದಿಕೆ ಬೇಕು,
2: ಅನುಕಂಪ ಇರಬಾರದು, ಅವಕಾಶ ಸಿಗಬೇಕು ಅಂತಾನೇ ಹೇಳ್ತಾರೆ ಎಲ್ಲರೂ ಕೂಡ, ಅದನ್ನೇ ಹೇಳ್ತಾರೆ. ಪ್ರತಿಭೆ ಅಷ್ಟೇ ಜನರಿಗೆ ಕಾಣಬೇಕು ಅಂತೇಳಿ. ಈಗ ಈಗ ತಾವು ಹೇಳ್ತಿದ್ರಲ್ಲ, ಜಾಗತಿಕ ಮಟ್ಟದಲ್ಲಿ ಕೂಡ ನಿಮ್ಮನ್ನು ಗುರುತಿಸ್ಕೋಬೇಕಂತಂದ್ರೆ ಅಲ್ಲೆಲ್ಲ ಹೋಗಿ ಆಟ ಆಡಿ ಬಂದಿದ್ದೀರಾ ಬೇರೆ ದೇಶಕ್ಕೆ, ಮತ್ತೆ ಯಾವ್ಯಾವ ಕಾರಣಕ್ಕಾಗಿ ನೀವು ವಿದೇಶಕ್ಕೆ ಹೋಗಬೇಕಾಯ್ತು?
3: ಸರ್, ಅನೇಕ ಕಾರಣಕ್ಕಾಗಿ. ಮೊದಲು ನಾನು 1986 ಇನ್ನು 10ನೇ ಕ್ಲಾಸಲ್ಲಿ ಇದ್ದಾಗಲೇ ರಮಣ ಮಹರ್ಷಿ ಅಂದ್ರ ಶಾಲೆಯಿಂದ ಇಂಗ್ಲೆಂಡ್ ಕರ್ಕೊಂಡು ಹೋಗಿದ್ವಿ. ಅವಾಗ ಮೂರು ಕಾರಣಕ್ಕೆ ಹೋಗಿದ್ವಿ, ಅದು ಎಜುಕೇಶನಲ್ ಕಲ್ಚರಲ್ ಯೂತ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅಂತ ಹೇಳಿ ಹೋಗಿದ್ವಿ. ನಾನು BBC ಕೂಡ ಬಹಳ ಇಷ್ಟ, ನನಗೆ ತುಂಬಾ ಕೇಳ್ತಿದ್ದೆ, ಅದ್ರ ಮೂಲಕ ಇಂಗ್ಲಿಷ್ ಕಲಿತೆ. ಸೊ ಅಲ್ಲಿ ಹೋದಾಗ ನಾನು ಹಾಡೋದು, ನೃತ್ಯ ಮಾಡೋದು, ಮತ್ತೆ ಅಲ್ಲಿ ಹೋಗಿ ಕ್ರಿಕೆಟ್ ಕೂಡ ಆಡಿದ್ವಿ. ಸೊ ನಂತರ ಹಾಗೆ ಪ್ರಾರಂಭ ಆಗಿದ್ದು 1997 ಮತ್ತೆ ಪ್ರಾರಂಭ ಮಾಡಿದೆ ಫಾರಿನ್ ಹೋಗ್ಲಿಕ್ಕೆ. ಸಮರ್ಥನಂ ಕ್ರಿಕೆಟ್ ಅಸೋಸಿಯೇಷನ್ ಫಾರ್ ದ ಬ್ಲೈಂಡ್ ಇನ್ ಮೂಲಕ ಕೇಪ್ ಟೌನ್ ಹೋಗಿದ್ದೆ, ಅಲ್ಲಿ ಕ್ರಿಕೆಟ್ ಕಾನ್ಫರೆನ್ಸ್ಗೆ, ಮತ್ತು ನಮ್ಮ ಇಂಡಿಯನ್ ಬ್ಲೈಂಡ್ ಕ್ರಿಕೆಟ್ ಟೀಮ್ನ ಅನೇಕ ದೇಶಗಳಿಗೆ ಕರ್ಕೊಂಡು ಹೋಗಿದ್ದೀವಿ. ನಮ್ಮ ಸಂಗೀತ ಮತ್ತು ನೃತ್ಯ ತಂಡವನ್ನು, ಸಮರ್ಥನ ಸುನಾದಾರ್ ತಂಡವನ್ನು ಅನೇಕ ಬಾರಿ ಹೊರದೇಶಕ್ಕೆ ಕರ್ಕೊಂಡು ಹೋಗಿದ್ದೀವಿ, ಅಮೆರಿಕಾ, ಇಂಗ್ಲೆಂಡು, ಬ್ಯಾಂಕಾಕು ಮತ್ತು ಬೇರೆ ರಾಷ್ಟ್ರಗಳಿಗೆ ಅವರ ಪ್ರತಿಭೆ ತೋರಿಸ್ಲಿಕ್ಕೆ, ಮತ್ತು ನಮ್ಮ ಕನ್ನಡ ಭಾಷೆ, ಕನ್ನಡ ಭಾಷೆಯಲ್ಲಿ ಇರತಕ್ಕಂಥ ಒಂದು ಹಿರಿಮೆಯನ್ನು ಪ್ರತಿನಿಧಿಸ್ಲಿಕ್ಕೂ ಕೂಡ ಅಕ್ಕ ಸಮ್ಮೇಳನಕ್ಕಿರ್ಬೋದು, ವೀರಶೈವ ಸಮಾಜ ಆಫ್ ನಾರ್ತ್ ಅಮೆರಿಕಾ ಇರ್ಬೋದು, ಮತ್ತೆ ರೋಟರಿ ಇಂಟರ್ನ್ಯಾಷನಲ್ ಕನ್ವೆನ್ಷನ್ಗೆ ಇದರ ಎಲ್ಲ ವರ್ಲ್ಡ್ ಬ್ಯಾಂಕ್ ಅಲ್ಲಿ ಹೋಗಿ ಪರ್ಫಾರ್ಮ್ ಮಾಡಿದ್ದಾರೆ ನಮ್ಮ ಹುಡುಗರು. ಸರ್, ನಾವು ಆಕಾಶವಾಣಿ ಮೂಲಕ ಏನೇನು ಕೇಳಿದೆ, ಇವನ್ ಯುನೈಟೆಡ್ ನೇಷನ್ಸ್ ಬಗ್ಗೆ, ವರ್ಲ್ಡ್ ಬ್ಯಾಂಕ್ ಬಗ್ಗೆ, ವರ್ಲ್ಡ್ ಬ್ಯಾಂಕ್ ಈ ಥರದ್ದೆಲ್ಲ ಅಲ್ಲೆಲ್ಲ ಹೋಗಿ ಕರ್ಕೊಂಡು ಹೋಗಿ ಪರ್ಫಾರ್ಮೆನ್ಸ್ ಮಾಡಿದೆ. ಮತ್ತೆ ಅಲ್ಲೆಲ್ಲ ಹೋದಾಗ ನನಗೆ ನೆನಪಾಗ್ತಿತ್ತು ನಾನು ಆಕಾಶವಾಣಿಲಿ ಇದ್ರ ಬಗ್ಗೆ ಎಲ್ಲ ಕೇಳಿದ್ನಲ್ಲ, ಸೊ ಅಲ್ಲಿ ಹೋಗಬೇಕು ಅನ್ನೋ ಒಂದು.
2: BBCಯನ್ನು ಕೂಡ ಕೇಳಿದಿರಿ ನೀವು?
3: ತುಂಬ
2: ಇಲ್ಲಿ ತಮ್ಮ ಒಂದು ಪುಸ್ತಕದಲ್ಲಿ ವಾಟ್ ಯು ಸಿ ಐ ಹಿಯರ್ ಆಲ್ ಥ್ಯಾಂಕ್ಸ್ ಟು ಟೆಕ್ ಅಂತ ಹೇಳಿ ಒಂದು ಚಾಪ್ಟರ್ ಇದೆ, ಎದ್ರ ಬಗ್ಗೆ ಇದೆ ಇದು?
3: ಸರ್, ಇದು ಸ್ಟಾರ್ಟಿಂಗ್ ಆಕಾಶವಾಣಿ. ಸೊ ಈಗ ಕಾಮೆಂಟೇಟರ್ಸ್ ನೋಡಿ ಹೇಳೋದನ್ನ ಕೇಳಿಸ್ಕೊಂತಿದ್ವಿ. ಸೊ ಈಗ ಟಿ ವಿ ಬಂದ್ರು ಕೂಡ ನಾನು ಕೇಳಿಸ್ಕೊಳ್ಳಬೇಕು. ಅದರಿಂದ ಆಕಾಶವಾಣಿಗೆ ವಿಶೇಷವಾದ ಸ್ಥಾನ. ನಂತರ ಟೆಲಿಫೋನ್ ಬಂತು. ಈಗ ಸ್ಮಾರ್ಟ್ ಫೋನ್ ಇರೋದ್ರಿಂದ ನಾವು ಆಕಾಶವಾಣಿ ರೇಡಿಯೋ ಫೋನಲ್ಲೇ ಕೇಳ್ಬೋದು. ಸ್ಮಾರ್ಟ್ ಟೆಲಿವಿಷನ್ ಇರೋದ್ರಿಂದ ನಾವು ಟಿ ವಿ ನೋಡೋ ಅವಶ್ಯಕತೆ ಇಲ್ಲ, ರೇಡಿಯೋನೇ ಕೇಳ್ಬೋದು. ನಾನು ಅದೇ ಮಾಡ್ತೀನಿ ಡೈಲಿ. ಸೊ 24/7 ನಮ್ಮ ಮನೆಯಲ್ಲಿ ಆಕಾಶವಾಣಿ ಬೆಂಗಳೂರು ಓಡ್ತಾ ಇರುತ್ತೆ.
2: ಈಗ ಆಕಾಶವಾಣಿ ಮೊದಲು ಒಂದು ಯಾವುದೋ ಒಂದು ಸ್ಥಳದಲ್ಲಿ ಒಂದು ರೇಡಿಯೋ ಇಟ್ಟಿರ್ತಿದ್ರು, ಒಂದು ಸೆಟ್ ಇರ್ತಿತ್ತು, ಹೇಗೆ ಟಿ ವಿ ಒಂದು ಹಾಲಲ್ಲಿರುತ್ತೆ ಹಾಗೆ. ಆದರೆ ಇವಾಗ ಆಕಾಶವಾಣಿ ಪ್ರತಿಯೊಬ್ಬರ ಕೈಗೆ ಬಂತು, ಮೊಬೈಲ್ ಮೂಲಕವಾಗಿ ಅದು ಪ್ರತಿಯೊಬ್ಬರ ಕೈಗೆ ಬಂದಿರೋದ್ರಿಂದ ಆಕಾಶವಾಣಿ ಇನ್ನೂ ಹೆಚ್ಚಿಗೆ ಕೇಳಬೇಕು. ಆ್ಯಕ್ಚುಲಿ ಕೇಳೋದು ಕಡಿಮೆ ಇದೆ, ನೋಡೋದು ಜಾಸ್ತಿ ಆಗಿದೆ. ನೋಡಿ ಹಾಳಾಗಿದ್ದಾರೆ. ಈಗ ಕೇಳೋದು ಮತ್ತೆ ಅದು ತುಂಬಾ ಪ್ರಮುಖ ಅಂತೇಳಿ ಅಂಶ ಮನವರಿಕೆ ಆದ್ಮೇಲೆ ಮತ್ತೆ ಕೇಳಲಿಕ್ಕೆ ವಾಪಸ್ ಬರಬೇಕಾಗಿದೆ ಜನ.
3: ಹೌದು. ಸೊ ಅದರಿಂದ ನಾನು ಈ ಮೂಲಕ ಹೇಳೋದೇನೆಂದ್ರೆ ಎಲ್ಲ ಶ್ರೋತೃಗಳಿಗೆ, ತಮ್ಮ ತಮ್ಮ ಸ್ನೇಹಿತರಿಗೆ ಹೇಳಿ, ಆಮೇಲೆ ಯೂಟ್ಯೂಬ್ ಅಲ್ಲಿ ಕೇಳ್ಬೋದು ನೀವು ಆಕಾಶವಾಣಿನ. ಆಮೇಲೆ AIR ಆ್ಯಪ್ ಇದೆ, ಡೌನ್ಲೋಡ್ ಮಾಡ್ಕೊಳ್ಳಿ.
2: ನ್ಯೂಸ್ ಆನ್ ಏರ್
3: ಆ್ಯಪ್ ಇದೆ. ಸೊ ನಾನು ಎಷ್ಟೋ ಸತಿ ಫಾರಿನ್ ಇದ್ದಾಗಲೂ ಕೂಡ ಆಕಾಶವಾಣಿ ಕೇಳ್ತಾ ನಮ್ಮ ಸಮರ್ಥನ ಸಂಸ್ಥೆ ಬಗ್ಗೆ ಸುದ್ದಿ ಬಂದಾಗ ನಾನು ಆಕಾಶವಾಣಿ ಮೂಲಕ ಕೇಳಿದ್ದೀನಿ.
2: ಕೇಳಿದಿರಲ್ಲ?
3: ಹಾಂ ಸರ್, ಅದು ಸಮರ್ಥನಂದು.
2: ಮತ್ತೆ ಈಗ ನಿಮ್ಮ ಒಂದು ಸಂಸ್ಥೆ ಆಗಲಿ ನಿಮಗಾಗಲಿ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದೆ. ರಾಷ್ಟ್ರಪತಿಗಳ ಪ್ರಶಸ್ತಿಗಳನ್ನು ತಾವು ಸ್ವೀಕರಿಸ್ತಾ ಇರೋದ್ರಿಂದ ಸಾಕಷ್ಟು ಫೋಟೋಗಳಿವೆ ಇಲ್ಲಿ. ಈ ನಿಮಗೆ ಸಿಕ್ಕಂತಹ ಪುರಸ್ಕಾರಗಳು, ಇವುಗಳ ಬಗ್ಗೆ ಹೇಳಿ.
3: ನಮ್ಮ ಕೆಲಸವನ್ನು ಗುರುತಿಸಿ ಅನೇಕ ರಾಷ್ಟ್ರ ಪ್ರಶಸ್ತಿಗಳು, ರಾಜ್ಯ ಪ್ರಶಸ್ತಿಗಳು ಬಂದಿದ್ದಾವೆ. ರಾಷ್ಟ್ರಪತಿ ಭವನ್ಗೆ, ರಾಜ್ಯಭವನ್ಗೆ, ಮತ್ತು ನಮ್ಮ ವಿಧಾನಸೌಧಕ್ಕಾಗಲಿ, ಪಾರ್ಲಿಮೆಂಟ್ಗೆ, ಎಲ್ಲ ಕಡೆ ಹೋಗುವಂಥ ಅವಕಾಶ.
2: ಪ್ರಧಾನಿಗಳನ್ನು ಭೇಟಿಯಾಗಿದ್ದೀರಾ?
3: ಪ್ರಧಾನಿಗಳನ್ನ ಸಾಕಷ್ಟು ಸರಿ ಭೇಟಿ ಮಾಡಿದ್ದೀನಿ. ನನಗೆ ಭಾಳ ಹೆಮ್ಮೆ ಏನಾಗುತ್ತೆ ಅಂದರೆ, ನಮ್ಮ ಆಂಧ್ರ ಕ್ರಿಕೆಟನ್ನು ಭಾಳ ಹತ್ತಿರದಿಂದ ಗಮನಿಸಿ ಅದಕ್ಕೆ ಪ್ರೋತ್ಸಾಹ ಕೊಡ್ತಾ ಇರೋದು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು. ಆಮೇಲೆ ಈಗ ಹೋದ ವರ್ಷ ನಮ್ಮ ಹುಡುಗಿಯರು, ಬ್ಲೈಂಡ್ ಹುಡುಗಿಯರು ವರ್ಲ್ಡ್ ಕಪ್ ಗೆದ್ದು ಬಂದರು ಇನಾಗ್ರಲ್ ವರ್ಲ್ಡ್ ಕಪ್ನ. ಆವಾಗ ಸಾಕಷ್ಟು ಮನ್ನಣೆ ಸಿಕ್ತು. ಮುಖ್ಯವಾಗಿ ನಮ್ಮ ಪ್ರಧಾನಮಂತ್ರಿಗಳು ಕರೆದು ಸನ್ಮಾನ ಮಾಡಿ ಒಂದು 3/4 ಗಂಟೆ ಎಲ್ರಿಗೂ ಲಡ್ಡು ತಿನ್ಸಿದ್ರು ನಮ್ಮ ತಾಯಿ ಥರ. ಆಮೇಲೆ ಇನ್ನೂ ಹೇಳ್ಬೇಕಂದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಕೂಡ ತಂಡವನ್ನು ಸನ್ಮಾನ ಮಾಡಿ ಕರ್ನಾಟಕದ 3 ಹುಡುಗಿಯರಿಗೆ 10-10 ಲಕ್ಷ ರೂಪಾಯಿ ನಗದು ಬಹುಮಾನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ನೋಡಿ ಸರ್, ಒಂದೊಂದು ಹೆಜ್ಜೆ ಮುಂದೆ ಹೋಗಿ ಕರ್ನಾಟಕದ ಅಲ್ಲದೆ 13 ಹುಡುಗಿಯರಿಗೆ ತಲಾ 2-2 ಲಕ್ಷ ರೂಪಾಯಿ ಪ್ರಶಸ್ತಿ ಕೊಟ್ಟರು. ಸೊ ಈ ಥರ ಅನೇಕ ಮುಖ್ಯಮಂತ್ರಿಗಳು ನಮ್ಮ ರಾಷ್ಟ್ರಪತಿಗಳು ಅವ್ರನ್ನ ಗುರುತಿಸಿದ್ರು. ಆಮೇಲೆ ಕೆಲವು ರಾಜ್ಯದ ಮುಖ್ಯಮಂತ್ರಿಗಳು ಆಗಲೇ ಕೆಲಸನೂ ಕೊಟ್ಬಿಟ್ಟಿದ್ದಾರೆ ಅವ್ರಿಗೆ. ಸೊ ಕ್ರಿಕೆಟ್ ಮೂಲಕ ಸಾಕಷ್ಟು ಅಭಿವೃದ್ಧಿ ಆಗ್ತಾ ಇದೆ ಅವ್ರ ಜೀವನದಲ್ಲಿ. ಹಾಗೆ ಸಂಗೀತ, ನೃತ್ಯ ಮತ್ತು ಶಿಕ್ಷಣ, ತಂತ್ರಜ್ಞಾನ ಇವೆಲ್ಲ ಬಳಸ್ಕೊಂಡು ಯಾರ್ಯಾರಿಗೆ ಯಾವುದರಲ್ಲಿ ಆಸಕ್ತಿ ಇರುತ್ತೋ ಅವರ ಒಂದು ಲೈವ್ಲಿಹುಡ್, ಅವ್ರ ಜೀವನದಲ್ಲಿ ಸ್ವಾವಲಂಬಿಗಳಾಗಿ ಬದುಕಬೇಕನ್ನೋದೇ ಸಮರ್ಥ ನಮ್ಮ ಸಂಸ್ಥೆ ಗುರಿ.
2: ಭಾಳಷ್ಟು ವಿಚಾರಗಳನ್ನು ನಾವು ಬಹುಶಃ ಮಾತಾಡಿದ್ದೀವಿ. ಯಾಕಂದರೆ ನಿಮ್ಮ ವಿಷಯವಾಗಿ ಮಾತಾಡಲಿ ಕೂತ್ಕೊಂಡ್ರೆ ತುಂಬಾ ಹೊತ್ತು ಬೇಕಾಗತ್ತೆ. ನಿಗದಿತ ಸಮಯದಲ್ಲಿ ಒಂದು ಒಳ್ಳೆಯ ವಿಚಾರವನ್ನು ತಾವು ಹೇಳಿದ್ದೀರಿ. ಮತ್ತು ಯಾವುದೇ ಒಂದು ನಮ್ಮಲ್ಲಿರುವಂಥ ಅಂಗವೈಕಲ್ಯ ಆಗಿರ್ಬೋದು, ದೋಷ ಆಗಿರ್ಬೋದು, ಅದು ನಮ್ಮ ಪ್ರತಿಭೆಗೆ ಹಿನ್ನಡೆ ಆಗಬಾರ್ದು. ಸಾಕಷ್ಟು ಅವಕಾಶಗಳನ್ನು ನೀಡಿದರೆ ಖಂಡಿತವಾಗಿ ಅವರು ದೊಡ್ಡ ಮಟ್ಟದಲ್ಲಿ ನಿಲ್ತಾರೆ ಅಂತ ಅನ್ನೋದಕ್ಕೆ ನೀವು ಸಾಕ್ಷಿ. ಮತ್ತು ನಿಮ್ಮ ಜೊತೆ ಜೊತೆಗೆ ಬೆಳೀತಾ ಇರೋವಂತಹ ನಿಮ್ಮ ಸಮರ್ಥನಂ ಸಂಸ್ಥೆಯಲ್ಲಿ ಸಂಘಟನೆಯೊಳಗೆ ಇದ್ದಂತಹ ಯಾರೇ ಆಗಲಿ ಅವರು ಬೆಳೀತಾ ಇರೋದು ನೋಡಿದರೆ ಖಂಡಿತವಾಗಿ ಅವಕಾಶ ಕೊಟ್ಟರೆ ಪ್ರತಿಯೊಬ್ಬರು ಮೇಲೆ ಬರ್ತಾರೆ ಅಂತ ಅನ್ನೋದಕ್ಕೆ ಸಾಕ್ಷಿ ಅಂತ ಹೇಳ್ಬೋದು. ಈ ವಿಚಾರವನ್ನು ತಾವು ನಮ್ಮೆಲ್ಲ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದೀರಿ. ನಿಮ್ಮ ಬಗ್ಗೆ ನಮಗೆ ಬಹಳ ಪ್ರೀತಿ ಇದೆ. ಆಕಾಶವಾಣಿ ಬಗ್ಗೆ ನೀವು ಆಡಿದಂಥ ಮಾತುಗಳನ್ನು ಎಲ್ಲರೂ ಕೂಡ ಕೇಳಿದ್ದಾರೆ. ಆಕಾಶವಾಣಿ ಹೀಗೆ ಇನ್ನೊಬ್ಬರಿಗೆ ಪ್ರೇರಣೆ ಆಗಿರಲಿ ಅಂತೇಳಿ ಸಂದರ್ಭದಲ್ಲಿ ಹಾರೈಸೋಣ ಸರ್.
3: ನಿಜವಾಗ್ಲೂ ನಿಮಗೂ ನಾನು ಅಭಿನಂದಿಸ್ತೀನಿ. ಯಾಕಂದ್ರೆ ಬಹಳ ವಿಶೇಷವಾದ ಕಾರ್ಯಕ್ರಮ ತಾವು ಮಾಡ್ತಾ ಇದ್ದೀರಿ. ಆಕಾಶವಾಣಿ 90 ವರ್ಷದ ಆಕಾಶ ಬುಟ್ಟಿ ಕಾರ್ಯಕ್ರಮ ಪ್ರತಿದಿನ ನಾನು ಕೇಳ್ತೀನಿ. 8:35 to 8:50 ಕಗ್ಗದ ಸಿರಿ
2: ಬರೋದು
3: ದಿನ ಕೇಳ್ತೀನಿ. ಸೊ ಈ ಕಾರ್ಯಕ್ರಮ ಇನ್ನೂ ಹೀಗೆ ಮುಂದುವರಿಲಿ. ಎಲ್ಲ ಶ್ರೋತೃಗಳು ಆಕಾಶವಾಣಿನ ಕೇಳ್ತಾ ಇರಿ. ಮತ್ತೆ ಆಕಾಶವಾಣಿಗೆ ಕೊಡುಗೆ ಕೊಟ್ಟಂತವ್ರ ಬಗ್ಗೆ ನೀವು ಹೇಳ್ತಿರಲ್ಲ, ಅದನ್ನ ಕೇಳೋದು ಬಹಳ ಸಂತೋಷ ಆಗುತ್ತೆ ನನಗೆ. ಸೊ ನಾವು ಸದಾ ಆಕಾಶವಾಣಿ ಕೇಳ್ತೀವಿ. ಆಕಾಶವಾಣಿ ನಿರಂತರವಾಗಿ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಶ್ರೋತೃಗೆ ತಲುಪ

0: ಶ್ರೋತೃಗಳಿಗೆ ತಲುಪಲಿ ಅಂಥೇಳಿ ಹೇಳ್ತೀನಿ. ಸಮರ್ಥನ ಬಗ್ಗೆ ಇನ್ನೊಂದು ವಿಚಾರ
1: ಹೇಳಿಕೊಳ್ಳಲು
0: ಇಷ್ಟಪಡ್ತೀನಿ. ಸೊ ಸಮರ್ಥನ ಬೆಳಿಲಿಕ್ಕೂ ಕೂಡ ಆಕಾಶವಾಣಿಯ ಕೊಡುಗೆ ಇದೆ. ಯಾಕಂದರೆ ನಾವು ಸಾಕಷ್ಟು ವಿಚಾರಗಳನ್ನ ಆಕಾಶವಾಣಿ ಮೂಲಕ ತಿಳಿಸಿ ಅನೇಕರು ಅದರ ಲಾಭ ಪಡ್ಕೊಂಡಿದ್ದಾರೆ. ಮತ್ತು ಆಕಾಶವಾಣಿಯಲ್ಲಿ ಸ್ಪಂದನ ಅಂತ ಒಂದು ಕಾರ್ಯಕ್ರಮ ಬರ್ತಿತ್ತು ಸರ್, ನಮ್ಮ ಶಿವಕುಮಾರ್ ಅವರು ನಡೆಸ್ತಿದ್ರು. ಅದ್ರ ಮೂಲಕ ಎಷ್ಟೋ ಜನರು ಸಮರ್ಥ ನಮಗೆ, ನಾನು ಅದನ್ನು ಕೇಳಿ ಅವ್ರು ನಮ್ಮ ಹತ್ರ ಕಳಿಸ್ಕೊಡಿ ಅಂತ ಕೇಳಿ ಅವರಿಗೆಲ್ಲ ಸಪೋರ್ಟ್ ಮಾಡಿ ಅವರೆಲ್ಲ ಈಗ ಸ್ವಾವಲಂಬಿಗಳಾಗಿದ್ದಾರೆ. ನಂತರ ಕ್ರಿಕೆಟ್ ಬಗ್ಗೆ ಸಾಕಷ್ಟು ಆಕಾಶವಾಣಿಯಲ್ಲಿ ಕ್ರೀಡಾ ಲೋಕದಲ್ಲೆಲ್ಲ ಬಂದಿದೆ ಮತ್ತು ನ್ಯೂಸಲ್ಲಿ ಬಂದಿದೆ. ನಾವು ಕೋವಿಡ್ ಸಂದರ್ಭದಲ್ಲಿ ಸಾಕಷ್ಟು ಕೆಲಸ ಮಾಡುವಾಗ ಆಕಾಶವಾಣಿ ಭಾಳ ನಮಗೆ ಸಪೋರ್ಟ್ ಆಗಿ ನಿಲ್ತು. ಸೊ ಹೀಗೆ ಆಕಾಶವಾಣಿ ಇಲ್ಲದೆ ಏನೂ ಇಲ್ಲ ನನಗೆ. ನನಗೆ ವೈಯಕ್ತಿಕವಾಗಿ ಆಕಾಶವಾಣಿ ಎಲ್ಲ, ಆಕಾಶವಾಣಿಗೆ ಬರೋದಂದ್ರೆ ನನಗೆ ತಾಯಿ ಮನೆಗೆ ಹೋದಂಗೆ, ತವ್ರ ಮನೆಗೆ ಬಂದಂಗೆ. ಬಹಳ ದಿವಸ ನಂತರ ಆಕಾಶವಾಣಿ ಬರೋ ಅವಕಾಶ ನೀವು ಮಾಡಿಕೊಟ್ಟಿದ್ದೀರಿ.
1: 8 ವರ್ಷ
0: ನನಗೆ ಅವಾಗ ಉದಯ ಆದ್ರೆ ಅವರೆಲ್ಲ ಇದ್ದಾಗ ಬಹಳ ಬರ್ತಿದ್ದೆ. ಸೊ ಈಗ ನೀವೇ ಸಿಕ್ಕಿದಿರಿ, ಸೊ ಅಂದ್ಮೇಲೆ ಮತ್ತೆ ನೀವೆಲ್ಲ ಬನ್ನಿ.
1: ನಿಮಗೆ ನಮ್ಮ ಕೇಳುಗರ ಪರವಾಗಿ ಅನಂತಾನಂತ ಧನ್ಯವಾದಗಳು.
0: ಮತ್ತೊಮ್ಮೆ ಎಲ್ಲ ಆಕಾಶವಾಣಿ ಶ್ರೋತೃಗಳಿಗೆ ನನ್ನ ಅನಂತಾನಂತ ನಮಸ್ಕಾರಗಳು. ಮತ್ತು ಆಕಾಶವಾಣಿಗೆ ನಾನು ಶುಭ ಹಾರೈಸ್ತಾ, ಆಕಾಶವಾಣಿ 90 ದಾಟಿ 1000 ವರ್ಷ ಮುಗಿಸಿ ಸೂರ್ಯಚಂದ್ರ ಇರೋವರೆಗೂ ನಿರಂತರವಾಗಿ ಆಕಾಶವಾಣಿ ಸೇವೆ ಮುಂದುವರಿಲಿ, ಇನ್ನೂ ಉಜ್ವಲಿಸಲಿ, ಪ್ರಜ್ವಲಿಸಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ.
1: ಧನ್ಯವಾದಗಳು.
2: ಆಕಾಶ ಬುಟ್ಟಿ ಕಾರ್ಯಕ್ರಮದಲ್ಲಿ ಇದುವರೆಗೂ ಕ್ರೀಡೆ ಮತ್ತಿತರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ವಿಶೇಷ ಚೇತನರಾದ ಮಹಾಂತೇಶ್ ಕಿವುಡಸಣ್ಣವರ್ ಅವರೊಂದಿಗಿನ ಸಂದರ್ಶನವನ್ನ ಆಲಿಸಿದಿರಿ. ಇವರೊಂದಿಗೆ ಜಾಂಪಣ್ಣ ಆಶಿಹಾಳ್. ಇದುವರೆಗೂ ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಆಕಾಶ ಬುಟ್ಟಿ ಕೇಳಿದಿರಿ. ಆಕಾಶವಾಣಿ

ಕಗ್ಗದ ಸಿರಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಕಡೆ ಚಿಗುರುತಲಿ, ಒಂದು ಕಡೆ ಬಾಡುತಲಿ, ಕುಂದುತಿರೆ ಕೊಂಬೆ ಮುಂಡದಲ್ಲಿ ಹಬ್ಬುತಲಿ. ಒಂದು ಕಡೆ ಚಿಗುರುತಲಿ, ಒಂದು ಕಡೆ ಬಾಡುತಲಿ, ಕುಂದುತಿರೆ ಕೊಂಬೆ ಮುಂಡದಲ್ಲಿ ಹಬ್ಬುತಲಿ. ಎಂದೆಂದು ಮಶ್ವತ್ಥ ಹಳೆ ಹೊಸದು, ತಾನದ ಸ್ಪಂದನವು ಬ್ರಹ್ಮನದು ಮಂಕುತಿಮ್ಮ. ಎಂದೆಂದು ಮಶ್ವತ್ಥ ಹಳೆ ಹೊಸದು, ತಾನದ ಸ್ಪಂದನವು ಬ್ರಹ್ಮನದು ಮಂಕುತಿಮ್ಮ.

ಈ ಲೋಕದಲ್ಲಿ ಈ ಮರಕ್ಕೆ ಸತ್ವ ರಜಸ್ಸು ತಮಸ್ಸುಗಳೆಂಬ ಗುಣಗಳೇ ಅಭಿವೃದ್ಧಿಪಡಿಸುವ ಗೊಬ್ಬರ, ಭೋಗ್ಯ ವಿಷಯಗಳೇ ಅದರ ಚಿಗುರೆಲೆ, ಅದರ ಬೀಳಲು ಬೇರುಗಳು ಕರ್ಮಪಾಶಗಳಾಗಿ ನಮ್ಮನ್ನೇ ಕಟ್ಟಿಹಾಕುತ್ತವೆ. ಜಗದ್ರೂಪವಾದ ಅಶ್ವತ್ಪಕ್ಷದ ಮೂಲವು ಮನುಷ್ಯನ ಹಿಡಿತಕ್ಕೆ ಸಿಕ್ಕತಕ್ಕದ್ದಲ್ಲ. ಒಂದು ಘಳಿಗೆ ಇರುವಂತೆ ಮರುಘಳಿಗೆ ಇರಲಾರದ್ದು. ಕ್ಷಣಿಕ, ಚಂಚಲ,

ಯಾವ ಬ್ರಹ್ಮವಸ್ತು ಸ್ವರೂಪದಲ್ಲಿ ತತ್ವದಲ್ಲಿ ಸ್ಥಿರವೋ ಏಕಾಕಾರವೋ ನಿರ್ವಿಕಾರಿಯೋ ಅದು ಕಾರ್ಯರೂಪದಲ್ಲಿ ಚಲನಶೀಲ ಬಹುರೂಪಿ ಸಂಸಾರ ವಿಕಾರಿ ಅದರ ಮೂಲವಸ್ತು ಹುಟ್ಟಿಲ್ಲದ್ದು ಸಾವಿಲ್ಲದ್ದು ಶಾಂತಂ ಶಿವಂ ಅದ್ವೈತಂ ಬ್ರಹ್ಮ. ಶ್ರೀರಾಮಕೃಷ್ಣರು ಪರಮಹಂಸರು ವಚನವೇದದಲ್ಲಿ ಹೇಳುವಂತೆ ಸ್ಪಂದನ ಮಾತ್ರ, ಮಿಡಿಯುವಿಕೆ ಬ್ರಹ್ಮನದು.

ಈ ಅಶ್ವತ್ಥ ವೃಕ್ಷವು ಯಾವತ್ತಿಗೂ ಹಳೆಯದು ಮತ್ತು ಹೊಸದು ಆಗಿರುತ್ತದೆ. ಒಬ್ಬ ಅನುಭವಿ ಹೇಳುವಂತೆ, ಹೊಸದು ಹತ್ತಿರ ಬರಲು ಆ ಹೊಸದು ಹಳದು, ಹಳದು ದೂರದಲ್ಲಿರಲು ಅದು ಬಹಳ ಹೊಸದು.

0: ಕಡ್ಡಿ ಕಡ್ಡಿಯ ರಂಬೆ ಕೊಂಬೆಗಳು ತಳೆದು ಪರ್ಚಿಸುತ್ತಿಹುವು ಮರದ ಬಾಳ್ಸಿರಿಯ ಎಲೆಗಳನ್ನು ಕಡ್ಡಿ ಕಡ್ಡಿಯ ರಂಬೆ ಕೊಂಬೆಗಳು ತಳೆದು ಪರ್ಚಿಸುತ್ತಿಹುವು ಮರದ ಬಾಳ್ಸಿರಿಯ ಸ್ಥಳವೊಂದು ನಿನಗಿಹುದು ವಿಶ್ವರ್ವಕ್ಷದೊಳಂತೂ ಹಳಿಯದಿರು ನಿನ್ನಿರವ ಮಂಕುತಿಮ್ಮ ಸ್ಥಳವೊಂದು ನಿನಗಿಹುದು ವಿಶ್ವರ್ವಕ್ಷದೊಳಂತೂ ಹಳಿಯದಿರು ನಿನ್ನಿರವ ಮಂಕುತಿಮ್ಮ
1: ಎಲೆಗಳನ್ನು ಕಡ್ಡಿ ಕಡ್ಡಿಯ ರೆಂಬೆ ಕೊಂಬೆಗಳು ತಳೆದು ಪೆರ್ತು

0: ಈ ಮರದ ಬಾಳಿನ ಸೌಂದರ್ಯವನ್ನು ರೆಂಬೆ ಕೊಂಬೆಗಳು, ಅದರಿಂದ ಹೊರಟ ಕಡ್ಡಿಗಳು, ಅದರಿಂದ ಚಿಗುರಿ ಹೊರಬರುವ ಎಲೆಗಳು ಹೆಚ್ಚಿಸುತ್ತವೆ. ಇವೆಲ್ಲವೂ ಆ ಬ್ರಹ್ಮ ವಸ್ತುವಿನಿಂದ ಹೊರಟ ಲೋಕದ ನಾನಾ ವಿಷಯಗಳು ಎಂದು ಹೇಳಿದೆಯಲ್ಲವೇ. ಆದ್ದರಿಂದ ಈ ಜಗದಶ್ವತ್ವದಲ್ಲಿ ನಿನಗೂ ಒಂದು ಸ್ಥಳವುಂಟು. ಆದ್ದರಿಂದ ಬ್ರಹ್ಮ ವಸ್ತುವಿನಿಂದ ನೀನು ಬಂದಿರುವುದರಿಂದ ನಿನ್ನ ಸ್ಥಾನವನ್ನು ಗೌರವದಿಂದ ನೋಡತಕ್ಕದ್ದು. ನಿನ್ನ ಅಸ್ತಿತ್ವವನ್ನು ಯಾವ ರೀತಿಯಿಂದಲೂ ನಿಂದಿಸತಕ್ಕದ್ದಲ್ಲ. ವಿವೇಕಾನಂದರು ಹೇಳುವಂತೆ, ಎವ್ರಿ ಮ್ಯಾನ್ ಈಸ್ ಎ ಪೊಟೆನ್ಷಿಯಲಿ ಡಿವೈನ್. ನಾವು ಸಾಧನೆಯಿಂದ ಕಂಡುಕೊಳ್ಳಬೇಕು. ದೇವ ಎದೆಯೊಳ ಕುಳಿತು ಕಂಗೊಳಿಸುತ್ತಿಪ್ಪ, ಅಲ್ಲೆಲ್ಲೋ ಇಹನೆಂದು ಹುಡುಕುವ ಬೆಪ್ಪ. ಮಾನವ ಜನ್ಮ ದೊಡ್ಡದು, ಹಾನಿ ಮಾಡಿಕೊಳ್ಳಬೇಡೋ ಹುಚ್ಚಪ್ಪಗಳಿರ. ದಾಸರು ಹೇಳಿದ್ದಾರೆ, ಜೀವನವನ್ನು ಉಜ್ಜೀವನಗೊಳಿಸಲು ಪ್ರಯತ್ನಿಸು. ಸೃಷ್ಟಿಯಲ್ಲಿ ಹೀನ ಯಾವುದೂ ಇಲ್ಲ, ಯಾರೂ ಅಲ್ಲ, ಯಾವುದೂ ಯೂಸ್ಲೆಸ್ ಇಲ್ಲ. ಯೂಸ್ಡ್ಲೆಸ್ ವಿಲ್ ಬಿಕಮ್ ಯೂಸ್ಲೆಸ್. ಒಂದು ತತ್ವ ಪದ ಹೀಗೆ ಹೇಳುತ್ತದೆ, ಗಂಟೆ ಹೊಡೆಯುತ್ತಿದೆ ಕೇಳಲು ಮೂಢ, ಪಂಟು ಬಡಿಯುತ್ತ ಕೂಡಲು ಬೇಡ. ಶ್ರುತಿಶಿರಗಳ ಬೋಧದ ಈ ಗಂಟೆ, ಮತಿ ವಿಭ್ರಮೆಯ ಬಿಡಿಸುವ ಗಂಟೆ, ಅತಿಮಾನವ ಸ್ಥಿತಿ ಸಾರುವ ಗಂಟೆ, ಚಿತಿಯೊಳಗಿದುವೆ ಸಾರ್ಥಕ ಗಂಟೆ, ಜೀವೈಶ್ವರ್ಯದ ಐಕ್ಯದ ಘನಘಂಟೆ, ದೇವನೆ ನೀನೆಂದರುಹುವ ಗಂಟೆ, ಸಾವಿನ ಸಂಕಟ ಕಳೆಯುವ ಗಂಟೆ, ಕಿವಿಯಿದ್ದು ಕೇಳದೆ ಬಿಡುವವರುಂಟೆ, ತೋರಿಕೆ ಅನಿಸಿಕೆ ಪುಸಿ ಎಂಬ ಗಂಟೆ, ಪಾರಮಾರ್ಥ ಸತ್ಯದ ಸಮಿಗಂಟೆ, ಘೋರ ನಿದ್ರೆಯಿಂದೆಚ್ಚರಿಸುವ ಗಂಟೆ, ಗುರುಶಂಕರನ ಪ್ರವಚನದ ಗಂಟೆ. ಅಸತ್ತನಿಂದ ಸತ್ಯದ ಕಡೆಗೆ, ಕತ್ತಲಿನಿಂದ ಬೆಳಕಿನ ಕಡೆಗೆ, ಅಜ್ಞಾನದಿಂದ ಜ್ಞಾನದ ಕಡೆಗೆ ನಡೆಯುವಂತಾಗಲಿ.
1: ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಆರ್ ಚಂದ್ರಿಕಾ, ವ್ಯಾಖ್ಯಾನ ಡಾಕ್ಟರ್ ಎಚ್ಎಸ್ ಘಳಿಗಿ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. 7:28:22 ಈಗ ಲವ್ ಮಾಕ್ಟೈಲ್ 3 ಚಿತ್ರದ ಹಾಡನ್ನು ಕೇಳೋಣ. ನಕುಲ ಭಯಂಕರ್ ಅವರು ಹಾಡಿರುವ ಈ ಗೀತೆಯನ್ನು ಬರೆದವರು ರಾಘವೇಂದ್ರ, ಸಂಗೀತ ನೀಡಿದ್ದಾರೆ ನಕುಲ ಭಯಂಕರ್.

0: ಕೇಳ್ತಾ ಇದ್ದೀರಾ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ 7:35 ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತೆಗಳು.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಸೋಮನಾಥ ದೇಗುಲ ಭಾರತದ ನಾಗರಿಕತೆಯ ಧೈರ್ಯ ಮತ್ತು ಭಕ್ತಿಯ ಸಂಕೇತ, ಪ್ರಧಾನಿ ನರೇಂದ್ರ ಮೋದಿ. ರಕ್ಷಣಾ ಸಚಿವರ ಅಧ್ಯಕ್ಷತೆಯಲ್ಲಿ ಅನೌಪಚಾರಿಕ ಸಚಿವರ ಗುಂಪು ಸಭೆ, ಪಶ್ಚಿಮ ಏಷ್ಯಾದಲ್ಲಿನ ಪರಿಸ್ಥಿತಿ ಮೇಲ್ವಿಚಾರಣೆ. ನವದೆಹಲಿಯಲ್ಲಿ ತಡೆರಹಿತ ಟೋಲ್ ಸಂಗ್ರಹ ವ್ಯವಸ್ಥೆ ಉದ್ಘಾಟಿಸಿದ ಕೇಂದ್ರ ಸಚಿವ ನಿತಿನ್ ಗಡ್ಕರಿ. ಪ್ರಧಾನಿ ಅವರ 7 ಪ್ರಮುಖ ಮನವಿಗಳನ್ನು ಪಾಲಿಸುವಂತೆ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಕರೆ. ಐಸಿಸಿ ಪುರುಷರ ಏಕದಿನ ಕ್ರಿಕೆಟ್ ರ್ಯಾಂಕಿಂಗ್: 1 ಅಂಕ ಇಳಿಕೆ ನಂತರವೂ ಅಗ್ರಸ್ಥಾನದಲ್ಲಿ ಭಾರತ ಮುಂದುವರಿಕೆ. ವಾರ್ತೆಗಳ ವಿವರ: ಗುಜರಾತ್ನ ಪುನರ್ ನಿರ್ಮಿತ ಸೋಮನಾಥ ದೇಗುಲದ ಉದ್ಘಾಟನೆಯ 75 ವರ್ಷಗಳ ಸ್ಮರಣಾರ್ಥವಾಗಿ ಹಮ್ಮಿಕೊಳ್ಳಲಾಗಿದ್ದಂಥ ಸೋಮನಾಥ ಅಮೃತ ಮಹೋತ್ಸವದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಭಾಗಿಯಾಗಿದ್ದರು. ಸೋಮನಾಥ ದೇಗುಲವು ಭಾರತದ ನಾಗರಿಕತೆಯ ಧೈರ್ಯ ಮತ್ತು ಅವಿರತ ಭಕ್ತಿಯ ಸಂಕೇತವಾಗಿ ಅಚಲವಾಗಿ ನಿಂತಿದೆ ಎಂದು ಅವರು ಶ್ಲಾಘಿಸಿದರು. ಪವಿತ್ರ ದೇವಾಲಯದ ಮೇಲೆ ಹಾರಾಡುತ್ತಿರುವಂತಹ ಧ್ವಜವು ಭಾರತೀಯರ ನಂಬಿಕೆಯ ವಿಜಯದ ಸಂಕೇತ ಮಾತ್ರವಲ್ಲದೆ ಕೋಟ್ಯಂತರ ಭಾರತೀಯರ ಸಾಮೂಹಿಕ ಪ್ರಜ್ಞೆಯ ದಿವ್ಯ ಘೋಷಣೆಯಾಗಿದೆ.

0: ಕೋಟಿ ಡಾಲರ್ ವಿದೇಶಿ ವಿನಿಮಯ ಮೀಸಲಿನ ಜೊತೆಗೆ ಸುಭದ್ರವಾಗಿದೆ ಎಂದು ತಿಳಿಸಲಾಗಿದೆ. ಜಾಗತಿಕ ಅನಿಶ್ಚಿತತೆಯ ನಡುವೆಯೂ ದೇಶದಲ್ಲಿ ತೈಲ ಬೆಲೆಗಳು ಸ್ಥಿರವಾಗಿದ್ದು ಜನರು ಗಾಬರಿಯಿಂದ ಹೆಚ್ಚಿನ ಇಂಧನ ಖರೀದಿ ಮಾಡುವ ಅಗತ್ಯವಿಲ್ಲ ಎಂದು ಭರವಸೆ ನೀಡಲಾಗಿದೆ. ಇದೇ ವೇಳೆ ಇಂಧನ ಮತ್ತು ವಿದೇಶಿ ವಿನಿಮಯ ಉಳಿಸುವ ನಿಟ್ಟಿನಲ್ಲಿ ಪ್ರಧಾನಮಂತ್ರಿಯವರ ಮನವಿಗಳನ್ನು ಜಾರಿಗೆ ತರಲು ಸಚಿವರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಸಭೆಯಲ್ಲಿ ಕೇಂದ್ರ ಸಚಿವರಾದ ಜೆಪಿ ನಡ್ಡಾ, ಹರ್ದೀಪ್ ಸಿಂಗ್ ಪುರಿ, ಸರ್ಬಾನಂದ ಸೋನೋವಾಲ್, ಕಿರಣ್ ರಿಜಿಜು, ಡಾ ಜಿತೇಂದ್ರ ಸಿಂಗ್ ಹಾಗೂ ಕೆ ರಾಮಮೋಹನ್ ನಾಯ್ಡು ಪಾಲ್ಗೊಂಡಿದ್ದರು. ತಂತ್ರಜ್ಞಾನ ಆಧಾರಿತ ಹೆದ್ದಾರಿ ನಿರ್ವಹಣೆಯ ನೂತನ ಯುಗಕ್ಕೆ ಭಾರತ ಕಾಲಿಟ್ಟಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ತಿಳಿಸಿದ್ದಾರೆ. ನವದೆಹಲಿಯ ಮುಂಡ್ಕಾ ಬಕರ್ವಾಲಾ ಟೋಲ್ ಪ್ಲಾಜಾದಲ್ಲಿ ಇಂದು ಮಲ್ಟಿ ಲೇನ್ ಫ್ರೀ ಫ್ಲೋ MLFF ಎಂಬ ಬ್ಯಾರಿಯರ್ ರಹಿತ ಟೋಲ್ ಸಂಗ್ರಹ ವ್ಯವಸ್ಥೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಈ ನೂತನ ವ್ಯವಸ್ಥೆಯು ಟೋಲ್ ಪ್ಲಾಜಾಗಳಲ್ಲಿನ ದೀರ್ಘ ಕಾಯುವಿಕೆಯನ್ನು ಕೊನೆಗೊಳಿಸುವುದು ಅಲ್ಲದೆ ಇಂಧನ ವ್ಯರ್ಥ, ಮಾಲಿನ್ಯ ಮತ್ತು ಪ್ರಮಾಣದ ವಿಳಂಬವನ್ನು ಗಣನೀಯವಾಗಿ ಕಡಿಮೆ ಮಾಡಲಿದೆ ಎಂದು ತಿಳಿಸಿದ್ದಾರೆ. ಈ ಯೋಜನೆಯಿಂದಾಗಿ ವಾರ್ಷಿಕವಾಗಿ 285 ಕೋಟಿ ರೂಪಾಯಿ ಮೌಲ್ಯದ ಇಂಧನ ಉಳಿತಾಯವಾಗಲಿದ್ದು ಸುಮಾರು 81,000 ಟನ್ ಇಂಗಾಲದ ಡೈಆಕ್ಸೈಡ್ ಹೊರಸೂಸುವಿಕೆಯನ್ನು ತಗ್ಗಿಸಬಹುದಾಗಿದೆ. MLFF ವ್ಯವಸ್ಥೆಯು ಫಾಸ್ಟ್ ಟ್ಯಾಗ್, ಸ್ವಯಂಚಾಲಿತ ನಂಬರ್ ಪ್ಲೇಟ್ ಗುರುತಿಸುವಿಕೆ ತಂತ್ರಜ್ಞಾನ ಮತ್ತು ಕೃತಕ ಬುದ್ಧಿಮತ್ತೆ ಆಧಾರಿತ ಕ್ಯಾಮೆರಾಗಳನ್ನು ಬಳಸಿಕೊಂಡು ವಾಹನಗಳು ನಿಲ್ಲದೆಯೇ ಟೋಲ್ ಸಂಗ್ರಹಿಸಲು ಅನುವು ಮಾಡಿಕೊಡುತ್ತದೆ. ವಾಹನ ಸವಾರರು ಗಂಟೆಗೆ 100 ಕಿಲೋಮೀಟರ್ ವೇಗದಲ್ಲಿ ಸಾಗುತ್ತಿದ್ದರೂ ಟೋಲ್ ಮೊತ್ತವು ಸ್ವಯಂಚಾಲಿತವಾಗಿ ಕಡಿತಗೊಳ್ಳಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಸುಂಕ ಸಂಗ್ರಹಣೆಯ ಕಾರ್ಯಾಚರಣಾ ವೆಚ್ಚ ಈ ಹಿಂದೆ 15%. ಈ ನೂತನ ವ್ಯವಸ್ಥೆಯಿಂದಾಗಿ ಅದು 3-4% ಇಳಿಕೆಯಾಗಲಿದೆ. ಇದರಿಂದ ಸರ್ಕಾರಕ್ಕೆ ವಾರ್ಷಿಕ 6,000-7,000 ಕೋಟಿ ರೂಪಾಯಿಗಳಷ್ಟು ಉಳಿತಾಯವಾಗಲಿದೆ ಎಂದು ಸಚಿವರು ತಿಳಿಸಿದ್ದಾರೆ. ವನ್ಯಜೀವಿಗಳ ಆವಾಸ ಸ್ಥಾನ ಮರುಸ್ಥಾಪನೆ, ತಂತ್ರಜ್ಞಾನ ಚಾಲಿತ ಮೇಲ್ವಿಚಾರಣೆ ಮತ್ತು ದೊಡ್ಡ ಬೆಕ್ಕುಗಳ ಸಮುದಾಯ ಆಧಾರಿತ ಸಂರಕ್ಷಣೆಗಾಗಿ ಕಾರ್ಪೊರೇಟ್ ನಿಧಿಯ ಅಗತ್ಯವಿದೆ ಎಂದು ಕೇಂದ್ರ ಅರಣ್ಯ ಮತ್ತು ಪರಿಸರ ಸಚಿವ ಭೂಪೇಂದ್ರ ಯಾದವ್ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ಸಿಐಐ ವಾರ್ಷಿಕ ವ್ಯಾಪಾರ ಶೃಂಗಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಮುಖವಾಗಿ ಹುಲಿ, ಸಿಂಹ, ಚಿರತೆ ಸೇರಿದಂತೆ 7 ಪ್ರಮುಖ ದೊಡ್ಡ ಬೆಕ್ಕುಗಳ ರಕ್ಷಣೆಗಾಗಿ ಉದ್ಯಮ ನಾಯಕರು ಸಕ್ರಿಯವಾಗಿ ಬೆಂಬಲ ನೀಡಬೇಕು ಎಂದು ಕರೆ ನೀಡಿದ್ದಾರೆ. ಅಂತಾರಾಷ್ಟೀಯ ದೊಡ್ಡ ಬೆಕ್ಕುಗಳ ಒಕ್ಕೂಟದ ಅಡಿ ಮುಂದಿನ ತಿಂಗಳ 1 ಮತ್ತು 2ರಂದು ನವದೆಹಲಿಯಲ್ಲಿ ಮೊಟ್ಟ ಮೊದಲ ಅಂತಾರಾಷ್ಟೀಯ ದೊಡ್ಡ ಬೆಕ್ಕುಗಳ ಶೃಂಗಸಭೆಯನ್ನು ಭಾರತ ಆಯೋಜನೆ ಮಾಡಲಿದೆ ಎಂದು ಅವರು ಈ ಸಂದರ್ಭದಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರಧಾನಿ ನರೇಂದ್ರ ಮೋದಿಯವರ 7 ಪ್ರಮುಖ ಮನವಿಗಳನ್ನು ಪಾಲಿಸುವಂತೆ ಜನತೆಗೆ ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ ರಾಷ್ಟೀಯ ತಂತ್ರಜ್ಞಾನ ದಿನಾಚರಣೆಯಲ್ಲಿ ಮಾತನಾಡುತ್ತಾ 1998ರ ಪೋಖ್ರಾನ್ ಪರಮಾಣು ಪರೀಕ್ಷೆಯ ಸಾಧನೆಯನ್ನು ಸ್ಮರಿಸಿದ ಅವರು, ಕಳೆದ ದಶಕದಲ್ಲಿ ಭಾರತದ ರಕ್ಷಣಾ ಉತ್ಪಾದನೆ 174 ಪಟ್ಟು ಮತ್ತು ರಫ್ತು 34 ಪಟ್ಟು ಹೆಚ್ಚಿದೆ ಎಂದು ತಿಳಿಸಿದ್ದಾರೆ. ದೇಶದ ನವೋದ್ಯಮಗಳ ಸಂಖ್ಯೆ 2 ಲಕ್ಷ ದಾಟಿದ್ದು ಜಾಗತಿಕವಾಗಿ ಭಾರತ 3ನೇ ಸ್ಥಾನದಲ್ಲಿದೆ ಎಂದು ಅವರು ಶ್ಲಾಘಿಸಿದ್ದಾರೆ. ಮುಖ್ಯ ವೈಜ್ಞಾನಿಕ ಸಲಹೆಗಾರ ಪ್ರೊಫೆಸರ್ ಅಜಯ್ ಕುಮಾರ್ ಸೂದ್ ಮಾತನಾಡಿ, ಪೋಖ್ರಾನ್ ಸಾಧನೆಯು ಭಾರತದ ವೈಜ್ಞಾನಿಕ ಸ್ವಾವಲಂಬನೆಯ ಸಂಕೇತ ಎಂದು ಹೇಳಿದ್ದಾರೆ. ರಾಷ್ಟದ ಹಿತದೃಷ್ಟಿಯಿಂದ ಪ್ರಧಾನಿ ನರೇಂದ್ರ ಮೋದಿಯವರು ನಿನ್ನೆ 7 ಮನವಿಗಳನ್ನು ಮಾಡಿದ್ದಾರೆ. ಸಾಧ್ಯವಿರುವ ಕಡೆಗಳಲ್ಲಿ ಮನೆಯಿಂದನೇ ಕೆಲಸ ಮಾಡುವಂಥದ್ದು, 1 ವರ್ಷದವರೆಗೆ ಚಿನ್ನದ ಖರೀದಿ ಮತ್ತು ವಿದೇಶಿ ಪ್ರವಾಸಗಳನ್ನು ಕೈಬಿಡುವುದು ಮತ್ತು ಪೆಟ್ರೋಲ್ ಡೀಸೆಲ್ ಉಳಿತಾಯಕ್ಕಾಗಿ ಸಾರ್ವಜನಿಕ ಸಾರಿಗೆಯನ್ನು ಬಳಸುವಂತೆ ಅವರು ತಿಳಿಸಿದ್ದಾರೆ. ಅಡುಗೆ ಎಣ್ಣೆಯ ಬಳಕೆಯನ್ನು ಮಿತಗೊಳಿಸುವುದು, ರಾಸಾಯನಿಕ ಮುಕ್ತ ನೈಸರ್ಗಿಕ ಕೃಷಿಗೆ ಒತ್ತು ನೀಡುವುದು ಮತ್ತು ವಿದೇಶಿ ಬ್ರ್ಯಾಂಡ್ಗಳ ಬದಲು ಸ್ವದೇಶಿ ವಸ್ತುಗಳನ್ನು ಬಳಸಲು ಪ್ರಧಾನಿ ವಿನಂತಿಸಿದ್ದಾರೆ. ದೇಶದ ಔಷಧೀಯ ಮತ್ತು ಜೈವಿಕ ತಂತ್ರಜ್ಞಾನ ಕ್ಷೇತ್ರಗಳನ್ನು ಬಲಪಡಿಸುವಲ್ಲಿ ಸಂಶೋಧನೆ ಮತ್ತು ನಾವೀನ್ಯತೆಯ ಪಾತ್ರ ಪ್ರಮುಖವಾಗಿದೆ ಎಂದು ಕೇಂದ್ರ ಮೀನುಗಾರಿಕೆ, ಪಶುಸಂಗೋಪನೆ, ಡೈರಿ ಮತ್ತು ಪಂಚಾಯತ್ ರಾಜ್ ಸಚಿವ ರಾಜೀವ್ ರಂಜನ್ ಸಿಂಗ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ ಪ್ರಯೋಗಾಲಯ ಪ್ರಾಣಿಗಳ ಕಲ್ಯಾಣ ನೀತಿಗಳು ಮತ್ತು ಉತ್ತಮ ಅಭ್ಯಾಸಗಳು ಕುರಿತ ರಾಷ್ಟೀಯ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ವೈಜ್ಞಾನಿಕ ಪ್ರಯೋಗಗಳಲ್ಲಿ ಬಳಸುವ ಪ್ರಾಣಿಗಳೊಂದಿಗೆ ಮಾನವೀಯತೆಯಿಂದ ವರ್ತಿಸುವುದು ಅತ್ಯಗತ್ಯವಾಗಿದೆ. ವಿಶ್ವವಿದ್ಯಾನಿಲಯಗಳು, ಆಸ್ಪತ್ರೆ

0: ಮತ್ತು ಸಂಶೋಧನಾ ಸಂಸ್ಥೆಗಳಲ್ಲಿ ಪ್ರಾಣಿಗಳ ಮೇಲಿನ ಪ್ರಯೋಗಗಳನ್ನು ಮೇಲ್ವಿಚಾರಣೆ ಮಾಡುವಲ್ಲಿ ಪ್ರಾಣಿಗಳ ಮೇಲಿನ ಪ್ರಯೋಗಗಳ ನಿಯಂತ್ರಣ ಮತ್ತು ಮೇಲ್ವಿಚಾರಣಾ ಸಮಿತಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಎಂದು ಹೇಳಿದ್ದಾರೆ. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಇಂದು ಮೊದಲ ಸಚಿವ ಸಂಪುಟ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಇದರ ಬೆನ್ನಲ್ಲೇ ವಿವಿಧ ಇಲಾಖೆಗಳ ಕಾರ್ಯದರ್ಶಿಗಳು, ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳೊಂದಿಗೆ ಮಹತ್ವದ ಸಭೆಗಳನ್ನು ನಡೆಸಿ ಆಡಳಿತದ ಪ್ರಗತಿಯನ್ನು ಅವರು ಪರಿಶೀಲಿಸಿದರು. ಆಡಳಿತದ ವ್ಯವಸ್ಥೆಯಲ್ಲಿ ಪ್ರಮುಖ ಬದಲಾವಣೆ ತಂದಿರುವಂತಹ ಸರ್ಕಾರ, ರಾಜ್ಯದ ಶಾಸನಬದ್ಧವಲ್ಲದ ಮಂಡಳಿಗಳು, ನಿಗಮಗಳು ಮತ್ತು ಸಾರ್ವಜನಿಕ ವಲಯದ ಉದ್ದಿಮೆಗಳ ನಾಮನಿರ್ದೇಶಿತ ಸದಸ್ಯರು ಮತ್ತು ಅಧ್ಯಕ್ಷರ ಅಧಿಕಾರದ ಅವಧಿಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಗೊಳಿಸಿದೆ. ಅಲ್ಲದೆ ನಿವೃತ್ತಿಯ ನಂತರ ಸರ್ಕಾರದ ವಿವಿಧ ಹುದ್ದೆಗಳಲ್ಲಿ ಮುಂದುವರೆದಿದ್ದಂತಹ ಅಧಿಕಾರಿಗಳ ಸೇವೆಯನ್ನು ಕೂಡಲೇ ಇಂದಿನಿಂದಲೇ ಕೊನೆಗೊಳಿಸಿ ಆದೇಶ ಹೊರಡಿಸಲಾಗಿದೆ. ದೇಶಾದ್ಯಂತ ಪೆಟ್ರೋಲ್, ಡೀಸೆಲ್ ಮತ್ತು ಅಡುಗೆ ಅನಿಲದ ಸಾಕಷ್ಟು ದಾಸ್ತಾನು ಲಭ್ಯವಿದ್ದು ಪೂರೈಕೆಯಲ್ಲಿ ಯಾವುದೇ ವ್ಯತ್ಯಯವಾಗಿಲ್ಲ ಎಂದು ಸರ್ಕಾರ ಸ್ಪಷ್ಟಪಡಿಸಿದೆ. ನವದೆಹಲಿಯಲ್ಲಿ ನಡೆದಂತಹ ಅಂತರ ಸಚಿವಾಲಯದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ, ಕಳೆದ ಮೂರು ದಿನಗಳಲ್ಲಿ 1.14 ಕೋಟಿ ಎಲ್ಪಿಜಿ ಸಿಲಿಂಡರ್ಗಳನ್ನು ವಿತರಿಸಲಾಗಿದ್ದು, ಇಂಧನ ಉಳಿತಾಯಕ್ಕಾಗಿ ಸಾರ್ವಜನಿಕ ಸಾರಿಗೆ ಬಳಸುವಂತೆ ಪ್ರಧಾನಿಯವರ ಮನವಿಯನ್ನು ಅವರು ಪುನರುಚ್ಚರಿಸಿದ್ದಾರೆ. ಐಸಿಸಿ ಪುರುಷರ ಏಕದಿನ ಕ್ರಿಕೆಟ್ ತಂಡದ ಶ್ರೇಯಾಂಕದ ವಾರ್ಷಿಕ ಪರಿಷ್ಕರಣೆಯ ನಂತರದ ಪಟ್ಟಿ ಪ್ರಕಟವಾಗಿದ್ದು, ಭಾರತ ಅಗ್ರಸ್ಥಾನದಲ್ಲಿ ಮುಂದುವರೆದಿದೆ. ಭಾರತ 119-118 ಅಂಕಕ್ಕೆ ಇಳಿಕೆಯನ್ನು ಕಂಡಿದ್ದರೂ ತಂಡವು ವಿಶ್ವದ ಅಗ್ರ ಶ್ರೇಯಾಂಕದ ಸ್ಥಾನದಲ್ಲಿ ಮುಂದುವರೆದಿದೆ. ಇದೇ ವೇಳೆ 113 ರೇಟಿಂಗ್ ಪಾಯಿಂಟ್ಗಳೊಂದಿಗೆ ನ್ಯೂಜಿಲೆಂಡ್ ಎರಡನೇ ಸ್ಥಾನಕ್ಕೇರಿದ್ದು, ಅಗ್ರ ಎರಡು ತಂಡಗಳ ನಡುವಿನ ಅಂತರವು 8-5 ಕುಸಿದಿದೆ. ಕಳೆದ ವಾರವಷ್ಟೇ ಟಿ20 ಶ್ರೇಯಾಂಕದಲ್ಲೂ ಅಗ್ರಸ್ಥಾನ ಕಾಯ್ದುಕೊಂಡಿದ್ದ ಭಾರತ ಸೀಮಿತ ಓವರ್ಗಳ ಕ್ರಿಕೆಟ್ನಲ್ಲಿ ತನ್ನ ಪ್ರಾಬಲ್ಯವನ್ನು ಮುಂದುವರೆಸಿದೆ. ವಿಶ್ವ ಚಾಂಪಿಯನ್ ಆಸ್ಟ್ರೇಲಿಯಾ 109 ರೇಟಿಂಗ್ನೊಂದಿಗೆ ಮೂರನೆಯ ಸ್ಥಾನದಲ್ಲಿ ಸ್ಥಿರವಾಗಿದ್ದರೆ, ದಕ್ಷಿಣ ಆಫ್ರಿಕಾ ತಂಡವು ಪಾಕಿಸ್ತಾನವನ್ನು ಹಿಂದಿಕ್ಕಿ 4ನೇ ಸ್ಥಾನಕ್ಕೆ ಜಿಗಿದಿದೆ. ಈ ಮೂಲಕ ಅಗ್ರ 5 ತಂಡಗಳ ಪಟ್ಟಿಯಲ್ಲಿ ದಕ್ಷಿಣ ಆಫ್ರಿಕಾ ಗಮನಾರ್ಹ ಪ್ರಗತಿ ಸಾಧಿಸಿದಂತಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೋಮನಾಥ ದೇಗುಲ ಭಾರತದ ನಾಗರಿಕತೆಯ ಧೈರ್ಯ ಮತ್ತು ಭಕ್ತಿಯ ಸಂಕೇತ, ಪ್ರಧಾನಿ ನರೇಂದ್ರ ಮೋದಿ. ರಕ್ಷಣಾ ಸಚಿವರ ಅಧ್ಯಕ್ಷತೆಯಲ್ಲಿ ಅನೌಪಚಾರಿಕ ಸಚಿವರ ಗುಂಪು ಸಭೆ, ಪಶ್ಚಿಮ ಏಷ್ಯಾದಲ್ಲಿನ ಪರಿಸ್ಥಿತಿ ಮೇಲ್ವಿಚಾರಣೆ. ನವದೆಹಲಿಯಲ್ಲಿ ತಡೆರಹಿತ ಟೋಲ್ ಸಂಗ್ರಹ ವ್ಯವಸ್ಥೆ ಉದ್ಘಾಟಿಸಿದ ಕೇಂದ್ರ ಸಚಿವ ನಿತಿನ್ ಗಡ್ಕರಿ. ಪ್ರಧಾನಿ ಅವರ 7 ಪ್ರಮುಖ ಮನವಿಗಳನ್ನು ಪಾಲಿಸುವಂತೆ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಕರೆ. ಐಸಿಸಿ ಪುರುಷರ ಏಕದಿನ ಕ್ರಿಕೆಟ್ ರ್ಯಾಂಕಿಂಗ್, 1 ಅಂಕ ಇಳಿಕೆ ನಂತರವೂ ಅಗ್ರಸ್ಥಾನದಲ್ಲಿ ಭಾರತ ಮುಂದುವರಿಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಮನೆ ಹರು ಮನೆ ಮಹಲು ಗುಡಿಸಲು ಚಿಗ್ಗದು ದೊಡ್ಡದು ಸಾಮಾನ್ಯ

0: ಮನೆಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
2: ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸೇಫ್ ಡ್ರೈವ್ ಗಾನ ಭಜನಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ. ನೋಡಿದವರು ಏನಂತಾರೆ ಚಿತ್ರದ ಹಾಡಿನೊಂದಿಗೆ ಅನನ್ಯ ಭಟ್ ಮತ್ತು ಎ ಮಯೂರೇಶ್ ಅವರು ಹಾಡಿರುವ ಗೀತೆ ಇದು. ಜಯಂತ್ ಕಾಯ್ಕಿಣಿಯವರ ರಚನೆಗೆ ಮಯೂರೇಶ್ ಅಧಿಕಾರಿಯವರ ಸಂಗೀತವಿದೆ.

ಇವತ್ತಿನ ಗಾನ ಭಜನ ಕಾರ್ಯಕ್ರಮದಲ್ಲಿ ಪ್ರಸಾರವಾದ ಹಾಡುಗಳು ಜೊತೆಗೆ ಮಾಹಿತಿ ಬಗ್ಗೆ ನಮ್ಮ ಕೇಳುಗರು ಏನೇನು ಸಂದೇಶ ರವಾನಿಸಿದ್ದಾರೆ ನೋಡೋಣ ಬನ್ನಿ. ಹೂವಾಲಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರ ಇಲ್ಲಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಕೌಸಲ್ಯವರ ಸಂದೇಶ ಬಂದಿದೆ ಬನಶಂಕರಿಂದ, ನಾಗರತ್ನ ಅವರು ರಾಜಾಜಿ ನಗರದಿಂದ. ಮೈಸೂರಿನ ಮಂಗಳ ಅವರು ಸಂದೇಶವನ್ನು ಕಳಿಸ್ಕೊಟ್ರೆ. ರೋಹಿತ್ ಅವರು ದಾಸನಪುರದಿಂದ ಸಂದೇಶ ರವಾನಿಸಿದ್ದಾರೆ. ತೀರ್ಥೇಶ ಅವರು ಚನ್ನಪಟ್ಟಣದಿಂದ. ಹಲಸೂರಿನ ರಾಜೇಶ್ ಅವರು ಶಿವಮೊಗ್ಗದಿಂದ. ರಾಜ ಹುಸೇನ್ ಅವರು ಮಲ್ಲೇಶ್ವರಂನಿಂದ. ಹರೀಶ್ ಅವರು ಹೆಬ್ಬಾಳದ ರಮೇಶ್ ಅವರು. ರಾಜು ಹೊಯ್ಸಳ ತ್ರಿವೇಣಿ ಸುದರ್ಶನ್ ಜೆ ಪಿ ನಗರ ಬೆಂಗಳೂರಿಲಿಂದ ಸಂದೇಶ ಕಳಿಸ್ಕೊಟ್ರೆ. ಕವಿತಾ ಶ್ರೀನಿವಾಸ್ ವಯಸ್ ಕಾಲೋನಿ ಧಾರವಾಡದಿಂದ. ನಾಗರಾಜ ಶರ್ಮಾ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಅರುಣ ಮೈತ್ರಿ ಜೆ ಸಿ ನಗರ ಪೋಸ್ಟ್ ಆಫೀಸ್ ರಸ್ತೆಯಿಂದ. ಹಾಗೆಯೇ ಮತ್ತೊಂದು ಸಂದೇಶವನ್ನು ವಾಣಿಶ್ರೀ ವಿನೋದ್ ಅವರು ಕಳಿಸ್ಕೊಟ್ಟಿದ್ದಾರೆ. ರಾಜು ಅವರ ಸಂದೇಶ ಬಂದಿದೆ ವಿಜಯನಗರದಿಂದ. ಭಾಗ್ಯ ಅವರು ಸಂದೇಶವನ್ನು

ಕೊಟ್ಟಿದ್ದಾರೆ. ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತಿದ್ದಾರೆ ಲಕ್ಷ್ಮೀ ವೆಂಕಟೇಶ್, ಬೋಪ ವೆಂಕಟೇಶ್, ಬೋಧನ ಹೊಸಹಳ್ಳಿ. ಇಲ್ಲಿಂದ ಸಂದೇಶ ರವಾನಿಸಿ, ಗಂಡು ಹೆಣ್ಣಿನ ಪ್ರಾರಂಭಿಕ ಜೀವನದ ಮೂಲಘಟ್ಟದ ಬದುಕನ್ನು ನಿರ್ಧರಿಸಲು ವಿವಾಹದ ಶುಭಯೋಗದಲ್ಲಿ ಸಪ್ತಪದಿಯ ದಿಟ್ಟ ಹೆಜ್ಜೆಯ ಅಡಿ ಇಡುವ ಮುಖಾಂತರ ಗುರು ಹಿರಿಯರ ಬಂಧು ಬಾಂಧವರ ಆಶೀರ್ವಾದ ಪಡೆದು ಜೀವನ ಸಾಕ್ಷಾತ್ಕಾರ ಪಡೆಯುವ ವಿವಾಹ ಸರಳ ಇದ್ದರೆ ಬದುಕೇ ಸುಚೇತನ ಅಂತಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಬನಹಟ್ಟಿ ಅಂಕುಶ್ ದೀಪ ಮಹದೇವ ಗುಮ್ಮಟ್ಟಿ ಅವರು, ಪಾಂಡವಪುರ ಹರಳಹಳ್ಳಿ ಪುಟ್ಟರಾಜು ಅವರು, ಸರಳ ಮದುವೆಗಳು ಆರ್ಥಿಕ ಹೊಡೆತವನ್ನು ಕಡಿಮೆ ಮಾಡಿ ಸಾಮಾಜಿಕ ಸಮಾನತೆಯನ್ನು ಉತ್ತೇಜಿಸುತ್ತವೆ, ಸಾಂಸಾರಿಕ ಜೀವನದಲ್ಲಿ ಆರ್ಥಿಕ ಮುಕ್ಕಟ್ಟು ಎದುರಾಗದಂತೆ ಹಾಗೂ ಭವಿಷ್ಯದ ಬದುಕು ಸದೃಢವಾಗುವಂತೆ ಮಾಡುತ್ತದೆ. ಕುವೆಂಪು ಅವರು ಕೂಡ ಸರಳ ಮದುವೆಯನ್ನೇ ಪ್ರತಿಪಾದಿಸಿದರು. ಪ್ರತಿಯೊಬ್ಬರೂ ಈ ಸೂತ್ರವನ್ನು ರೂಢಿಸಿಕೊಂಡರೆ ಜೀವನ ಸರಾಗ ಹಾಗೂ ಸುಗಮವಾಗುತ್ತೆ ಅಂತಿದ್ದಾರೆ. ಬೀದರ್ ಗಣೇಶ್ ನಗರದಿಂದ ಮುದ್ದಾ ಮಹೇಶ್, ಗಣೇಶ್, ರಶ್ಮಿ, ಶಾಂಭವಿ ಹಾಗೂ ಚಂದ್ರಶೇಖರ್ ಅವರು, ಇಂದಿನ ದುಬಾರಿ ದುನಿಯಾದಲ್ಲಿ ಮದುವೆ ಸಮಾರಂಭ ನಡೆಸಿಕೊಡುವವರ ಆರ್ಥಿಕ ಸಮತೋಲನ ಬಿಗಡಾಯಿಸ್ತಾ ಇದೆ. ಹೀಗಾಗಿ ಸರಳವಾಗಿ ಆಚರಿಸುವುದಕ್ಕೆ ಕೋರ್ಟಲ್ಲಿ ಮದುವೆ ಮಾಡಿಸ್ಕೊಂಡ್ರೆ ಅಲ್ಲಿಂದನೇ ದೇವಸ್ಥಾನದಲ್ಲಿ ಸರಳವಾಗಿ ವಿವಾಹ ಕೈಂಕರಿ ಎಲ್ಲವನ್ನು ಮುಗಿಸಿದರೆ ಎಲ್ಲಕ್ಕಿಂತ ಉತ್ತಮ. ಉಳಿದಂಥ ಹಣವನ್ನು ಅನಾಥಾಶ್ರಮ ಜೊತೆಗೆ ವೃದ್ಧಾಶ್ರಮಕ್ಕೆ ನೀಡಿದರೆ ಒಳ್ಳೆಯದು ಅಂತ ಇವರು ಹೇಳ್ತಿದ್ದಾರೆ. ಆದೂರು ಪ್ರಕಾಶ್ ಅವರು ಆನೇಕಲ್ ಇಲ್ಲಿಂದ ಸಂದೇಶವನ್ನು ಕಳಿಸ್ಕೊಟ್ರೆ ಅಥಣಿ ಚಂದ್ರಕಾಂತ್ ಅಂಬತ್ತವರ ಸಂದೇಶ ಕೂಡ ಬಂದಿದೆ. ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಕೇಳೋಣ ಲ್ಯಾಂಡ್ ಲಾರ್ಡ್ ಚಿತ್ರದ ಹಾಡನ್ನು. ವಿಜಯ್ ಪ್ರಕಾಶ್, ಅನನ್ಯ ಭಟ್ ಅವರು ಹಾಡಿರುವ ಈ ಗೀತೆಗೆ ಬಿ ಅಜನೀಶ್ ಲೋಕನಾಥ್ ಅವರ ಸಂಗೀತವಿದೆ. ರಚನೆ ಯೋಗರಾಜ್ ಭಟ್ ಅವರದ್ದು.

0: ಸಾರ್.
1: ಲ್ಯಾಂಡ್ ಲಾರ್ಡ್ ಚಿತ್ರದ ಹಾಡಿನೊಂದಿಗೆ ಇವತ್ತಿನ ಗಾನಭಜನ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಇದಾಗಿತ್ತು ಇವತ್ತಿನ ಸೇಫ್ ಡ್ರೈವ್ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಮೆಚ್ಚಿ ಮತ್ತಷ್ಟು ಸಂದೇಶಗಳು ಬಂದಿವೆ. ಯಾರ್ಯಾರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಅಂತ ನೋಡೋದಾದರೆ, ಮಂಜುನಾಥ ಕಲ್ಲತಮ್ಮನಹಳ್ಳಿ ಇಲ್ಲಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಅನಿಲ್ ಅವರ ಸಂದೇಶ ಬಂದಿದೆ. ಕೆ ಪಿ ತಿಪ್ಪೇಸ್ವಾಮಿ ಅವರು ಹರಿಹರದಿಂದ ಸಂದೇಶವನ್ನು ರವಾನಿಸಿದ್ದಾರೆ. ಕಾರ್ಯಕ್ರಮವನ್ನು ಆಲಿಸಿ ಸಂದೇಶ ರವಾನಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಸೇಫ್ ಡ್ರೈವ್ ಗಾನಭಜನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ. ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 8 ಗಂಟೆ ಆಗಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸುದ್ದಿ ಮುಖ್ಯಾಂಶಗಳು.

0: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಗುಜರಾತ್ನ ವಡೋದರದಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ ಸರ್ದಾರ್ ಧಾಮ್ ವಿದ್ಯಾರ್ಥಿ ನಿಲಯವನ್ನು ಉದ್ಘಾಟನೆ ಮಾಡಿದರು. ಈ ಯೋಜನೆಯು 1,000 ಹುಡುಗಿಯರು ಮತ್ತು 1,000 ಹುಡುಗಿಯರಿಗೆ ವಿದ್ಯಾರ್ಥಿ ನಿಲಯದ ಸೌಲಭ್ಯಗಳನ್ನು ಒದಗಿಸಲಿದೆ. ಜೊತೆಗೆ ಕೇಂದ್ರದ ಊಟದ ಹಾಲ್, ಗ್ರಂಥಾಲಯ ಮತ್ತು ಸಭಾಂಗಣದಂತಹ ಸೌಲಭ್ಯಗಳನ್ನು ಒಳಗೊಂಡಿದೆ. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಇಂದು ಮೊದಲ ಸಚಿವ ಸಂಪುಟ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದರು. ಇದರ ಬೆನ್ನಲ್ಲೇ ವಿವಿಧ ಇಲಾಖೆಗಳ ಕಾರ್ಯದರ್ಶಿಗಳು, ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳೊಂದಿಗೆ ಮಹತ್ವದ ಸಭೆಗಳನ್ನು ನಡೆಸಿ ಆಡಳಿತದ ಪ್ರಗತಿಯನ್ನು ಅವರು ಪರಿಶೀಲಿಸಿದರು. ತಮಿಳುನಾಡಿನ ಮಾಜಿ ಸಚಿವ ವಿ ಸೆಂಥಿಲ್ ಬಾಲಾಜಿ ಅವರ ಅವಧಿಯಲ್ಲಿ ನಡೆದಿದೆ ಎನ್ನಲಾದ 397 ಕೋಟಿ ರೂಪಾಯಿಗಳ ಟ್ರಾನ್ಸ್ಫಾರ್ಮರ್ ಖರೀದಿ ಹಗರಣದ ಸಿಬಿಐ ತನಿಖೆಗೆ ಮದ್ರಾಸ್ ಹೈಕೋರ್ಟ್ ನೀಡಿದ ಆದೇಶದಲ್ಲಿ ಹಸ್ತಕ್ಷೇಪ ಮಾಡಲು ಸುಪ್ರೀಂಕೋರ್ಟ್ ಇಂದು ನಿರಾಕರಿಸಿದೆ. ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವೆ ಪವಿತ್ರ ಮಾರ್ಗರಿಟ ಅವರು ಇಂದು ಕೋಸ್ಟರಿಕಾದಲ್ಲಿ ಕೋಸ್ಟರಿಕಾದ ವಿಜ್ಞಾನ, ನಾವೀನ್ಯತೆ, ತಂತ್ರಜ್ಞಾನ ಮತ್ತು ದೂರಸಂಪರ್ಕ ಸಚಿವೆ ಪೌಲಾ ಬೊಂಗಾಟೆಸ್ ಜುಮೋರಾ ಅವರೊಂದಿಗೆ ಸಭೆಯನ್ನು ನಡೆಸಿದರು. ಭಾರತ ಮತ್ತು ಕೋಸ್ಟರಿಕಾ ನಡುವಿನ ಸಂಬಂಧಗಳನ್ನು ಬಲಪಡಿಸಬಹುದಾದಂತಹ ವಿಚಾರಗಳನ್ನು ಅನ್ವೇಷಿಸುವ ಕುರಿತು ಸಭೆಯಲ್ಲಿ ಚರ್ಚೆ ನಡೆಸಲಾಯಿತು ಎಂದು ಸಾಮಾಜಿಕ ಮಾಧ್ಯಮದ ಪೋಸ್ಟ್ನಲ್ಲಿ ಮಾರ್ಗರಿಟ್ ಅವರು ಮಾಹಿತಿ ಹಂಚಿಕೊಂಡಿದ್ದಾರೆ. ಕೇಂದ್ರ ಸರ್ಕಾರದ ಪಿಎಂ ಇ ಡ್ರೈವ್ ಯೋಜನೆಯಡಿ ರಾಷ್ಟ್ರವ್ಯಾಪಿ ವಿದ್ಯುತ್ ಚಾಲಿತ ವಾಹನ ಚಾರ್ಜಿಂಗ್ ಮೂಲಸೌಕರ್ಯ ಸಬಲೀಕರಣ ಕುರಿತ ಉನ್ನತ ಮಟ್ಟದ ರಾಷ್ಟೀಯ ಸಮ್ಮೇಳನ ಬೆಂಗಳೂರಿನಲ್ಲಿ ನಾಳೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ದಾವಣಗೆರೆ ಜಿಲ್ಲೆಯಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಮನೆ ನಿರ್ಮಾಣ ಕಾರ್ಯ ಚುರುಕುಗೊಂಡಿದ್ದು ಇವರಿಗೆ 84.67% ಭೌತಿಕ ಪ್ರಗತಿ ಸಾಧನೆ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಎಂ ಜಿ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಪ್ರಸಕ್ತ ಸಾಲಿನ ಹಿಂಗಾರು ಹಂಗಾಮಿನಲ್ಲಿ ಕೇಂದ್ರ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ಕಡಲೆಕಾಳು ಖರೀದಿಯ ಕಾಲಾವಧಿಯನ್ನು ಇದೇ 28ರಂದು ವಿಸ್ತರಣೆ ಮಾಡಲಾಗಿದೆ. ಧರ್ಮಶಾಲಾದಲ್ಲಿ ನಡೆಯುತ್ತಿರುವಂತಹ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಬೌಲಿಂಗ್ ಆಯ್ಕೆ ಮಾಡಿಕೊಂಡಿದೆ. ಇತ್ತೀಚಿನ ವರದಿ ಪ್ರಕಾರ 5 ಓವರ್ಗಳಲ್ಲಿ ಯಾವುದೇ ವಿಕೆಟ್ ನಷ್ಟವಿಲ್ಲದೆ 70 ರನ್ ಗಳಿಸಿ ಆಟ ಆಡುತ್ತಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳನ್ನು ರಾತ್ರಿ 10 ಗಂಟೆಗೆ ಕೇಳಲಿದ್ದೀರಿ.
1: ಧ್ವನಿ ಮೊಳಗಲಿ ಮನೆ ಮನೆಯಲ್ಲಿ ನಮ್ಮ ಗಣತಿಯಾಗಲಿ ಜೊತೆಯಾಗಿ ಬರೆಯೋಣ ನಾಡಿನ ಅಧ್ಯಾಯ ನಮ್ಮ ಜನಗಣತಿ ನಮ್ಮ ವಿಕಾಸ.
2: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ.

0: ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 8:02:46. ಇನ್ನು ಮುಂದೆ ಕಾರ್ಯಕ್ರಮ ಭಾವಚಿತ್ತಾರ. ಇವತ್ತಿನ ಭಾವಚಿತ್ತಾರ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯ ಸ್ವಾಗತ. ಭಾವಚಿತ್ತಾರ ಕಾರ್ಯಕ್ರಮದಲ್ಲಿ 9:00 ಇಂಪಾದ ಭಾವಗೀತೆಗಳು ನಿಮಗಾಗಿ. ತಾಯಿ ಮತ್ತು ಮಗುವಿನ ನಡುವಿನ ಅಪಾರ ಬಾಂಧವ್ಯದ ಒಂದು ಭಾವಗೀತೆ ಇದು. ತಾಯಿಯ ಪ್ರೀತಿ ಒಂದು ಸಾಗರದಂತೆ, ಅದರಲ್ಲಿ ಮಗು ಮೀನಿನಂತೆ ಸುರಕ್ಷಿತವಾಗಿದೆ. ಜೀವನದ ಜಂಜಾಟಗಳಿಂದ ಮುಕ್ತಿ ಬೇಕೆಂದರೂ ಕೊನೆಗೆ ತಾಯಿಯ ಮಡಿಲೆ ಶಾಂತಿ ನೀಡುವ ತಾಣ ಎಂಬುದನ್ನು ಈ ಭಾವಗೀತೆ ಮನಮುಟ್ಟುವಂತೆ ಹೇಳುತ್ತೆ.

ಬಿ ಆರ್ ಲಕ್ಷ್ಮಣರಾವ್ ಅವರ ರಚನೆಯನ್ನು ಕೇಳಿದ್ರಿ. ಹಾಡಿದವರು ಬಿ ಆರ್ ಛಾಯಾ. ಪ್ರೇಮದ ಅದ್ಭುತ ರೂಪಕ ಇರುವಂತಹ ಭಾವಗೀತೆ ಇದು. ಆಕಾಶ ಮತ್ತು ಭೂಮಿಯ ನಡುವೆ ಇರುವ ಅಗಾಧ ಅಂತರದ ನಡುವೆಯೂ ಅವೆರಡು ಮಳೆಯ ಮೂಲಕ ಹೇಗೆ ಒಂದಾಗುತ್ತದೆಯೋ ಹಾಗೆಯೇ ಪ್ರೇಮಿಗಳ ನಡುವಿನ ಅಂತರವು ಭಾವನೆಗಳ ಮೂಲಕ ಮರೆಯಾಗುತ್ತದೆ ಎಂಬುದನ್ನು ಈ ಭಾವಗೀತೆ ವಿವರಿಸುತ್ತೆ.

ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರ ರಚನೆಯನ್ನ ಕೇಳಿದ್ರೆ ಹಾಡಿದವರು ರತ್ನಮಾಲ ಪ್ರಕಾಶ್. 8:14:16 ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಭಾವಚಿತ್ತಾರ ಕಾರ್ಯಕ್ರಮದಲ್ಲಿ ಇಂಪಾದ ಭಾವಗೀತೆಗಳೊಂದಿಗೆ ನಾವು ಸಾಕ್ತಾ ಇದ್ದೀವಿ. ಸ್ತ್ರೀಯ ಸೌಂದರ್ಯ ಮತ್ತು ಆಕೆಯ ವ್ಯಕ್ತಿತ್ವದ ನಿಗೂಢತೆಯನ್ನು ಪ್ರೀತಿಯ ಕಣ್ಣುಗಳಿಂದ ನೋಡುವ ಭಾವಗೀತೆ ಇದು. ಪ್ರೇಮಿಯೊಬ್ಬ ತನ್ನ ಪ್ರಿಯತಮೆಯನ್ನು ಜಗತ್ತಿಗೆ ಪರಿಚಯಿಸುವ ಸುಂದರ ಶೈಲಿ ಇಲ್ಲಿದೆ.

ಸಿ ಅಶ್ವಥ್ ಅವರ ಕಂಠಸಿರಿಯಲ್ಲಿ ಮೂಡಿಬಂದ ಭಾವಗೀತೆಯನ್ನ ಕೇಳಿದ್ರಿ. ಹೌದು, ಭಾವಚಿತ್ತಾರ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇಂಪಾದ ಭಾವಗೀತೆಗಳೊಂದಿಗೆ ನಮ್ಮ ಪಯಣ ಸಾಗ್ತಾ ಇದೆ. ನೀವು ಕೇಳ್ತಾ ಇರೋದು 102.9 FM. ಇದು ಆಧ್ಯಾತ್ಮಿಕ ಹಂಬಲದ ಗೀತೆ. ಲೌಕಿಕ ಜಗತ್ತಿನ ಆಕರ್ಷಣೆಗಳನ್ನು ಮೀರಿ ಅಂತರಾತ್ಮದ ಕರೆಯೋ ಅಥವಾ ದೈವದ ಕರೆಯೋ ಎಂಬಂತೆ ಕೇಳಿಸುವ ನಿಗೂಢ ನಾದದ ಹಿಂದೆ ಮನುಷ್ಯನ ಮನಸ್ಸು ಹೇಗೆ ಎಳೆಯಲ್ಪಡುತ್ತದೆ ಎಂಬುದನ್ನು ತಿಳಿಸುವಂತಹ ಭಾವಗೀತೆ.

ಎಂ ಗೋಪಾಲಕೃಷ್ಣ ಅಡಿಗ ಅವರ ರಚನೆಯನ್ನ ಕೇಳಿದ್ರಲ್ಲ. ಹಾಡಿದವರು ರತ್ನಮಾಲಾ ಪ್ರಕಾಶ್. ಹಳೆ ನೆನಪುಗಳು ಮತ್ತು ಪರಂಪರೆಯ ಮಹತ್ವವನ್ನ ಸಾರುವಂತಹ ಭಾವಗೀತೆ ಇದು. ಕಾಲ ಉರುಳಿದರೂ ಭಾವನೆಗಳು ಮತ್ತು ಮೌಲ್ಯಗಳು ಎಂದಿಗೂ ಹಳೆಯದಾಗುವುದಿಲ್ಲ, ಅವು ಸದಾ ನೂತನ ಎಂಬುದನ್ನು ಒತ್ತಿ ಹೇಳುವ ಭಾವಗೀತೆ ಇದು.

ಮಂಜುಳಾ ಗುರುರಾಜ್ ಅವರು ಹಾಡಿದ ಭಾವಗೀತೆಯನ್ನ ಕೇಳಿದ್ರಿ. ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸ್ಟುಡಿಯೋ ಸಮಯ ಸರಿಯಾಗಿ 8:34:12. ಭಾವಚಿತ್ತಾರ ಕಾರ್ಯಕ್ರಮದಲ್ಲಿ ಭಾವಗೀತೆಗಳನ್ನ ಕೇಳ್ತಾ ಇದ್ದೀರಾ. ಇದೊಂದು ಸಂಪೂರ್ಣ ಶರಣಾಗತಿ ಭಾವದ ಗೀತೆ. ನನ್ನ ದೇಹ, ಮನಸ್ಸು, ಮಾತು ಎಲ್ಲವೂ ನಿನಗೆ ಅರ್ಪಿತ. ನಿನಗೆ ಅಂದರೆ ದೇವರಿಗೆ ಅರ್ಪಿತ. ಜೀವನದ ಎಲ್ಲ ಏರಿಳಿತಗಳು ನಿನ್ನ ಇಚ್ಛೆಯಂತೆ ನಡೆಯಲಿ ಎಂಬ ಆಧ್ಯಾತ್ಮಿಕ ಸತ್ಯ ಅಡಗಿರುವ ಭಾವಗೀತೆ ಇದು.

ಮೈಸೂರು ಅನಂತಸ್ವಾಮಿ ಅವರು ಹಾಡಿದ ಭಾವಗೀತೆಯನ್ನ ಕೇಳಿದ್ರಲ್ಲ, ಇದೊಂದು ಲವಲವಿಕೆಯ ಶೃಂಗಾರ ಗೀತೆ. ಗಂಡ ತನ್ನ ಅತ್ತೆಯ ಮನೆಗೆ ಬಂದಾಗ ಆಗುವ ಸಂಭ್ರಮ, ಮಡದಿಯ ನಾಚಿಕೆ ಮತ್ತು ಆ ಪರಿಸರದ ಆನಂದವನ್ನು ಕವಿ ಬಹಳ ಆಪ್ತವಾಗಿ ಚಿತ್ರಿಸಿದ್ದಾರೆ ಈ ಭಾವಗೀತೆ.

ಕೆ ಎಸ್ ನರಸಿಂಹಸ್ವಾಮಿ ಅವರ ರಚನೆಯನ್ನು ಕೇಳಿದ್ರಿ. ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ ಈ ಹಾಡು ಮೂಡಿಬಂತು. ದೇವರನ್ನ ಗುಡಿ ಗುಂಡಾರಗಳಲ್ಲಿ ಹುಡುಕುವವರಿಗೆ ಎಚ್ಚರಿಕೆ ನೀಡುವ ಭಾವಗೀತೆ ಇದು. ದೇವರು ಹೊರಗಿಲ್ಲ, ಕಷ್ಟದಲ್ಲಿರುವವರ ಸೇವೆಯಲ್ಲಿ ಮತ್ತು ಮನುಷ್ಯತ್ವದಲ್ಲಿ ಇದ್ದಾನೆ ಎಂಬುದನ್ನು ಈ ಹಾಡು ಸಾರುತ್ತೆ.

ಸಿ ಅಶ್ವಥ್ ಅವರು ಹಾಡಿರುವ ಭಾವಗೀತೆಯೊಂದಿಗೆ ಇವತ್ತಿನ ಭಾವಚಿತ್ತಾರ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ನಾಳೆ ರಾತ್ರಿ 8:02 ನಿಮ್ಮ ಆಯ್ಕೆ ಕರೆ ಮಾಡಿ ಹಾಡು ಕೇಳಿ. ಸ್ನೇಹಿತರೆ, ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 9:00 ಆಗಲಿದೆ. ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು. ವಾರ್ತಾ ಪ್ರಸಾರದ ನಂತರ 9:15 ಹಿಂದಿ ಮೆಲೋಡೀಸ್ ಕಾರ್ಯಕ್ರಮ. ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದಲ್ಲಿ ಮತ್ತೆ ನಮ್ಮ ನಿಮ್ಮ ಭೇಟಿ. ಅಲ್ಲಿಯವರೆಗೆ ನಮಸ್ಕಾರಗಳು.

ಕಿಶೋರ್ ಕುಮಾರ್ ಅವರು ಹಾಡಿದ ನಮಕ್ ಹರಾಮ್ ಚಿತ್ರದ ಹಾಡನ್ನ ಕೇಳಿದ್ರಲ್ಲ, ಈಗ ಲತಾ ಮಂಗೇಶ್ಕರ್ ಅವರು ಹಾಡಿರುವ ಘರ್ ಚಿತ್ರದ ಹಾಡು. ಗುಲ್ಜಾರ್ ಅವರ ರಚನೆಗೆ ಆರ್ ಡಿ ಬರ್ಮನ್ ಅವರ ಸಂಗೀತವಿದೆ.

ಕಲ್ಯಾಣ್ ಜಿ ಆನಂದ್ ಜಿ ಅವರ ಸಂಗೀತವಿದ್ದ ಮುಖದ್ದರ್ ಕ ಸಿಕಂದರ್ ಚಿತ್ರದ ಹಾಡನ್ನು ಕೇಳಿದ್ರಲ್ಲ, ಪ್ರಕಾಶ್ ಮೆಹ್ರಾ ಅವರ ರಚನೆಯನ್ನು ಹಾಡಿದವರು ಕಿಶೋರ್ ಕುಮಾರ್. 9:35 ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದಲ್ಲಿ ಇಂಪಾದ ಹಿಂದಿ ಹಾಡುಗಳನ್ನು ಕೇಳ್ತಾ ಇದ್ದೀರಾ. ಈಗ ಬಾಬಿ ಚಿತ್ರದ ಹಾಡನ್ನು ಕೇಳೋಣ. ಶೈಲೇಂದ್ರ ಸಿಂಗ್ ಮತ್ತು ಲತಾ ಮಂಗೇಶ್ಕರ್ ಅವರ ಧ್ವನಿಗಳಲ್ಲಿ ಈ ಹಾಡು ಮೂಡಿಬರ್ತಾ ಇದೆ. ಆನಂದ್ ಭಕ್ಷಿ ಅವರ ರಚನೆಗೆ ಲಕ್ಷ್ಮೀಕಾಂತ್ ಪ್ಯಾರೆಲಾಲ್ ಅವರ ಸಂಗೀತವಿದೆ.

9:47 ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದಲ್ಲಿ ಇಂಪಾದ ಹಿಂದಿ ಹಾಡುಗಳನ್ನು ಕೇಳ್ತಾ ಇದ್ದೀರಾ. ಈಗಷ್ಟೇ ಕಿಶೋರ್ ಕುಮಾರ್ ಅವರು ಹಾಡಿದ ಕಟ್ಟಿ ಪತಂಗ್ ಚಿತ್ರದ ಹಾಡನ್ನು ಕೇಳಿದ್ರಲ್ಲ, ಈಗ ಪ್ರಸಾರ ಆಗುವಂಥ ಹಾಡು ಮನ್ನಡೆ ಅವರ ಧ್ವನಿಯಲ್ಲಿರುವ ಆನಂದ್ ಚಿತ್ರದ ಹಾಡು. ಯೋಗೇಶ್ ಅವರ ರಚನೆಗೆ ಸಲೀಲ್ ಚೌಧರಿ ಅವರ ಸಂಗೀತ ನಿರ್ದೇಶನವಿದೆ.

ಇವತ್ತಿನ ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದಲ್ಲಿ ಪ್ರಸಾರವಾದಂತಹ ಹಾಡುಗಳು ಇಷ್ಟ ಆದವು ಅಂತ ರೋಹಿತ್ ಅವರು ದಾಸನ್ಪುರದಿಂದ ಸಂದೇಶ ಕಳಿಸ್ಕೊಟ್ರೆ, ಬಾಗಲಕೋಟೆ ಜಿಲ್ಲೆ ಬನಹಟ್ಟಿ ಅಂಕುಶ್ ದೀಪ ಮಹದೇವ ಗುಮ್ಮಟ್ಟಿ ಅವರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ವೆಂಕಟೇಶ್ ಸುಂಕದ ಕಟ್ಟೆ ಇಲ್ಲಿಂದ ಸಂದೇಶ ರವಾನಿಸಿದರೆ, ಮತ್ತೊಂದು ಸಂದೇಶವನ್ನು ಕಳಿಸ್ಕೊಟ್ಟಿದ್ದು ನಂಬರ್ ಎಂಡಿಂಗ್ ವಿನ್ 128 ರಮೇಶ್ ಅವರು. ಉಮೇಶಿರಿಗಿರಿ ದಾವಣಗೆರೆಯಿಂದ ನಾಗರಾಜ್ ಶರ್ಮಾ ಅವರ ಸಂದೇಶ ಬಂದಿದೆ. ಮಂಡಿಕಲ್ ಕೃಪಾ ಮತ್ತು ಉಮೇಶ್ ಅವರು, ರಾಜು ಹೊಯ್ಸಳ ತ್ರಿವೇಣಿ ಸುದರ್ಶನ್ ಜೆ ಪಿ ನಗರ ಬೆಂಗಳೂರಿನಿಂದ ಸಂದೇಶ ಕಳಿಸ್ಕೊಟ್ರೆ, ವರಲಕ್ಷ್ಮಿ ಪೀಣ್ಯದಿಂದ, ಮೋನಿಕಾ ಅವರು ಹಾಸನದಿಂದ, ಆಂಜನಪ್ಪ ಲಿತೀಶಾ ಮಲಮಾಚನಹಳ್ಳಿ ಸಿಡ್ಲಘಟ್ಟ ತಾಲೂಕು ಇಲ್ಲಿಂದ, ಡಾಕ್ಟರ್ ಅಂಬುಜಾ ಅವರ ಸಂದೇಶ ಕೂಡ ಬಂದಿದೆ. ವಾಣಿಶ್ರೀ ವಿನೋದ್ ಅವರು ನಾಗರತ್ನ ಅವರು ರಾಜಾಜಿನಗರದಿಂದ, ಮಮತಾ ಮೇಘ ಧ್ರುವ ಭಟ್ ಕೇಶವಪುರ ಹುಬ್ಬಳ್ಳಿಯಿಂದ ಸಂದೇಶ ಕಳಿಸ್ಕೊಟ್ರೆ, ಸತೀಶ್ ಅವರ ಸಂದೇಶ ಬಂದಿದೆ ಉಡುಪಿಯಿಂದ, ಭಾಗ್ಯ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ಸಂದೇಶ ರವಾನಿಸಿದ್ದಾರೆ. ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮಿಸ್ಟರ್ ನಟ್ವರ್ ಲಾಲ್ ಚಿತ್ರದ ಹಾಡನ್ನು ಕೇಳೋಣ. ಕಿಶೋರ್ ಕುಮಾರ್ ಮತ್ತು ಲತಾ ಮಂಗೇಶ್ಕರ್ ಅವರ

0: ಮಿಸ್ಟರ್ ನಟ್ವರ್ ಲಾಲ್ ಚಿತ್ರದ ಹಾಡಿನೊಂದಿಗೆ ಇವತ್ತಿನ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಕಾರ್ಯಕ್ರಮವನ್ನು ಆಲಿಸಿ ಸಂದೇಶ ರವಾನಿಸಿದ ಎಲ್ಲರಿಗೂ ಧನ್ಯವಾದಗಳು. ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇನ್ನು ಮುಂದೆ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತದ ಆಹಾರ ದಾಸ್ತಾನು ಸಮೃದ್ಧವಾಗಿದೆ ಮತ್ತು ದೇಶದಲ್ಲಿ ಯಾವುದೇ ಆಹಾರದ ಕೊರತೆ ಇಲ್ಲ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ಅವರೊಂದಿಗೆ ಜಂಟಿಯಾಗಿ ಕೃಷಿ ಪರಿವರ್ತನೆಯ ಮೂಲಕ ಆರೋಗ್ಯಕ್ಕಾಗಿ ವಿಜ್ಞಾನ ಉತ್ಕೃಷ್ಟತೆ ಉಪಕ್ರಮಕ್ಕೆ ಚಾಲನೆ ನೀಡುವ ಸಂದರ್ಭದಲ್ಲಿ ಸಚಿವರು ಈ ವಿಷಯ ಪ್ರಸ್ತಾಪಿಸಿದ್ದಾರೆ. ನವದೆಹಲಿಯಲ್ಲಿ ಬಿಆರ್ಐಸಿ ರಾಷ್ಟೀಯ ರೋಗ ನಿರೋಧಕ ಶಾಸ್ತ್ರ ಸಂಸ್ಥೆಯಲ್ಲಿ ಆಯೋಜನೆ ಮಾಡಲಾಗಿದ್ದಂತಹ ರಾಷ್ಟೀಯ ತಂತ್ರಜ್ಞಾನ ದಿನ 2026 ಮತ್ತು ವಿಜ್ಞಾನ ಟೆಕ್ ರಾಷ್ಟೀಯ ಕಾರ್ಯಕ್ರಮದ ಅಂಗವಾಗಿ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಇಂದು ಪರವಾನಗಿ ಒಪ್ಪಂದಗಳ ಮೂಲಕ ದೇಶೀಯ ವೈದ್ಯಕೀಯ ತಂತ್ರಜ್ಞಾನಗಳನ್ನು ಉದ್ಯಮ ಪಾಲುದಾರರಿಗೆ ಹಸ್ತಾಂತರಿಸಿದೆ. ಪಂಜಾಬ್ ರಾಜ್ಯದ 8 ಮಹಾನಗರ ಪಾಲಿಕೆಗಳು, 76 ಪುರಸಭೆಗಳು ಮತ್ತು 21 ನಗರ ಪಂಚಾಯತ್ಗಳು ಸೇರಿದಂತೆ ಒಟ್ಟು 105 ಸ್ಥಳೀಯ ಸಂಸ್ಥೆಗಳಿಗೆ ಮೇ 26 ಚುನಾವಣೆ ನಡೆಸುವುದಾಗಿ ರಾಜ್ಯ ಚುನಾವಣಾ ಆಯೋಗ ಘೋಷಣೆ ಮಾಡಿದೆ. ಮೇ 29 ಮತ ಎಣಿಕೆ ನಡೆಯಲಿದೆ. ಉತ್ತರ ಕರ್ನಾಟಕದ ಜನತೆಯ ಬಹುದಿನಗಳ ಬೇಡಿಕೆಯಂತೆ ನೈರುತ್ಯ ರೈಲ್ವೆಯ ಪ್ರಮುಖ ವಿಶೇಷ ರೈಲುಗಳನ್ನು ಇಂದಿನಿಂದ ನಿಯಮಿತ ಸೇವೆಗಳನ್ನಾಗಿ ಪರಿವರ್ತಿಸಲಾಗಿದ್ದು, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹುಬ್ಬಳ್ಳಿ ನಿಲ್ದಾಣದಲ್ಲಿ ನೂತನ ಮೆಮೋ ರೈಲ್ಗೆ ಚಾಲನೆ ನೀಡಿದರು. ಹುಬ್ಬಳ್ಳಿ ವಿಜಯಪುರ ಹಾಗೂ ಹುಬ್ಬಳ್ಳಿ ಋಷಿಕೇಶ ರೈಲುಗಳು ಇನ್ನು ಮುಂದೆ ಖಾಯಂಆಗಿ ಸಂಚಾರ ನಡೆಸಲಿವೆ. ಸರ್ಕಾರಿ ಇಲಾಖೆಗಳು, ಸರ್ಕಾರಿ ಸ್ವಾಮ್ಯದ ಪ್ರಾಧಿಕಾರಗಳು ಹಾಗೂ ಇತರೆಡೆ ಕನ್ನಡ ಭಾಷೆಯನ್ನು ಆಡಳಿತದಲ್ಲಿ ಕಡ್ಡಾಯವಾಗಿ ಅನುಷ್ಠಾನಗೊಳಿಸಬೇಕೆಂದು ಕೋಲಾರ ಜಿಲ್ಲಾಧಿಕಾರಿ ಡಾ ಎಂ.ಆರ್.ರವಿ ಸೂಚನೆ ನೀಡಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ತಮ್ಮ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾದಂತಹ ಕನ್ನಡ ಅನುಷ್ಠಾನ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅವರು ಮಾತನಾಡಿದರು. ಐಸಿಸಿ ಪುರುಷರ ಏಕದಿನ ಕ್ರಿಕೆಟ್ ತಂಡದ ಶ್ರೇಯಾಂಕದ ವಾರ್ಷಿಕ ಪರಿಷ್ಕರಣೆಯ ನಂತರದ ಪಟ್ಟಿ ಪ್ರಕಟವಾಗಿದ್ದು ಭಾರತ ಅಗ್ರಸ್ಥಾನದಲ್ಲೇ ಮುಂದುವರೆದಿದೆ. ಭಾರತ 119 118 ಇಳಿಕೆ ಕಂಡಿದ್ದರೂ ಕೂಡ ತಂಡವು ವಿಶ್ವದ ಅಗ್ರ ಶ್ರೇಯಾಂಕದ ಸ್ಥಾನದಲ್ಲಿ ಮುಂದುವರೆದಿದೆ. ಧರ್ಮಶಾಲಾದಲ್ಲಿ ಇಂದು ನಡೆಯುತ್ತಿರುವಂತಹ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಪಂಜಾಬ್ ಕಿಂಗ್ಸ್ ಡೆಲ್ಲಿ ಕ್ಯಾಪಿಟಲ್ಸ್ಗೆ 111 ರನ್ಗಳ ಗುರಿಯನ್ನು ನೀಡಿದೆ. ಈ ಗುರಿಯನ್ನು ಬೆನ್ನತ್ತಿರುವಂತಹ ಡೆಲ್ಲಿ ತಂಡ ಇತ್ತೀಚಿನ ವರದಿಯ ಪ್ರಕಾರ 3 ಓವರ್ಗಳಲ್ಲಿ 2 ವಿಕೆಟ್ ನಷ್ಟಕ್ಕೆ 14 ರನ್ ಗಳಿಸಿ ಆಟ ಆಡುತ್ತಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.

ಕೇಳ್ತಾ ಇದ್ದೀರಾ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ 10:02:45. ಇನ್ನು ಮುಂದೆ ಕಾರ್ಯಕ್ರಮ ಪ್ರೇಮ ನಿನಾದ. ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯ ಸ್ವಾಗತ.

ಪ್ರೇಮ ದಿನದ ಕಾರ್ಯಕ್ರಮದಲ್ಲಿ 11 ಗಂಟೆಯವರೆಗೆ ಇಂಪಾದ ಪ್ರಣಯ ಗೀತೆಗಳು ನಿಮಗಾಗಿ. ಮೊದಲಿಗೆ ರ್ಯಾಂಬೋ 2 ಚಿತ್ರದ ಹಾಡನ್ನು ಕೇಳೋಣ. ಮೆಹಬೂಬ್ ಸಾಬ್ ಅವರ ಧ್ವನಿಯಲ್ಲಿದೆ ಈ ಗೀತೆ. ಅರ್ಜುನ್ ಜನ್ಯ ಅವರ ಸಂಗೀತವಿರುವ ಈ ಗೀತೆಯನ್ನು ಬರೆದವರು ಸಂತೋಷ್ ನಾಯಕ್.

ಬಯಲುದಾರಿ ಚಿತ್ರದ ಹಾಡನ್ನು ಕೇಳಿದ್ರಲ್ಲ, ಎಸ್ ಜಾನಕಿ ಅವರು ಹಾಡಿದ ಗೀತೆ, ಚಿ ಉದಯಶಂಕರ್ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ ಈ ಹಾಡಿಗಿತ್ತು. ಶಾರ್ಪ್ ಶೂಟರ್ ಚಿತ್ರದ ಹಾಡನ್ನು ಕೇಳೋಣ. ಕಾರ್ತಿಕ್ ಮತ್ತು ಶ್ರೇಯ ಘೋಷಲ್ ಅವರ ಧ್ವನಿಯಲ್ಲಿ, ಗೌಸ್ಪೀರ್ ಅವರ ರಚನೆಗೆ MS ಶಿವಸಂತೋಷ್ ಅವರ ಸಂಗೀತವಿದೆ.

ಕಲ್ಟ್ ಚಿತ್ರದ ಹಾಡನ್ನು ಕೇಳಿದರಲ್ಲ. ದರ್ಶನ್ ಮೆಲವಂಕಿ ಮತ್ತು ಲಹರಿ ಮಹೇಶ್ ಅವರ ಧ್ವನಿಗಳಲ್ಲಿ ಅನಿಲ್ ಕುಮಾರ್ ಅವರು ಬರೆದ ಹಾಡಿಗೆ ಅರ್ಜುನ್ ಜೇನಿ ಅವರ ಸಂಗೀತವಿತ್ತು. ಇದಕ್ಕೂ ಮುಂಚೆ ಅದ್ಧೂರಿ ಚಿತ್ರದ ಹಾಡನ್ನು ಪ್ರಸಾರ ಮಾಡಿದ್ವಿ. ವಾಣಿ ಹರಿಕೃಷ್ಣ ಅವರು ಹಾಡಿದ ಗೀತೆ, ಎ ಪಿ ಅರ್ಜುನ್ ಅವರ ರಚನೆ, ವಿ ಹರಿಕೃಷ್ಣ ಅವರ ಸಂಗೀತ ಈ ಗೀತೆಗಿತ್ತು. 10:27:15. ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರಣಯ ಗೀತೆಗಳೊಂದಿಗೆ ಸಾಗ್ತಾ ಇದ್ದೀವಿ. ಪ್ರೇಮ ರಾಜ್ಯ ಚಿತ್ರದ ಒಂದು ಹಾಡನ್ನು ಕೇಳೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಮಂಜುಳಾ ಅವರು ಹಾಡಿರುವ ಗೀತೆ ಇದು.

ಅಮರ್ ಚಿತ್ರದ ಹಾಡನ್ನ ಕೇಳಿದ್ರಲ್ಲ, ಹಾಡಿದವರು ಸೋನು ನಿಗಮ್, ಶ್ರೇಯ ಘೋಷಾಲ್ ಮತ್ತು ಸಂಗಡಿಗರು. ಕವಿರಾಜ್ ಅವರ ರಚನೆಗೆ ಅರ್ಜುನ್ ಜನ್ಯ ಅವರ ಸಂಗೀತವಿತ್ತು. 10:36:22 ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರಣಯ ಗೀತೆಗಳೊಂದಿಗೆ ಸಾಗ್ತಾ ಇದ್ದೀವಿ. ಈಗ ಶ್ರೇಯ ಘೋಷಾಲ್ ಅವರು ಹಾಡಿರುವ ಗೆಳೆಯ ಚಿತ್ರದ ಒಂದು ಹಾಡನ್ನು ಕೇಳೋಣ. ಮನುಮೂರ್ತಿ ಅವರ ಸಂಗೀತ, ರಚನೆ ಜಯಂತ್ ಕಾಯ್ಕಿಣಿಯ ಪ್ರತು.

ಶಂಕರ್ ಮಹಾದೇವನ್ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ಏಕಾಂಗಿ ಚಿತ್ರದ ಹಾಡು ಪ್ರಸಾರ ಆಯಿತು. ವಿ ರವಿಚಂದ್ರನ್ ಅವರು ಬರೆದು ಸಂಗೀತ ನೀಡಿದ ಗೀತೆ ಇದಾಗಿತ್ತು. ಈಗ ಯಜಮಾನ ಚಿತ್ರದ ಹಾಡನ್ನು ಕೇಳೋಣ. ಕೆ ಕಲ್ಯಾಣ್ ಅವರ ರಚನೆ, ರಾಜೇಶ್ ರಾಮನಾಥ್ ಅವರ ಸಂಗೀತ. ಹಾಡಿರುವವರು ಎಸ್ ಪಿ ಬಾಲಸುಬ್ರಹ್ಮಣ್ಯ.

ಸಂಗೀತ ರವೀಂದ್ರನಾಥ್, ಸಂಜಿತ್ ಹೆಗ್ಡೆ ಅವರ ಧ್ವನಿಗಳಲ್ಲಿ ಜಯಂತ್ ಕಾಯ್ಕಿಣಿ ಅವರ ರಚನೆಯನ್ನು ಕೇಳಿದ್ರಿ. ಜುದಾ ಸ್ಯಾಂಡಿ ಅವರ ಸಂಗೀತವಿದ್ದ ಚಿತ್ರದ ಹೆಸರು ತಾಯಿಗೆ ತಕ್ಕ ಮಗ ಆಗಿತ್ತು. ಈಗ ಪ್ರೇಮ ನೆನಾದ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಪಂಚರಂಗಿ ಚಿತ್ರದ ಹಾಡನ್ನು ಕೇಳೋಣ. ಶ್ರೇಯ ಘೋಷಾಲ್ ಅವರ ಧ್ವನಿಯಲ್ಲಿ ಈ ಹಾಡು ಮೂಡಿ ಬರ್ತಾ ಇದೆ. ಜಯಂತ್ ಕಾಯ್ಕಿಣಿ ಅವರ ರಚನೆಗೆ ಮನುಮೂರ್ತಿ ಅವರ ಸಂಗೀತ.

ಪಂಚರಂಗಿ ಚಿತ್ರದ ಹಾಡನ್ನ ಇದುವರೆಗೆ ಕೇಳಿದ್ರಿ. ಈ ಹಾಡಿನೊಂದಿಗೆ ಇವತ್ತಿನ ಪ್ರೇಮನಿನಾದ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಸಾಕಷ್ಟು ಜನ ನಮ್ಮ ಪ್ರೀತಿಯ ಕೇಳುಗರು ಇವತ್ತಿನ ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ಪ್ರಸಾರವಾದಂಥ ಹಾಡುಗಳು ಇಷ್ಟ ಆದವು ಅಂದಿದ್ದಾರೆ. ಸಂದೇಶ ರವಾನಿಸಿದಂಥವರಿಗೆ ಜೊತೆಗೆ ಕಾರ್ಯಕ್ರಮ ಆಲಿಸಿದ ಎಲ್ಲರಿಗೂ ಧನ್ಯವಾದಗಳು.

0: ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 11 ಗಂಟೆ ಆಗಲಿದೆ. ಇನ್ನು ಮುಂದೆ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಗುಜರಾತ್ನ ಪುನರ್ ನಿರ್ಮಿತ ಸೋಮನಾಥ ದೇಗುಲದ ಉದ್ಘಾಟನೆಯ 75 ವರ್ಷಗಳ ಸ್ಮರಣಾರ್ಥವಾಗಿ ಹಮ್ಮಿಕೊಳ್ಳಲಾಗಿದ್ದ ಸೋಮನಾಥ ಅಮೃತ ಮಹೋತ್ಸವದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇಂದು ಭಾಗಿಯಾಗಿದ್ದರು. ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಧ್ಯಕ್ಷತೆಯಲ್ಲಿ ಇಂದು ಪಶ್ಚಿಮ ಏಷ್ಯಾದಲ್ಲಿನ ಪರಿಸ್ಥಿತಿಯನ್ನು ಮೇಲ್ವಿಚಾರಣೆ ಮಾಡಲು ಅನೌಪಚಾರಿಕ ಸಚಿವರ ಗುಂಪು ಸಭೆ ನಡೆಯಿತು. ಇದೇ ವೇಳೆ ಇಂಧನ ಮತ್ತು ವಿದೇಶಿ ವಿನಿಮಯ ಉಳಿಸುವ ನಿಟ್ಟಿನಲ್ಲಿ ಪ್ರಧಾನಮಂತ್ರಿಯವರ ಮನವಿಗಳನ್ನು ಜಾರಿಗೆ ತರಲು ಸಚಿವರು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ತಂತ್ರಜ್ಞಾನ ಆಧಾರಿತ ಹೆದ್ದಾರಿ ನಿರ್ವಹಣೆಯ ಹೊಸ ಯುಗಕ್ಕೆ ಭಾರತ ಕಾಲಿಟ್ಟಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ತಿಳಿಸಿದ್ದಾರೆ. ನವದೆಹಲಿಯ ಮುಂಡ್ಕಾ ಬಕ್ಕರ್ವಾಲಾ ಟೋಲ್ ಪ್ಲಾಜಾದಲ್ಲಿ ಇಂದು ಮಲ್ಟಿಲೇನ್ ಫ್ರೀ ಫ್ಲೋ MLFF ಎಂಬ ಬ್ಯಾರಿಯರ್ ರಹಿತ ಟೋಲ್ ಸಂಗ್ರಹ ವ್ಯವಸ್ಥೆಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ 7 ಪ್ರಮುಖ ಮನವಿಗಳನ್ನು ಪಾಲಿಸುವಂತೆ ಜನತೆಗೆ ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ ರಾಷ್ಟೀಯ ತಂತ್ರಜ್ಞಾನ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಅನಾರೋಗ್ಯದಿಂದ ನಿಧನರಾಗಿದ್ದ ಯೋಜನೆ ಸಾಂಖ್ಯಿಕ ಸಚಿವ ಡಿ ಸುಧಾಕರ್ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯಲ್ಲಿ ಇಂದು ಸಕಲ ಸರ್ಕಾರಿ ಗೌರವದೊಂದಿಗೆ ಜರುಗಿತು. ಈ ವೇಳೆ ಪೊಲೀಸ್ ಇಲಾಖೆ ವತಿಯಿಂದ ಮೃತರ ಗೌರವಾರ್ಥ 3 ಸುತ್ತು ಕುಶಾಲು ತೋಪು ಸಿಡಿಸಿ ಗೌರವ ವಂದನೆ ಸಲ್ಲಿಸಲಾಯಿತು. ಅಸ್ಸಾಂನಲ್ಲಿ ಸತತ 2ನೇ ಅವಧಿಗೆ ಹಿಮಂತ ಬಿಸ್ವಾ ಶರ್ಮಾ ಅವರು ನಾಳೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲು ವೇದಿಕೆ ಸಜ್ಜಾಗಿದೆ. ಗುವಾಹಟಿಯ ಖಾನಾಪುರದಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಬಿಜೆಪಿ ಅಧ್ಯಕ್ಷ ನಿತಿನ್ ನವೀನ್ ಪಾಲ್ಗೊಳ್ಳಲಿದ್ದಾರೆ. ಪಿಎಂ ಇ ಡ್ರೈವ್ ಯೋಜನೆಯಡಿ ದೇಶಾದ್ಯಂತ ಇವಿ ಚಾರ್ಜಿಂಗ್ ಮೂಲಸೌಕರ್ಯ ಸಕ್ರಿಯಗೊಳಿಸುವ ಕುರಿತು ನಾಳೆ ಬೆಂಗಳೂರಿನಲ್ಲಿ ಉನ್ನತ ಮಟ್ಟದ ರಾಷ್ಟೀಯ ಸಮ್ಮೇಳನ ಜರುಗಲಿದೆ. ಸಮ್ಮೇಳನವನ್ನು ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವ HD ಕುಮಾರಸ್ವಾಮಿ ಉದ್ಘಾಟನೆ ಮಾಡಲಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಗ್ಗೆ 6 ಗಂಟೆಗೆ.
0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ನಾಳೆ ಬೆಳಿಗ್ಗೆ 5 ಗಂಟೆ 55 ನಿಮಿಷಕ್ಕೆ ಮತ್ತೆ ನಮ್ಮ ಪ್ರಸಾರ ಆರಂಭ. ಶುಭರಾತ್ರಿ. ಜೈ ಹಿಂದ್.